வந்தே மாதரம்.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಶ್ರೋತೃ ಬಾಂಧವರಿಗೆ ರೂಪಾಳ ಶುಭ ಮುಂಜಾನೆಗೆ ನಮಸ್ಕಾರಗಳು. ಇಂದು ಮಂಗಳವಾರ 2026 ಇಸ್ವಿ, ಜೂನ್ ತಿಂಗಳ 16 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಜ್ಯೇಷ್ಠ ಮಾಸದ 26 ದಿನ. ತರಂಗಾಂತರ 102.1 ಮೆಗಾಹರ್ಟ್ಸ್ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5:58 ಸೆಕೆಂಡುಗಳು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿ ಬರುವ ಕಾರ್ಯಕ್ರಮಗಳ ಪರಿಚಯ. 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ ಡಿ ಸತೀಶ್ ಚಂದ್ರ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳು. ಮಾನ್ವಿ ತಾಲೂಕಿನ ಆರೋಲಿ ಗ್ರಾಮದ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಸುದ್ದಿ ಸಂಚಿಕೆ. ಓದಿದವರು ಅನಿತಾ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳು. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್. 8:30 ವಚನ ಗಾಯನ. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳು. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ.

ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕವನಮಾಲೆ, ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಅಭಿಯಾನದ ಅಡಿಯಲ್ಲಿ ವ್ಯಸನ ಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಪಾರ್ಶ್ವವಾಯು ಅಂದರೇನು, ಅದಕ್ಕೆ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಸೂರ್ಯ ಘರ್ ಯೋಜನೆ, ಆಕಾಶವಾಣಿ ಮೈಸೂರು ಕೇಂದ್ರದಿಂದ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:15 ಹಿಂದಿ ಸಮಾಚಾರ, 2:30 ಪ್ರದೇಶ ಸಮಾಚಾರ, 2:40 ಹಿಂದಿ ಪಾಠ. ನಿಲಯದ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ನಿಮ್ಮೂರಿನ ಸರ್ಕಾರಿ ಶಾಲೆ. 6:10 ಪ್ರಕಟಣೆಗಳು, 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಫಿಸಿಯೋಥೆರಪಿ ಮಹತ್ವದ ಕುರಿತು ನವೋದಯ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಮಕ್ಕಳ ಫಿಸಿಯೋಥೆರಪಿ ತಜ್ಞರಾದ ಡಾಕ್ಟರ್ ಪದ್ಮಾವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 6:21 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗ, ರಾಯಚೂರು ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪ್ರಕಾಶ್ ಆರ್ ಚೌಹಾಣ್, ಉಪನಿರ್ದೇಶಕರಾದ ನಯೀಂ ಹುಸೇನ್ ಮತ್ತು ಬೇಸಾಯ ತಜ್ಞರಾದ ಡಾ ಅಜಯ್ ಕುಮಾರ್ ಎಂವೈ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಅಮರೇಶ್ ಆಶಿಹಾಳ್. ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಘಟಕರಿಂದ ಚೌಡ್ಕಿ ಪದಗಳು. 8:45 ಸಮಾಚಾರ ಸಂಧ್ಯೆ, 9:00 ಇಂಗ್ಲಿಷ್ನಲ್ಲಿ ವಾರ್ತೆ, 9:15 ಭಾವಗೀತೆಗಳು. 9:30 ನಾಟಕ ಹಿನ್ನೀರು, ರಚನೆ ಡಾಕ್ಟರ್ ಎಚ್ ಎಂ ಕುಮಾರಸ್ವಾಮಿ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಮ್ಮನಗುಡಿ ಆರ್ ಶ್ರೀನಿವಾಸ್ ಅಯ್ಯರ್ ಅವರ ಹಾಡುಗಾರಿಕೆ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05 ಸರಿಯಾಗಿ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashvani, the news read by

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:30 ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
2: ಕಾಲ ಅಥವಾ ಸಮಯ ಜೀವನದಲ್ಲಿ ಅತ್ಯಮೂಲ್ಯ. ಪ್ರತಿ ಕ್ಷಣದಿಂದ ಗಂಟೆಗಳವರೆಗೆ, ದಿನಗಳಿಂದ ಕಲ್ಪಾಂತರಗಳವರೆಗೆ ಅದರ ಅನಂತ ಪಯಣ. ಅದಕ್ಕೆ ಬಿಡುವೆಂಬುದೇ ಇಲ್ಲ. ಆದರೆ ಅದರ ಪರಿಧಿಗೆ ಬರುವ ಇಡೀ ಬ್ರಹ್ಮಾಂಡದ ಮೇಲೆ ಅದರ ಪ್ರಭಾವ ಅಗೋಚರ, ಅವರ್ಣನೀಯ. ಸಕಲ ಜೀವರಾಶಿಗಳ ಮೇಲಿನ ಅದರ ಚಲನೆಯ ಪರಿಣಾಮ ಭಿನ್ನವಾದುದು. ಮನುಷ್ಯನ ಜೀವನದಲ್ಲಿ ಕಾಲ ಅತ್ಯಂತ ಮಹತ್ವವನ್ನು ಪಡೆದಿದೆ. ಕಾಲ ಬರಲಿ, ಕಾಲ ಸರಿಯಿಲ್ಲ, ಕಾಲ ಕೆಟ್ಟೋಗಿದೆ, ಒಳ್ಳೆಯ ಕಾಲ, ಕೆಟ್ಟ ಕಾಲ, ಇವೇ ಮುಂತಾದ ಉದ್ಗಾರಗಳು ಪ್ರತಿನಿತ್ಯ ನಮ್ಮ ಬದುಕಿನೊಡನೆ ತಳುಕು ಹಾಕಿಕೊಂಡಿರುವುದನ್ನು ಗಮನಿಸಿದ್ದೇವೆ. ಆದರೆ ಕಾಲ ತನ್ನಷ್ಟಕ್ಕೆ ತಾನು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಸಂದರ್ಭಾನುಸಾರವಾಗಿ ನಾವು ಅದನ್ನು ಆ ಬಗೆಯಲ್ಲಿ ಹೆಸರಿಸಿದ್ದೇವೆ ಎನಿಸುತ್ತದೆ. ಇಷ್ಟಾಗಿಯೂ ಕಾಲದ ಬಗೆಗಿನ ನಮ್ಮ ವ್ಯಾಖ್ಯಾನ ಪರಿಮಿತವಾದುದು. ಆದರೆ ಕಾಲ ನಮಗೆ ಗೋಚರಿಸುವಂತೆ ಪರಿವರ್ತನಶೀಲವಾದುದು ಎಂಬುದಂತೂ ಸತ್ಯ. ಕಾಲದೊಡನೆ ಹೆಜ್ಜೆ ಹಾಕುವುದಷ್ಟೇ ನಮ್ಮ ಕೆಲಸ. ಕಾಲಕ್ಕೆ ಎಂದೂ ನಿಲುಗಡೆ ಇಲ್ಲ. ಮನುಷ್ಯನ ಜೀವನದಲ್ಲಿ ಕಾಲ ಎಂಬುದು ಬಾಲ್ಯ, ಯೌವನ, ಮುಪ್ಪು ಎಂಬ ಮೂರು ಅವಸ್ಥೆಗಳಲ್ಲಿ ಕಂಡುಬರುತ್ತದೆ. ಆಯಾ ಕಾಲವನ್ನು ನಾವು ಹೇಗೆ ಕಾಣುತ್ತೇವೆ ಎಂಬುದರ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬುದು ನಿರ್ಣಯವಾಗುತ್ತದೆ. ಹುಟ್ಟಿನಿಂದ ಪ್ರೌಢಾವಸ್ಥೆಗೆ ಬರುವವರೆಗೆ ಬಾಲ್ಯ ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳೇ. ತೊದಲು ಮಾತಿನಿಂದ ಆರಂಭಿಸಿ ಒಂದೊಂದೇ ಮಾತು ಕಲಿತು ಇಡೀ ಜಗತ್ತನ್ನು ವಿಸ್ಮಯದ ಕಣ್ಣುಗಳಿಂದ ನೋಡುತ್ತೇವೆ. ಆಟ, ಪಾಠ, ಊಟ, ನೋಟ, ಆರಂಭದ ವಿದ್ಯಾಭ್ಯಾಸ ಎಲ್ಲವೂ ಮುಗ್ಧ ಮುಕ್ತ ಮನಸ್ಸಿನಲ್ಲಿ ನಡೆಯುತ್ತಾ ತಂದೆ ತಾಯಿಗಳ, ನೆರೆಹೊರೆಯವರ, ಗುರು ಹಿರಿಯರ ಪ್ರೀತಿ ಆರೈಕೆಗಳಲ್ಲಿ ಕಳೆಯುತ್ತಾ ಸುಂದರ ಕಾಲವನ್ನು ಕಾಣುತ್ತೇವೆ. ಮನುಷ್ಯನ ಬದುಕಿನಲ್ಲಿನ ಸುಂದರ ಸ್ವಚ್ಛಂದ ಬಾಲ್ಯ ಮುಂದಿನ ಬದುಕಿಗೆ ಅಡಿಪಾಯ ನಿರ್ಮಿಸುತ್ತದೆ. ಪ್ರಕೃತಿಯ ಜೊತೆ ನೆಲದ ಸೊಗಡಿನ ಬಗೆ ಬಗೆಯ ರುಚಿಕರ ತಿಂಡಿ ತಿನಿಸುಗಳ ಆಸ್ವಾದ, ಭೇದ ಭಾವವಿಲ್ಲದ ಪ್ರೀತಿ ತುಂಬಿದ ಸ್ನೇಹ, ಅಂಬೆಗಾಲಿನಿಂದ ನಡಿಗೆ, ಓಡಾಟ ಎಲ್ಲವೂ ಚಟುವಟಿಕೆಗಳ ಕೇಂದ್ರವೆನಿಸುತ್ತದೆ. ಹುಸಿ ಮುನಿಸು, ಜಗಳ ಯಾವುದಕ್ಕೂ ಅರ್ಥವಿಲ್ಲ. ಕ್ಷಣಿಕ ಕೋಪ, ಕ್ಷಣಿಕ ಪ್ರೀತಿ, ದಿನಾಂತ್ಯಕ್ಕೆ ಸಂತೋಷದ ಒಡನಾಟ ಬಾಲ್ಯವನ್ನು ಸಹ್ಯವಾಗಿಸುತ್ತವೆ. ಆದರೆ ಇಂದು ಆ ಸುಂದರ ಬಾಲ್ಯ ಇಂದಿನ ಮಕ್ಕಳಿಗಿದೆಯೇ ಎಂದರೆ ಬಹುತೇಕ ಇಲ್ಲ ಎಂಬ ಉತ್ತರ ಸಿಗುತ್ತದೆ. ನಾಲ್ಕು ಗೋಡೆಗಳ ಮಧ್ಯೆ ಆಧುನಿಕ ತಂತ್ರಜ್ಞಾನ ನಿರ್ಮಿತ ಆಟಿಕೆಗಳು, ಮೊಬೈಲ್, ವಿಡಿಯೋ ಗೇಮ್, ಹೋಮ್ವರ್ಕ್ ಮುಂತಾದ ಸಂದರ್ಭಗಳಲ್ಲಿ ಸಹಪಾಠಿಗಳೊಡನೆ ಆಟಪಾಠವಿಲ್ಲದ ಏಕಾಂಗಿತನ ನಮ್ಮ ಬಾಲ್ಯವನ್ನು ಕಸಿದುಕೊಂಡಿದೆ. ಆಗ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬ ಮಾತು ಬರುತ್ತದೆ. ಇದಕ್ಕೆ ಕಾರಣ ಕಾಲ ಅಥವಾ ಸಮಯದ ಸದುಪಯೋಗದ ಅರಿವಾಗುತ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಸಹಜ ಬಾಲ್ಯವನ್ನು ಕಲ್ಪಿಸಿ ಸುಂದರ ಬದುಕನ್ನು ನಿರ್ಮಿಸಬೇಕು. ಆಗ ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲು ಸಾಧ್ಯ. ಮುಂದೆ ಪ್ರೌಢಾವಸ್ಥೆಯಿಂದ ಯೌವನ ಕಾಲ ಪ್ರಾಪ್ತವಾಗಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಸಾಂಸಾರಿಕ ಬದುಕು, ಜೀವನದ ಭವಿಷ್ಯ ನಿರ್ಮಾಣವಾಗುತ್ತದೆ. ಈ ಕಾಲವನ್ನು ಅತ್ಯಂತ ಗಂಭೀರವಾಗಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಪರಿಶ್ರಮ, ವೈವಿಧ್ಯಮಯ ಸಕಾರಾತ್ಮಕ ಆಲೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ಸುಂದರ ಸಂತೋಷದ ಕಾಲದೊಡನೆ ಹೆಜ್ಜೆ ಹಾಕಲು ಸಹಾಯ ಮಾಡುತ್ತವೆ. ಆದರೆ ಇಂದು ಆಧುನಿಕ ನಾಗಾಲೋಟದ ಬದುಕು, ಊಟ ತಿಂಡಿಗಳ ರುಚಿ ಸಹ್ಯವಾಗದೆ ಕೇವಲ ಯಾಂತ್ರಿಕ ಚಟುವಟಿಕೆಯಾಗುತ್ತದೆ. ಕಾರಣ ಸಮಯದ ಪರಿವೇ ಅರಿವಾಗುವುದಿಲ್ಲ. ಕೇವಲ ಭ್ರಮಾತ್ಮಕ ಜಗತ್ತನ್ನು ಒಪ್ಪಿಕೊಳ್ಳುತ್ತಾ ಕಾಲವನ್ನು ಸಂಭ್ರಮದಿಂದ ಕಳೆಯದೆ ಕಾಲವನ್ನು ತಳ್ಳುವ ಸ್ಥಿತಿ ನಿರ್ಮಾಣವಾಗಿ ಬದುಕು ಭಾರವೆನಿಸುತ್ತದೆ. ಇದಕ್ಕೆ ನಮ್ಮ ಮನಸ್ಸು ಪತ್ತಡದ ಕೆಲಸ, ದಾವಂತದ ದಳ್ಳುರಿಗಳೇ ಕಾರಣ. ಆದ್ದರಿಂದ ಕಾಲ ಕೆಟ್ಟು ಹೋಯಿತು ಎಂಬ ನಕಾರಾತ್ಮಕ ಭಾವ ಮೂಡುತ್ತದೆ. ಇದನ್ನು ನಾವು ನಿವಾರಿಸಿ ಸಮಯ ಪಾಲನೆ, ಸಕಾಲಿಕ ನಿರ್ಧಾರಗಳಿಂದ ಕಾಲವನ್ನು ಸಂತೋಷವಾಗಿ ಮಾಡಿಕೊಳ್ಳಬಹುದು. ಮನುಷ್ಯನ ಬದುಕಿನ ಮುಸ್ಸಂಜೆಯ ಕಾಲವೆಂದರೆ ಮುಪ್ಪು. ಮುಪ್ಪನ್ನು ಸಂತೋಷದಿಂದ ಬರಮಾಡಿಕೊಂಡು ಆರೋಗ್ಯಕರ ಅಭ್ಯಾಸ, ಚಟುವಟಿಕೆ, ಯೋಗ, ಧ್ಯಾನ, ಪರಿಸರದ ಒಡನೆ ಒಡನಾಟ, ಸ್ನೇಹಿತರೊಡನೆ ಬಾಲ್ಯದ ಸವಿ ನೆನಪುಗಳೊಂದಿಗೆ ಮೆಲುಕು ಹಾಕುವ ಬದುಕೆನ್ನಬಹುದು. ಕಾಲವನ್ನು ದೂಷಿಸದೆ ಆಯಾ ಸಮಯಾನುಸಾರ ಬದುಕನ್ನು ಕಾಣುವ, ಕಟ್ಟುವ, ಕಲಿಯುವ, ಕಲಿಸುವ ಪರಿಸರವನ್ನು ನಿರ್ಮಿಸಿಕೊಂಡರೆ ಕಾಲದ ಮಹತ್ವದ ಅರಿವಾಗುತ್ತದೆ. ಆ ಸುಂದರ, ಸುಮಧುರ, ಅರ್ಥಪೂರ್ಣ ಚೈತನ್ಯದ ಕಾಲ ನಮಗೊದಗಲಿ ಎಂದು ಹಂಬಲಿಸೋಣ.
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆ, ಅಂಬಿಕಾ ತನಯದತ್ತ ಅವರ ರಚನೆಯ ವೃಂದಗಾನದಲ್ಲಿ ಕೇಳಿ.

0: ಇದುವರೆಗೆ ಅಂಬಿಕಾ ತನಯದತ್ತ ಅವರ ರಚನೆಯನ್ನ ರುಂದಕನದಲ್ಲಿ ಕೇಳಿದ್ರಿ. ದೇಶಭಕ್ತಿ ಗೀತೆ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶಿಯಾಳ್ ಅವರಿಂದ.
1: ಬೇಳೆಕಾಳುಗಳು ಪ್ರೋಟೀನ್, ಫೈಬರ್, ಕಬ್ಬಿಣ ಮತ್ತು ಸತು, ಹಾಗೆಯೇ ಮ್ಯಾಗ್ನೀಸಿಯಂ ಜೀವಸತ್ವಗಳು, ಹಾಗೆಯೇ ಖನಿಜಗಳ ಒಂದು ಗಮನಾರ್ಹ ಮೂಲವಾಗಿದೆ. ಬೇಳೆಕಾಳುಗಳು ಅಥವಾ ಧಾನ್ಯಕಾಳುಗಳು ವಿಶ್ವದ ಆಹಾರ ಮತ್ತು ಪೌಷ್ಟಿಕಾಂಶ ಪ್ರಯೋಗಶೀಲತೆಯ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ದ್ವಿದಳ ಧಾನ್ಯಗಳು ವಿಶೇಷವಾಗಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ತಮ್ಮ ಪ್ರೋಟೀನ್ ಪೋಷಕಾಂಶಗಳ ಸುಧಾರಣೆಗೆ ಆಹಾರವಾಗಿ ಮುಖ್ಯ ಆಹಾರವನ್ನು ಸೇವಿಸುತ್ತಿದ್ದಾರೆ. ಹಿರಿಯರು ಹೇಳುವ ಒಂದು ನಾಣ್ಣುಡಿ ಇದೆ, ಉಳಿಸಿದ ಕಾಳು ಬೆಳೆಸಿದ ಕಾಳಿಗೆ ಸಮ ಎಂದು. ಆದುದರಿಂದ ಆಹಾರ ಧಾನ್ಯಗಳನ್ನು ಎಷ್ಟು ಕಾಳಜಿಯಿಂದ ಬೆಳೆಸುತ್ತೇವೆಯೋ ಅಷ್ಟೇ ಕಾಳಜಿಯಿಂದ ಧಾನ್ಯಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಿಡುವುದು ಅವಶ್ಯಕ. ರೈತರು ತಾವು ಬೆಳೆದಂತಹ ಕಾಳಿನ ಶೇಕಡ 60-70% ತಮ್ಮ ಮನೆಯಲ್ಲಿ ಅವೈಜ್ಞಾನಿಕವಾಗಿ ಶೇಖರಣೆ ಮಾಡ್ತಾರೆ. ಉಳಿದ ಶೇಕಡ 30-45% ಮಾರುಕಟ್ಟೆಗೆ ತರುವರು. ನಮ್ಮ ದೇಶದಲ್ಲಿ ಶೇಕಡ 9.3% ಆಹಾರ ಧಾನ್ಯಗಳು ಶೇಖರಣಾ ಹಂತದಲ್ಲಿಯೇ ನಷ್ಟ ಹೊಂದುತ್ತಿದೆ ಎಂದು ತಿಳಿದು ಬಂದಿದೆ. ನಾವು ವೈಜ್ಞಾನಿಕವಾದ ಪದ್ಧತಿಯಿಂದ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿದ್ದೇಯಾದರೆ ಪ್ರತಿ ವರ್ಷ 10 ಮಿಲಿಯನ್ ಟನ್ ಧಾನ್ಯ, ಅಂದರೆ ಸುಮಾರು 2,000 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವ ಧಾನ್ಯಗಳನ್ನು ಉಳಿಸಿದಂತೆ ಆಗ್ತದೆ. ಒಂದು ಅಂದಾಜಿನ ಪ್ರಕಾರ ಮೂತಿ ಹುಳುಗಳು ಮಾತ್ರವೇ 100 ಕೋಟಿ ರೂಪಾಯಿ ಮೌಲ್ಯದ ಧಾನ್ಯವನ್ನು ಹಾಳು ಮಾಡ್ತವೆ. ಜಗತ್ತಿನ ಆಹಾರ ಉತ್ಪಾದನೆಯ 1/5 ಭಾಗವನ್ನು ಇಲಿಗಳು ಹಾಳು ಮಾಡ್ತವೆ. ಅವು ತಿಂದ ಆಹಾರದ 10 ಪಟ್ಟು ಆಹಾರ ಧಾನ್ಯಗಳು ನಮ್ಮ ಮಲ, ಮೂತ್ರ, ಕೂದಲು ಮುಂತಾದವುಗಳಿಂದ ಮಲಿನಗೊಳ್ಳುತ್ತವೆ. ಹೀಗಾಗಿ ವೈಜ್ಞಾನಿಕವಾಗಿ ಧಾನ್ಯ ಸಂಗ್ರಹಣೆ ಮಾಡಿದರೆ ನಮ್ಮ ದೇಶದ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡೋದಲ್ಲದೆ ಕೊರತೆಯನ್ನು ನೀಗಿಸುವಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ಕೀಟಗಳಿಗೆ ಬದುಕಲು ಆಹಾರ, ಗಾಳಿ ಮತ್ತು ನೀರು ಅಗತ್ಯವಿದೆ. ಸಂಗ್ರಹಿಸಲ್ಪಟ್ಟ ಧಾನ್ಯಗಳು ಕೀಟಗಳಿಗೆ ವಾಸಿಸಲು ಒಂದು ಪರಿಪೂರ್ಣ ಸ್ಥಳ ಅಂತ ಹೇಳಿ ಭಾವಿಸಲಾಗ್ತದೆ. ಶೇಖರಣೆಯಲ್ಲಿ ಧಾನ್ಯಗಳು ಕೆಡಲು ಮುಖ್ಯವಾಗಿ ಕೀಟ, ಮೈಟ್ ನುಸಿಗಳು, ಸೂಕ್ಷ್ಮಾಣುಜೀವಿಗಳು ಅಂತಂದರೆ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾ, ಇಲಿಗಳು ಮತ್ತು ಪಕ್ಷಿಗಳಲ್ಲದೆ ಶಾಖ ಮತ್ತು ತೇವಾಂಶವು ಕಾರಣ ಆಗಿರುತ್ತದೆ. ಶಾಖ ಮತ್ತು ತೇವಾಂಶ ಹೆಚ್ಚಾಗುವಿಕೆಯಿಂದ ಕಾಳಿನ ಜೈವಿಕ ಕ್ರಿಯೆ ಅಧಿಕಗೊಂಡು ಕಾಳಿನ ಆಯುರ್ಮಾನ ಕಡಿಮೆಯಾಗ್ತದೆ. ಜೊತೆಗೆ ಹೆಚ್ಚಿನ ಕೀಟ ಮತ್ತು ಶಿಲೀಂಧ್ರಗಳಿಂದ ಇವು ನಾಶ ಹೊಂದುತ್ತವೆ. ಸಂಗ್ರಹಣೆಯಲ್ಲಿ ಮಾಡಿದ ಧಾನ್ಯಗಳನ್ನು ಮುಖ್ಯವಾಗಿ ದುಂಬಿ, ಪತಂಗ ಮತ್ತು ಇತರೆ ವರ್ಗಕ್ಕೆ ಸೇರಿದ ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾಳು ಮಾಡ್ತವೆ. ದುಂಬಿಗಳು ಪ್ರಾಯದಲ್ಲಿಯೂ ಮತ್ತು ಮರಿ ಹುಳುಗಳಿಂದಾಗಲೂ ಕೂಡ ತಿನ್ನೋದರಿಂದ ಹೆಚ್ಚು ಆಹಾರವನ್ನು ನಷ್ಟಪಡ್ತವೆ. ಪತಂಗದಲ್ಲಿ ಮರಿ ಹುಳು ಮಾತ್ರ ತಿಂತದೆ. ಇವುಗಳಲ್ಲಿ ಅತಿ ಮುಖ್ಯವಾದುದಂತಂದರೆ ಅಕ್ಕಿ ಮೋತಿ ಹುಳು, ಲೆಸ್ಸರ್ ಗ್ರೀನ್ ಕೊರೆಕ್, ಕಾಪ್ರಾ ದುಂಬಿ, ಕೆಂಪು ಹಿಟ್ಟಿನ ದುಂಬಿ, ಬುರಿ, ಸಿಗರೇಟ್ ದುಂಬಿ, ಹುಣಸೆ ಬೀಜದ ದುಂಬಿ ಮತ್ತು ಅಕ್ಕಿ ಚಿಟ್ಟೆ ಮುಂತಾದವುಗಳು. ಈ ಎಲ್ಲ ಕೀಟಗಳ ಜೀವನ ಚಕ್ರಕ್ಕೆ ಮುಖ್ಯವಾಗಿ 30-45 ದಿನ ಆಗುತ್ತದೆ. ಮುಖ್ಯವಾಗಿ ಬೇಳೆಕಾಳುಗಳಲ್ಲಿ ಪ್ರಮುಖ ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಆಗ್ತವೆ. ಲೆಸ್ಸರ್ ಗ್ರೇನ್, ಕೊರೆಕ, ಕೆಂಪು ಹಿಟ್ಟಿನ ದುಂಬಿ, ಬುರುಬುರಿ ಮತ್ತು ಅಕ್ಕಿ ಚಿಟ್ಟೆ ಮುಂತಾದವುಗಳು ಈ ಬೇಳೆಕಾಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವನ್ನು ಮಾಡ್ತವೆ. ಮುಖ್ಯವಾಗಿ ಆಹಾರ ಬೆಳೆಯುವುದು ಅಷ್ಟೇ ಮುಖ್ಯವಲ್ಲ, ಅದನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಮುಂದೆ ಬರ, ನೆರೆ ಅಥವಾ ಯಾವುದೇ ಒಂದು ಅಕಾಲದಲ್ಲಿ ನಮಗೆ ಆಹಾರ ಗುಣಮಟ್ಟದ್ದು ಬೇಕಾಗಿತ್ತು ಅಂತಂದರೆ ಸಂಗ್ರಹಣೆಯಲ್ಲಿ ನಾವು ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ವಹಿಸಬೇಕಾಗ್ತದೆ. ಪ್ರಾಚೀನ ಕಾಲದಲ್ಲಿ ನಾವು ಹಗೆಯವು ಮತ್ತು ಇತ್ಯಾದಿ ತಾಮ್ರದ ಪಾತ್ರೆಗಳಲ್ಲಿ ನಾವು ಅದನ್ನು ವೈಜ್ಞಾನಿಕವಾಗಿ ಮುಚ್ಚುತ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕಗಳು ಬಂದಿದ್ದಾವೆ, ವೈಜ್ಞಾನಿಕ ಗೋಡಾನ್ಗಳು, ಕೋಲ್ಡ್ ಸ್ಟೋರೇಜ್ಗಳು. ಜೊತೆಗೆ ವೈಜ್ಞಾನಿಕವಾಗಿ ನಾವು ಮನೆಯ ಒಂದು ವಾತಾವರಣದಲ್ಲಿಯೇ ತಜ್ಞರ ಒಂದು ಸಲಹೆಯನ್ನು ಪಡೆದು ನಾವು ಬೆಳೆದಂಥ ಆಹಾರವನ್ನು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿಕೊಂಡ್ರೆ ಆಹಾರ ಹೆಚ್ಚು ದಿನ ಕೆಡದಂತೆ ಅದನ್ನು ನಾವು ಹೆಚ್ಚಿನ ದಿನಗಳವರೆಗೆ ಸೇವಿಸಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಉಳಿಸಿದ ಕಾಳು ಬೆಳೆಸಿದ ಕಾಳಿಗೆ ಸಮ ಅನ್ನುವ ಒಂದು ಮಾತು ನಿಜ ಆಗಬೇಕು ಅಂತಂದರೆ ನಾವು ಬೆಳೆದಂಥ ಆಹಾರ ಅದು ಯಾವುದೇ ಕ್ರಿಮಿ, ಕೀಟ ಇತ್ಯಾದಿ, ಇಲಿ, ಹೆಗ್ಗಣ ಇವುಗಳ ಪಾಲಾಗದೆ ಸ್ವಚ್ಛವಾಗಿ ಹಾಗೆಯೇ ಪರಿಪೂರ್ಣವಾಗಿ ಉಳಿಬೇಕಾಗ್ತದೆ.
0: ಇದುವರೆಗೆ ಅಮರೇಶ್ ಆಶಿಯಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:45. ಕೇಳಿ ಜನಪದ ಗೀತೆಗಳು. ಮಾನ್ವಿ ತಾಲೂಕಿನ ಅರೋಲೆ ಗ್ರಾಮದ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

ಇದುವರೆಗೆ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ಲಕ್ಷ್ಮಮ್ಮ ಮತ್ತು ಸಂಘಟಕರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಜನಪದ ಗೀತೆಗಳನ್ನು ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
2: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾಕ್ಟರ್ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ. ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ ಜಿಆರ್ಬಿ 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವ ಸಿದ್ಧತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ಧರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು ಜುಲೈ 4ನೇ ತಾರೀಖಿನ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20ನೇ ತಾರೀಖಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಈ ತರದ ಒಂದು ದೊಡ್ಡ ಪಟ್ಟಿನಿದೆ, ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕು ಹೇಗಿರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
0: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕೈ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12ನೇ ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾಕ್ಟರ್ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟ್ರೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ June 15 ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993 ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡತಕ್ಕಂತ ಒಂದು ಕ್ರೀಡೆ ಆಗೈತಿ. ಇತ್ತೀಚೆಗೆ ಅದನ್ನ ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರು ಕೂಡ ಈಗ ಮಲ್ಕಂಬವನ್ನ ಆಡ್ತಾ ಇದ್ದಾರೆ. June 15 ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93

0: ಮಾಡಿದೆ.
1: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 ಎಕರೆಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ, ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
4: ಓದುತ್ತಿರುವವರು ಅನಿತಾ ಅಂಜನ್. ಹತ್ತಿ ನಾಟಿ ಯಂತ್ರದಿಂದ ದುಬಾರಿ ಕೂಲಿಕಾರರ ಸಮಸ್ಯೆ ತಪ್ಪಿಸಿ ಪ್ರಕಾಶ್ ಚೌಹಾಣ್. ಹತ್ತಿ ನಾಟಿ ಯಂತ್ರಗಳು ಹತ್ತಿ ಬೀಜಗಳನ್ನು ನಿಖರವಾದ ಆಳ ಮತ್ತು ಸಾಲುಗಳಲ್ಲಿ ಬಿತ್ತನೆ ಮಾಡಲು ಬಳಸುವ ಅತ್ಯುತ್ತಮ ಕೃಷಿ ಸಾಧನೆಗಳಾಗಿವೆ. ಇವು ದುಬಾರಿ ಕೂಲಿಕಾರರ ಸಮಸ್ಯೆಯನ್ನು ತಪ್ಪಿಸಿ ಬೀಜದಿಂದ ಬೀಜಕ್ಕೆ ಹಾಗೂ ಸಾಲಿನಿಂದ ಸಾಲಿಗೆ ಸರಿಯಾದ ಅಂತರವನ್ನು ಕಾಯ್ದುಕೊಳ್ಳಲು ನೆರವಾಗುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ಅವರು ಹೇಳಿದರು. ಅವರು ಜೂನ್ 15 ಸೋಮವಾರದಂದು ರಾಯಚೂರು ತಾಲೂಕಿನ ಮಿಟ್ಟಿ ಮಲ್ಕಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹತ್ತಿ ಉತ್ಪಾದಕತೆ ಮಿಷನ್ ಯೋಜನೆಯ ಕ್ಷೇತ್ರ ಪ್ರತ್ಯಕ್ಷಿಕೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರವು 5,659 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹತ್ತಿ ಉತ್ಪಾದಕತೆ ಮಿಷನ್ ಯೋಜನೆಯನ್ನು ಜಾರಿಗೊಳಿಸಿದೆ. ಯೋಜನೆಯು 2026-31 ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಹತ್ತಿ ಇಳುವರಿ ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ವೃದ್ಧಿಸಲು ವೈಜ್ಞಾನಿಕ ಹಾಗೂ ತಾಂತ್ರಿಕ ಬೆಂಬಲವನ್ನು ಒದಗಿಸುತ್ತದೆ ಎಂದರು. 2031 ವೇಳೆಗೆ ಹತ್ತಿ ಉತ್ಪಾದಕತೆಯನ್ನು ಪ್ರತಿ ಹೆಕ್ಟರಿಗೆ 440 ಕೆಜಿಯಿಂದ 755 ಕೆಜಿಗೆ ಹೆಚ್ಚಿಸುವುದು ಹೆಚ್ಚಿನ ಇಳುವರಿ ನೀಡುವ, ಹವಾಮಾನ ವೈಪರೀತ್ಯ ಮತ್ತು ಕೀಟಗಳನ್ನು ತಡೆದುಕೊಳ್ಳಬಲ್ಲ ಬೀಜಗಳ ಅಭಿವೃದ್ಧಿ, ದಾರಗಳು ಉದ್ದವಾಗಿರುವ ಮತ್ತು ಬಲವಾಗಿರುವ ಹತ್ತಿ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ದೇಶದ 14 140 ಜಿಲ್ಲೆಗಳ ಸುಮಾರು 32 ಲಕ್ಷ ರೈತರಿಗೆ ತರಬೇತಿ ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನಗಳ ಮೂಲಕ ನೆರವು ನೀಡಲಾಗುತ್ತದೆ ಎಂದರು. ಹತ್ತಿ ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಮಿಷನ್ ಹತ್ತಿ ಯೋಜನೆಯನ್ನು 2026-27 ಸಾಲಿನಲ್ಲಿ ಜಾರಿಗೊಳಿಸಲಾಗಿದೆ. ಈ ಯೋಜನೆಯಡಿ ಹತ್ತಿ ಬೆಳೆಯನ್ನು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾಟಿ ಮಾಡಬೇಕು. ಸಾಲಿನಿಂದ ಸಾಲಿಗೆ 90 ಸೆಂಟಿಮೀಟರ್ ಅಂತರ, ಗಿಡದಿಂದ ಗಿಡಕ್ಕೆ 15 ಸೆಂಟಿಮೀಟರ್ ಅಂತರ ಕಾಪಾಡಬೇಕು. ಈ ಅಂತರ ಮಟ್ಟವನ್ನು ಅತ್ಯಂತ ನಿಖರತೆಯಿಂದ ನಾಟಿ ಮಾಡುವಲ್ಲಿ ಈ ಹೊಸ ಉಪಕರಣವಾದ ವಾಯುಚಾಲಿತ ಬಿತ್ತನೆ ಯಂತ್ರದ ಮೂಲಕ ನಾಟಿ ಮಾಡಬಹುದಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಯಚೂರು ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕಿ ದೀಪಾ ಎಲ್, ಕೃಷಿ ವಿಜ್ಞಾನಿ ಡಾ ಭೀಮಣ್ಣ, ಪ್ರಗತಿಪರ ರೈತ

0: ಸಿದ್ದನಗೌಡ ಸೇರಿದಂತೆ ಕೃಷಿ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ರೈತರು ಉಪಸ್ಥಿತರಿದ್ದರು. ಜೂನ್ 16ರಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ ರಾಯಚೂರು, ರೆಡ್ ಕ್ರಾಸ್ ಸಂಸ್ಥೆ, ರೆಡ್ ರಿಬ್ಬನ್ ಕ್ಲಬ್, ಎನ್ಎಸ್ಎಸ್, ಎನ್ಸಿಸಿ, ರಾಯಚೂರು ಜಿಲ್ಲೆಯ ಎಲ್ಲಾ ರಕ್ತ ಕೇಂದ್ರಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಜೂನ್ 16ರ ಬೆಳಗ್ಗೆ ಅಂದರೆ ಇಂದು ಬೆಳಗ್ಗೆ 9:30 ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸುವರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬಿನ್ ಮೊಹೋಪಾತ್ರ, ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ಡಾ ರಮೇಶ್ ಬಿಎಚ್, ರಿಮ್ಸ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಸೂರ್ಯಕಾಂತ್ ಮಂಡೋಲ್ಕರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಸುರೇಂದ್ರ ಬಾಬು ಸೇರಿದಂತೆ ಆರೋಗ್ಯ ಇಲಾಖೆಯ ಎಲ್ಲಾ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು, ವೈದ್ಯ ಅಧಿಕಾರಿಗಳು ಹಾಗೂ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾ ಕ್ಷಯ ಮತ್ತು ಏಡ್ಸ್ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಶಾಕಿರ್ ಮೋಹಿಯುದ್ದೀನ್ ಅವರು ತಿಳಿಸಿದ್ದಾರೆ. ಯೋಗವನ್ನು ಕಲಿಯಿರಿ, ಆರೋಗ್ಯವಂತರಾಗಿರಿ. ಬಿಕೆ ಸ್ಮಿತಾ ಅಕ್ಕ. ಪ್ರತಿ ವರ್ಷದಂತೆ ಈ ವರ್ಷ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆಯುಷ್ ಇಲಾಖೆಯ ವೈದ್ಯರು ನಮ್ಮ ಕೇಂದ್ರಕ್ಕೆ ಬಂದು ಯೋಗ ಕುರಿತು ಮಾಹಿತಿಯನ್ನು ನೀಡುತ್ತಾರೆ, ಜೊತೆಗೆ ಯೋಗಾಭ್ಯಾಸದ ಬಗ್ಗೆ ಮಾತನಾಡುತ್ತಾರೆ. ಯೋಗದ ಆಸನಗಳ ಕುರಿತು ನಮ್ಮ ಮುಂದೆ ಪ್ರಾತ್ಯಕ್ಷಿಕವಾಗಿ ಮಾಡುತ್ತಾರೆ. ಪ್ರತಿಯೊಬ್ಬರು ದಿನನಿತ್ಯ ಯೋಗವನ್ನು ಮಾಡಬೇಕು. ಯೋಗದಿಂದ ಮಾನಸಿಕ ಶಕ್ತಿ ಬರುತ್ತದೆ. ಯೋಗ ರೋಗವನ್ನು ದೂರ ಮಾಡುತ್ತದೆ. ಯೋಗ ಮನುಷ್ಯನ ಆರೋಗ್ಯದ ಸೋಪಾನ. ಶಾರೀರಿಕ ಮಾನಸಿಕ ಆರೋಗ್ಯಕ್ಕೆ ಯೋಗಾಭ್ಯಾಸ ಒಳ್ಳೆಯದು. ಯೋಗವನ್ನು ಕಲಿಯಿರಿ, ಆರೋಗ್ಯವಂತರಾಗಿರಿ ಎಂದು ದಿನಾಂಕ 14/6/2026ರಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇವರ ಆಶ್ರಯದಲ್ಲಿ ನಡೆದ ಯೋಗ ಕುರಿತು ಕಾರ್ಯಾಗಾರದಲ್ಲಿ ರಾಜಯೋಗಿನಿ ಬಿಕೆ ಸ್ಮಿತಾ ಅಕ್ಕನವರು ಸಸಿಗೆ ನೀರಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ದಂಡಪ್ಪ ಬಿರಾದರ್ ಮಾತನಾಡುತ್ತಾ, ಮನುಷ್ಯನಲ್ಲಿರುವ ಜಡತ್ವವನ್ನು ನಿವಾರಣೆ ಮಾಡುವ ಶಕ್ತಿ ಯೋಗಕ್ಕೆ ಇದೆ. ಪ್ರತಿನಿತ್ಯ ಯೋಗ ಮಾಡಿ ನಿರೋಗಿಯಾಗಿರಿ. ವಿಶ್ವದ 100+ ರಾಷ್ಟ್ರಗಳಲ್ಲಿ ಯೋಗಾಭ್ಯಾಸ ಮಾಡುತ್ತಿರುವುದು ಅದು ಭಾರತೀಯರು ಹೆಮ್ಮೆ ಪಡುವ ವಿಷಯವಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಯುಷ್ ಇಲಾಖೆಯ ಡಾಕ್ಟರ್ ಪೂಜಾ ಯೋಗಾಭ್ಯಾಸದ ಮಹತ್ವ, ಯೋಗ ದಿನಾಚರಣೆ ಹಿನ್ನೆಲೆ ಹಾಕಿಕೊಂಡ ಕಾರ್ಯಕ್ರಮಗಳು ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾರದಕ್ಕ ಡಾಕ್ಟರ್ ನವೀನ್ ಕುಮಾರ್ ಹಾಗೂ ಪಿ ಸುರೇಖ, ಜಿಲ್ಲಾ ಆಯುಷ್ ಇಲಾಖೆಯ ಸಿಬ್ಬಂದಿಯವರು, ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರು ಇದರಲ್ಲಿ ಪಾಲ್ಗೊಂಡಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದ ಮೌಲ್ಯಗಳನ್ನು ಬೆಳೆಸುತ್ತವೆ. ಕೃಷ್ಣ ಶಾವಂತಗೆರೆ. ಸಂಗೀತ, ಕಲೆ, ಸಾಹಿತ್ಯ, ನೃತ್ಯ ಹಾಗೂ ನಾಟಕಗಳು ಸಮಾಜದ ಜ್ಞಾನ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವ ಶಕ್ತಿಶಾಲಿ ಮಾಧ್ಯಮಗಳಾಗಿದ್ದು, ಇವುಗಳ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ನಾಡಿನ ಚಿಂತನೆಗಳು, ಬದುಕಿನ ಆಶಯಗಳು ಹಾಗೂ ಉನ್ನತ ಆದರ್ಶಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸಬಹುದು ಎಂದು ಸರ್ಕಾರಿ ನೌಕರರ ಸಂಘದ ವಿಭಾಗೀಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೆರೆ ಅಭಿಪ್ರಾಯಪಟ್ಟರು. ನಗರದ ರಂಗಮಂದಿರದಲ್ಲಿ ರಂಗ ಕನಸು ಕಂಡ ಕೇಂದ್ರ ಮಂಡಲಗೇರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ರಂಗತರಂಗ ಸಂಗೀತ, ನೃತ್ಯ ಮತ್ತು ನಾಟಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮ ಸಂಸ್ಕೃತಿಯನ್ನು ಉಳಿಸುವುದರ ಜೊತೆಗೆ ಅಜ್ಞಾನವನ್ನು ದೂರ ಮಾಡಿ ಅಂತರಂಗದ ಸಾಕ್ಷಿ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತವೆ. ಸಹೋದರತ್ವ, ಭಾತೃತ್ವ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ರಂಗಕನಸು ಸಂಸ್ಥೆಯ ಮೂಲಕ ಲಕ್ಷ್ಮಣ್ ಮಂಡಲ್ಗೇರ ಅವರು ರಾಯಚೂರಿನಲ್ಲಿ ನಿರಂತರವಾಗಿ ವಿಶಿಷ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ಸಂಗೀತ, ನೃತ್ಯ ಹಾಗೂ ನಾಟಕ ಪ್ರದರ್ಶನಗಳ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಜಿಲ್ಲೆಯ ಕಲಾಕ್ಷೇತ್ರಕ್ಕೆ ಸಲ್ಲಿಸುತ್ತಿರುವ ಅವರ ಸೇವೆಯನ್ನು ಅಭಿನಂದಿಸಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅಂಬಣ್ಣ ಅರೋಲಿಕರ್, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಳುವಳಿಗಳು ಸಮಾಜ ಪರಿವರ್ತನೆಯ ಪ್ರಮುಖ ಸಾಧನೆಗಳಾಗಿವೆ. ಜನರಲ್ಲಿ ಜಾಗೃತಿ, ಸಾಮರಸ್ಯ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಬೆಳೆಸುವ ಶಕ್ತಿ ಸಾಹಿತ್ಯ ಮತ್ತು ರಂಗಭೂಮಿಗೆ ಇದೆ. ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೈಜೋಡಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಬು ಬಂಡಾರಿಗಲ್ ವಹಿಸಿ ರಂಗಭೂಮಿಯ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಗೌರಿ ಗೋನಾಳ್, ಎಂ ನರೇಂದ್ರ, ಪ್ರತಿಭಾ ಗೋನಾಳ್ ಹಾಗೂ ವೀರೇಂದ್ರ ಕುರುಡಿ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಶಾಂತಾ ಕುಲಕರ್ಣಿ, ಬಿಜೆಪಿ ಮುಖಂಡ ಕರಿಯಪ್ಪ ನಾಯಕ್, ಸಂಗೀತ ಕಲಾವಿದೆ ಮಹಾಲಕ್ಷ್ಮಿ, ರಂಗಕನಸು ಸಂಸ್ಥೆಯ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಮಂಡಲಗೇರ, ಕಲಾವಿದರು ಹಾಗೂ ಕಲಾಭಿಮಾನಿಗಳು ಉಪಸ್ಥಿತರಿದ್ದರು. ಜುಲೈ 1ನೇ ವಾರದಲ್ಲಿ ಸಿಡಾಕ್ನಿಂದ ಉದ್ಯಮಶೀಲತಾ ತಿಳುವಳಿಕೆ ತರಬೇತಿ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ರಾಯಚೂರು ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಂತ ಉದ್ಯೋಗವನ್ನು ಸ್ಥಾಪಿಸಲು ಇಚ್ಛಿಸಿದ ಎಲ್ಲಾ ವರ್ಗದ ಪುರುಷ ಹಾಗೂ ಮಹಿಳೆಯರಿಗೆ ಒಂದು ದಿನದ ಉದ್ಯಮಶೀಲತಾ ತಿಳುವಳಿಕೆ ತರಬೇತಿ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ 2026 ಜುಲೈ 1ನೇ ವಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ತರಬೇತಿಯಲ್ಲಿ ಸ್ವಂತ ಉದ್ಯಮವನ್ನು ಸ್ಥಾಪಿಸಲು ಅನುಸರಿಸಬೇಕಾದ ಕ್ರಮಗಳು, ಸ್ವಂತ ಉದ್ಯೋಗ ಸ್ಥಾಪಿಸಲು ಸರ್ಕಾರದ ಯೋಜನೆಗಳು, ಬ್ಯಾಂಕಿನ ವ್ಯವಹಾರ ಇತ್ಯಾದಿ ವಿಷಯಗಳ ಕುರಿತು ಮಾಹಿತಿಯನ್ನು ನೀಡಲಾಗುವುದು. ಇದಕ್ಕಾಗಿ ರಾಯಚೂರು ಜಿಲ್ಲೆಯ ಆಸಕ್ತ ಎಲ್ಲ ವರ್ಗದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು 18 40 ವರ್ಷ ವಯಸ್ಸಿನವರಾಗಿರಬೇಕು ಹಾಗೂ ಕನಿಷ್ಠ 8ನೇ ತರಗತಿ ಪಾಸ್ ಆಗಿರಬೇಕು. ಉದ್ಯಮಶೀಲತಾ ತಿಳುವಳಿಕೆ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತರಿರುವವರು ಜೂನ್ 30 ಮೊಬೈಲ್ ಸಂಖ್ಯೆ 9986600631 ಈ ಸಂಖ್ಯೆಗೆ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಸಿಡಾಕ್ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಜೂನ್ 17 ವಿದ್ಯುತ್ ವ್ಯತ್ಯಯ. ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಉಪವಿಭಾಗದ ವ್ಯಾಪ್ತಿಗೆ ಬರುವ ಗುಂಜಳ್ಳಿ ಕೆರೆಗೆ ನೀರು ಒದಗಿಸುವ ಏತ ನೀರಾವರಿ ಯೋಜನೆಗೆ ವಿದ್ಯುತ್ ಪೂರೈಸಲು ಕಾಮಗಾರಿಯನ್ನು ಹಮ್ಮಿಕೊಂಡಿರುವ ಪ್ರಯುಕ್ತ ಜೂನ್ 17 ಬೆಳಗ್ಗೆ 10 ಸಂಜೆ 4 ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಕೋರಲಾಗಿದೆ. ಅಂದು ಇಡ್ಪನೂರು, ಗಿಲ್ಲೆಸೂಗೂರು, ಪಂಚಮುಖಿ, ಗಾಣದಾಳ್, ಬಿಚ್ಚಾಲಿ, ಕೆರೆಬೂದೂರು, ತಲಮಾರಿ, ಎನ್ ಹನುಮಾಪೂರು, ತುಂಗಭದ್ರಾ, ಬುಡದಿನ್ನಿ, ಗುಂಡ್ರವೇಲಿ, ಮಿಡ್ಗಲದಿನ್ನಿ, ಪುಚ್ಚಲ್ದಿನ್ನಿ, ಗುಂಜಳ್ಳಿ, ಉಪ್ರಾಳ, ಗೋಡಿಹಾಳ, ಅಲ್ಕೂರು, ವೈಮಲ್ಲಾಪುರ್, ಜಂಬಲ್ದಿನ್ನಿ, ಕೊತ್ತದೊಡ್ಡಿ, ಕನ್ಯಾದೊಡ್ಡಿ, ಮಾಲ್ದೊಡ್ಡಿ, ಎಲ್ಕೆ ದೊಡ್ಡಿ, ಜುಲ್ಮಗೇರ, ಮಾಸ್ದೊಡ್ಡಿ ಈ ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೂಲಿ ಬಿಡಿರಿ, ಶಾಲೆಗೆ ನಡೆಯಿರಿ, ದಂಡಪ್ಪ ಬಿರಾದರ್. ಸರ್ಕಾರವು ಪ್ರತಿಯೊಂದು ಮಗುವಿಗೆ ಶಿಕ್ಷಣವನ್ನು ಕೊಡುವ ಹಿನ್ನೆಲೆಯಲ್ಲಿ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಉಚಿತ ಕಡ್ಡಾಯ ಶಿಕ್ಷಣ, ವಸತಿ ನಿಲಯದ ಸೌಕರ್ಯ ಜೊತೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಸೇರಿದಂತೆ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಬಿಸಿ ಊಟದ ವ್ಯವಸ್ಥೆ, ಸಮವಸ್ತ್ರ ವ್ಯವಸ್ಥೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ. ಕಾರಣ, ಪ್ರತಿಯೊಂದು ಮಗು ಶಿಕ್ಷಣವನ್ನು ಪಡೆಯಬೇಕು. ಈ ಹಿನ್ನೆಲೆಯಲ್ಲಿ ಮಗು ಯಾವುದೇ ಕಾರಣಕ್ಕೂ ಕೂಲಿ ಕೆಲಸಕ್ಕೆ ಹೋಗಬಾರದು, ಅವರ ಬದುಕು ಚೆನ್ನಾಗಿ ಆಗಬೇಕು ಎನ್ನುವ ಹಿನ್ನೆಲೆ ಇಟ್ಟುಕೊಂಡು ಸರ್ಕಾರ ಹಲವಾರು ಶೈಕ್ಷಣಿಕ ಯೋಜನೆಗಳನ್ನು ಮಕ್ಕಳಿಗೆ ಜಾರಿಗೆ ತಂದಿದೆ. ಕೆಲವು ಕಡೆ ಇನ್ನೂ ಹೋಟೆಲ್ನಲ್ಲಿ, ಗ್ಯಾರೇಜ್ನಲ್ಲಿ, ವಿವಿಧ ಅಂಗಡಿಗಳಲ್ಲಿ ಮಕ್ಕಳನ್ನು ಕೆಲಸಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಕಂಡುಬರುತ್ತದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾಲ ಮಕ್ಕಳನ್ನು ಕೆಲಸಕ್ಕೆ ಉಪಯೋಗಿಸುವುದು ಅಪರಾಧ. ಇದಕ್ಕಾಗಿ ಸರ್ಕಾರ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದಿದೆ. ಮಕ್ಕಳು ಕೂಲಿ ಬಿಡಿರಿ ನಡೆಯಿರಿ, ಶಾಲೆಗೆ ನಡೆಯಿರಿ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ಪಾಲಕ ಪೋಷಕರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಸೇರಿಸಿ ಶೈಕ್ಷಣಿಕ ಸಮಾಜವನ್ನು ನಿರ್ಮಿಸಲು ಪ್ರತಿಯೊಬ್ಬರು ಕೈ ಜೋಡಿಸಬೇಕೆಂದು ದಿನಾಂಕ 12/6/2026 ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಂಗಲ್ ಖಾನಾಪುರ್ನಲ್ಲಿ ನಡೆದ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ದಂಡಪ್ಪ ಬಿರಾದಾರ್ ಅವರು ಮಾತನಾಡಿದರು. ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಅವರು ಮಾತನಾಡುತ್ತಾ, ಸರ್ಕಾರ ಈಗಾಗಲೇ ಬಾಲ ಕಾರ್ಮಿಕ ಪದ್ಧತಿ ನಿಲ್ಲಿಸುವ ಸಲುವಾಗಿ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದಿದೆ. ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದು ಬಹಳ ತಪ್ಪು. ಅಂತವರಿಗೆ ಸಹ ಸರ್ಕಾರ ಶಿಕ್ಷೆ ಕೊಡುವಂತಹ ಕಾನೂನು ಜಾರಿಗೆ ತಂದಿದೆ. ನಾವು ನೀವೆಲ್ಲರೂ ಪ್ರತಿ ಮಗುವನ್ನು ಶಿಕ್ಷಣ ಪಡಿಸುವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರ ವೃಂದ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಅನಿತಾ ಅಂಜನ್,
2: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30.
1: ಚಾನಲ್ ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
2: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
1: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. 1000 ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
2: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
3: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
2: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
3: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
2: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
3: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
2: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
3: ಡಿಟಿಎಚ್ ಪ್ರಸಾರ ಸೇವೆ,
2: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
4: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
5: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು. ನಡಿ.
4: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
6: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
7: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
8: ಎಲ್ಲಾ ಜೀವಿಗಳ ಜೀವವೇ ಜಲ.
9: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
10: ನೀರಿನ ಬಳಕೆ ಹಿತವಾಗಿರಲಿ,
9: ಕೊರತೆಯಾಗದಂತೆ ಗಮನವಿರಲಿ.
11: ಹನಿ ಹನಿಗೂಡ್ದ್ರೆ ಹಳ್ಳ,
12: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
9: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
8: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
9: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
12: ನೀರು ಬರಿದಾದಷ್ಟು ಆತಂಕ,
9: ಕಲುಷಿತವಾದಷ್ಟು ಕಳಂಕ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700014242.
2: ಇದು ಆಕಾಶವಾಣಿ.
3: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
3: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
3: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
2: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
3: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಇದುವರೆಗೆ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 7:34 ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು

0: ಮುದ್ದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ವಾರ್ತೆಗಳ ವಿವರ. ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ G7 ಶೃಂಗಸಭೆಯು ನಿನ್ನೆ ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟ್ರಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಶೃಂಗಸಭೆಯ ಮೊದಲ ದಿನವಾದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಅಂತಾರಾಷ್ಟೀಯ ಸವಾಲುಗಳನ್ನು ಎದುರಿಸಲು ಒಟ್ಟಾಗಿ ಶ್ರಮಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿದ್ದ ವಿಶೇಷ ಭೋಜನಕೂಟದಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಅಧ್ಯಕ್ಷ ಮ್ಯಾಕ್ರಾನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ G7 ದೇಶಗಳ ನಾಯಕರನ್ನು ಅಧಿಕೃತವಾಗಿ ಸ್ವಾಗತಿಸಿದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಸಹ ಉಪಸ್ಥಿತರಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಅಸಮತೋಲನವನ್ನು ಕಡಿಮೆ ಮಾಡುವುದು, ಪ್ರಮುಖ ಬಿಕ್ಕಟ್ಟುಗಳನ್ನು ಪರಿಹರಿಸುವುದು, ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸಂಘಟಿತ ಅಪರಾಧಗಳು ಹಾಗೂ ಅಕ್ರಮ ಹಣಕಾಸು ಹರಿವಿನ ವಿರುದ್ದದ ಹೋರಾಟವನ್ನು ಬಲಪಡಿಸುವ ಕುರಿತು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. G7 ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ ಮತ್ತು ಅಮೆರಿಕ ದೇಶಗಳನ್ನೊಳಗೊಂಡ ಸದಸ್ಯ ರಾಷ್ಟಗಳ ವಾರ್ಷಿಕ ಅತ್ಯುನ್ನತ ಅಂತಾರಾಷ್ಟೀಯ ವೇದಿಕೆಯಾಗಿದೆ. ಸ್ಲೊವಾಕಿಯಾ ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಈ ಪ್ರತಿಷ್ಠಿತ ಮತ್ತು ವಿಶಿಷ್ಟ ಗೌರವಕ್ಕಾಗಿ ಪ್ರಧಾನಿ, ಸ್ಲೊವಾಕಿಯಾದ ಅಧ್ಯಕ್ಷರು, ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಅತ್ಯುನ್ನತ ಗೌರವ ಭಾರತದ 140 ಕೋಟಿ ಜನತೆಗೆ ಸಂದ ಗೌರವವಾಗಿದೆ ಹಾಗೂ ಇದು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ನಡುವಿನ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಶಸ್ತಿಯು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ಜನರ ನಡುವಿನ ಪರಸ್ಪರ ವಿಶ್ವಾಸ, ಆತ್ಮೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎಂದು ಬಣ್ಣಿಸಿದ ಪ್ರಧಾನಿ, ಉಭಯ ದೇಶಗಳ ಮುಂಬರುವ ಪೀಳಿಗೆಗೆ ತಮ್ಮ ನಡುವಿನ ವಿಶೇಷ ಸ್ನೇಹ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಪೋಷಿಸಲು ಈ ಗೌರವ ನಿರಂತರ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟ್ರಮಟ್ಟದ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಮತ್ತು ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯವಾಹಿನಿಗೆ ತರುವ ಒಂದು ಚಳವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನಿಖೆಯನ್ನು ಆರಂಭಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಎಸ್ಐಟಿಯಲ್ಲಿ ಪೊಲೀಸ್ ಮಹಾನಿರೀಕ್ಷಕ ಕಿರಣ್ ಎಸ್ ಹಾಗೂ ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಸದಸ್ಯರಾಗಿದ್ದಾರೆ. ಎಸ್ಐಟಿ ಸದಸ್ಯರು ಅಯೋಧ್ಯೆಗೆ ಆಗಮಿಸಿ ತನಿಖೆ ಆರಂಭಿಸಿದ್ದು, ನಿನ್ನೆ ಅಯೋಧ್ಯೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ರಾಮಮಂದಿರ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಎಸ್ಐಟಿಗೆ 7 ದಿನಗಳೊಳಗೆ ಪ್ರಾಥಮಿಕ ವರದಿ ಹಾಗೂ 15 ದಿನದೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಹೊಸ ಆದೇಶದ ಪ್ರಕಾರ ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 13.05 ರೂಪಾಯಿಯಿಂದ 14 ರೂಪಾಯಿ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 9.05 ರೂಪಾಯಿಯಿಂದ 12.05 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪ್ರತಿ ಲೀಟರ್ಗೆ 1.05 ರೂಪಾಯಿ ಉಳಿಸಿಕೊಳ್ಳಲಾಗಿದೆ. ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕದ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದೇಶೀಯ ಮಾರುಕಟ್ಟೆಗೆ ಆದ್ಯತೆ ನೀಡಲು ಮತ್ತು ದೇಶೀಯ ರಫ್ತುಗಳನ್ನು ನಿಯಂತ್ರಿಸಲು ಸರ್ಕಾರ March 27 ಈ ರಫ್ತು ಸುಂಕದ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟ್ರಮಟ್ಟದಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷ May 6 and 7 ಮಧ್ಯರಾತ್ರಿ ನಡೆಸಲಾದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸಿತು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 9 ಪ್ರಮುಖ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಲಾಯಿತು. 100 ಹೆಚ್ಚು ಉಗ್ರರು ಹತರಾಗಿದ್ದರು. ಇದೇ ವೇಳೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರ ವೇಗ ನೀಡಿದೆ. ಗಡಿ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಭಯೋತ್ಪಾದನೆ ವಿರುದ್ಧ ಯಾವುದೇ ರಾಜಿ ಇಲ್ಲ ಎಂಬ ನಿಲುವಿನೊಂದಿಗೆ ಎನ್ಡಿಎ ಸರ್ಕಾರ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಮುಂದುವರೆಸಿದೆ. ಕೇಂದ್ರ ಲೋಕಸೇವಾ ಆಯೋಗ UPSC ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. 1000 ಹೆಚ್ಚು ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000 ಹೆಚ್ಚು ಅಭ್ಯರ್ಥಿಗಳು ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಅಂಕಗಳು ಹಾಗೂ ಉತ್ತರ ಕೀಲಿಯನ್ನು ಅಂತಿಮ ಫಲಿತಾಂಶ ಪ್ರಕಟವಾದ ಬಳಿಕ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಯುಪಿಎಸ್ಸಿಯ ಅಧಿಕೃತ ಜಾಲತಾಣ upsc.gov.in ನಲ್ಲಿ ವೀಕ್ಷಿಸಬಹುದು. ಕಳೆದ 4 ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಉಭಯ ದೇಶಗಳ ನಡುವೆ ಈಗಾಗಲೇ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಅಧಿಕೃತ ಸಹಿ ಹಾಕುವ ಕಾರ್ಯಕ್ರಮ ನಡೆಯಲಿದೆ. ಈ ಒಪ್ಪಂದದ ಅನ್ವಯ ಜಗತ್ತಿನ ಅತ್ಯಂತ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮರುಚಾಲನೆಗೊಳಿಸಲು ಹಾದಿ ಸುಗಮವಾಗಲಿದ್ದು ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು 60 ಕಾಲಾವಕಾಶದ ಮಾತುಕತೆಗಳು ಆರಂಭವಾಗಲಿವೆ. ಈ ಸಕಾರಾತ್ಮಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಗಿಶ್ಚಿಯಾನ್ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು ಯುದ್ದ ಕೊನೆಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ನಿರ್ಬಂಧಗಳ ಸಡಿಲಿಕೆ, ಜಲಮಾರ್ಗದ ಸುಂಕ ಮತ್ತು ಇಸ್ರೇಲ್ ಲೆಬನಾನ್ ಗಡಿ ಸಂಘರ್ಷದಂತಹ ಪ್ರಮುಖ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ. ಈ ಒಪ್ಪಂದ ಆ ವಲಯದ ಸುದೀರ್ಘ ಶಾಂತಿಗೆ ದಾರಿಯಾಗಲಿದೆಯೇ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ 2026 ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲು ರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0 ಅಂತರದಲ್ಲಿ ಪಂದ್ಯವನ್ನು ಸಮಬಲದಲ್ಲಿ ಅಂತ್ಯಗೊಳಿಸಿತು. ಇದುವರೆಗೆ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಫಲಿತಾಂಶವೆಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45.
5: ಹಿಂಗ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. H2O ಚಿತ್ರದ ಗೀತೆಗೆ ಹಾಡಿದ್ದಾರೆ ಕವಿತಾ ಸುಬ್ರಹ್ಮಣ್ಯಂ, ಸಂಗೀತ ಸಂಯೋಜನೆ ಸಾಧು ಕೋಕಿಲ, ಸಾಹಿತ್ಯ ಉಪೇಂದ್ರ.
8: ಹೆಣ್ಣು ಮಗು ಎಂದರೆ ಕೇವಲ

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಕೇಳಿ ರಾಮಾಚಾರಿ ಚಿತ್ರದ ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ, ಗಾಯಕ ಕೆಜೆ ಯೇಸುದಾಸ್.

0: ಅಕ್ಕಾ, ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ ಬಿ ಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆಗೆ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್. ಎರಡೂ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಕೇಳಿಬರುವುದು.

ಜನ ಮೆಚ್ಚೆ ಶುದ್ಧನಲ್ಲದೆ ಮನ ಮೆಚ್ಚೆ ಶುದ್ಧನಲ್ಲವಯ್ಯ. ವಚನಕಾರರು: ಸಕಳೇಶ ಮಾದರಸ, ರಾಗ ಮಧುವಂತಿ, ತಾಳ ಕೆಹರ್ವ. ಗಾಯಕರು: ಅಂಬಯ್ಯನುಲಿ. ಸಂಗೀತ ನಿರ್ದೇಶನ: ಅಂಬಯ್ಯನುಲಿ.

ನಾನಾ ಫಲವ ಸಲಹುವಲ್ಲಿ. ವಚನಕಾರರು ಮೆರೆಮಿಂಡಯ್ಯ, ರಾಗ ದರ್ಬಾರಿ ಕನ್ನಡ, ತಾಳ ಕೆಹರ್ವ, ಗಾಯಕರು ಮೈಸೂರು ರಂಗಸ್ವಾಮಿ, ಸಂಗೀತ ನಿರ್ದೇಶನ ಅಂಬಯ್ಯ ನುಲಿ.

ಕೋಗಿಲೆ ಸ್ವರಗೈದಿತ್ತೆಂದು. ವಚನಕಾರರು ಘನಲಿಂಗಿದೇವರು. ರಾಗ ಜೋನ್ಪುರಿ, ತಾಳ ಕೆಹರ್ವ. ಹಾಡಿದವರು ಕೈವಲ್ಲಿ ಕುಮಾರ್ ಗುರವ್. ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ. ವಚನಕಾರ್ತಿ ಅಕಮಹಾದೇವಿ. ರಾಗ ಮಾರ್ವ, ತಾಳ ದಾದರ. ಹಾಡಿದವರು ಕೈವಲ್ಯಕುಮಾರ್ ಗುರವ್. ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ತಾವು ಭಕ್ತರೆಂದು ಪುರಾತರ ವಚನವ ಹೇಳಿ. ವಚನಕಾರರು ಮಡಿವಾಳ ಮಾಚಯ್ಯ, ರಾಗ ಭೀಂಪಲಾಸ್, ತಾಳ ದಾದ್ರಾ, ಹಾಡಿದವರು ಕೈವಲ್ಯ ಕುಮಾರ್ ಗುರವ್, ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ತಾ ನಿಜವಿಟ್ಟ ಆ ನೆಲೆಯಲ್ಲಿ ವಚನಕಾರರು ವೇದಮೂರ್ತಿ ಸಂಗಣ್ಣ, ರಾಗ ಭೈರಾಗ್ ಭೈರಾವ್, ತಾಳ ಕೆಹರ್ವ, ಗಾಯಕರು ಸದಾಶಿವ ಪಾಟೀಲ್, ಸಂಗೀತ ನಿರ್ದೇಶನ ಅಂಬಯ್ಯ ನುಲಿ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9 ಗಂಟೆ. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಎಲ್ಲಾ ಜೀವಿಗಳ ಜೀವವೇ ಜಲ,
2: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
3: ನೀರಿನ ಬಳಕೆ ಹಿತವಾಗಿರಲಿ,
4: ಕೊರತೆಯಾಗದಂತೆ ಗಮನವಿರಲಿ.
5: ಹನಿ ಹನಿಗೂಡ್ರೆ ಹಳ್ಳ,
6: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
2: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
1: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
4: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
6: ನೀರು ಬರಿದಾದಷ್ಟು ಆತಂಕ,
2: ಕಲುಷಿತವಾದಷ್ಟು ಕಳಂಕ.
7: ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
8: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆ ಪಲೀನ?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
5: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
4: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
6: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
4: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
6: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನು ಸಂಪೂರ್ಣ ಉಳಿತಾಯ.
4: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
6: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
4: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
6: ಡಿಟಿಎಚ್ ಪ್ರಸಾರ ಸೇವೆ,
4: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
7: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:05. ಕೇಳಿ ಭಾವಗೀತೆಗಳನ್ನು ಆರಂಭದಲ್ಲಿ ಕೇಳೋಣ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಸಾಹಿತ್ಯ ನೀಡಿದ್ದಾರೆ ಕುವೆಂಪು.

ವಾಟ್ಸಪ್ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಸ್ನೇಹಿತರೆ, ಯಾರು ಎಲ್ಲಿಂದ ಮೇಘ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋಣ. ನೀವು ಮಾಡಬೇಕಾದ್ದು ನಮಗೆ ಇಷ್ಟೇ, ನಿಮ್ಮ ಸಂದೇಶ ವಾಟ್ಸಪ್ ಕೋರಿಕೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೀವು ನೆಚ್ಚಿನ ಗೀತೆಯ ಸಾಲು, ಚಿತ್ರದ ಹೆಸರು, ಯಾರು ಮೊದಲಿಗೆ ಕಳಿಸ್ತಾರೆ ಅವರಿಗೆ ಸಂದೇಶವನ್ನು ನಾವು ಓದಬೇಕಾಗ್ತದೆ. ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0853 2 2 2 3 3 6 5. ಈ ಸಂಖ್ಯೆಗೆ ನಮಗೆ ಸಂದೇಶವನ್ನು ಕಳಿಸಿದರೆ ನಿಮ್ಮ ಸಂದೇಶವನ್ನು ಓದಿ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಹಾಗಾದರೆ ಬನ್ನಿ, ಮೊದಲನೇ ಸಂದೇಶವನ್ನು ಓದುವಂತಹ ಸಮಯ ಶುರುವಾಗಿದೆ. ನಳಿನಿ ಸತೀಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಾವನ ಗಂಗಾ ಚಿತ್ರದಿಂದ ಹೂವೊಂದು ಬೇಕು ಬಳ್ಳಿಗೆ ಎವರ್ಗ್ರೀನ್ ಸಾಂಗನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ. ಸಂದೇಶವನ್ನು ಕಳಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಮತ್ತೊಂದು ಸಂದೇಶ ಸಿದ್ಧವಾಗಿದೆ. ತುಂಗಭದ್ರಾ ಆಂಧ್ರ ಪ್ರದೇಶದಿಂದ ಚಂದ್ರಕಲಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಸಿನಿಮಾದಿಂದ ಬೆಳ್ಳಿಯ ರಾಜ ಬಾರೋ ಹಾಡು ಪ್ರಸಾರವನ್ನು ಮಾಡಿ ಅಂತ ಎಲ್ಲ ಹಾಡು ಈ ಹಾಡು ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಮತ್ತು ಕೇಳುವರಿಗಾಗಿ ಅಂತ ಸಂದೇಶವನ್ನು ಕಳಿಸಿದರೆ ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮ ಸಂದೇಶ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ನೀವು ಸಂದೇಶ ಕಳಿಸಬೇಕಾದ ಸಂಖ್ಯೆ 0853 2 2 2 3 3 6 5 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ. ನಿಮ್ಮ ಸಂದೇಶವನ್ನು ಓದಿ ನಾವು ನಿಮಗೆ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಮತ್ತೊಂದು ಸಂದೇಶ ಸಿದ್ಧವಾಗಿದೆ. ರವಿ ಕೆ ಅಂಬೇಕರ್ ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೈದಿ ಚಲನಚಿತ್ರದಿಂದ ಎಂದು ಕಂಡೆನ ನೆನಪು ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಖಂಡಿತ ಪ್ರಸಾರ ಮಾಡ್ತಾ ಇದೆ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ.

ಅಂಜನಪ್ಪ ಗಂಗಮ್ಮ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಮಗಾಗಿ ಸೇವಂತಿ ಸೇವಂತಿ ಚಿತ್ರದಿಂದ ಜಾಜಿ ಮಲ್ಲಿಗೆ ಗೀತೆಯನ್ನು ಪ್ರಸಾರ ಮಾಡಿ, ಹಾಗೆ ಆಕಾಶವಾಣಿ ಎಲ್ಲ ಕೇಳುವರಿಗೆ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ.

ಅಮೃತ ರಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರ ಮೊದಲ ಸಲ, ಹಾಡು ಮಳೆಯೇ ಮಳೆಯೇ ಜೊತೆ ಕುಣಿಯೇ ನೀನು ಹಾಡು, ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಗೀತೆ ಬರ್ತಾ ಇದೆ, ಎಂಜಾಯ್ ಮಾಡಿ

ಆಕಾಶವಾಣಿ ನಿಲಯಕ್ಕೆ ಶುಭೋದಯ ಅಂತ ತಿಳಿಸ್ತಾ ಇದ್ದಾರೆ. ತಮಗೂ ಶುಭೋದಯ. ನಮಗಾಗಿ ಜಾಣ ಚಿತ್ರದಿಂದ ಪ್ರೇಮ ಲೋಕದ ಪಾರಿಜಾತವೆ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸುಬ್ರಹ್ಮಣಿ ಮತ್ತು ಕುಟುಂಬದ ಸಂಗಡಿಗರು ನಮಗೆ ತಿಳಿಸ್ತಾ ಇದ್ದಾರೆ. ಕುಟುಂಬದಿಂದ ನಮಗೆ ತಿಳಿಸ್ತಾ ಇದ್ದಾರೆ, ನಿಮ್ಮ ಗೀತೆ ಬರ್ತಾ ಇದೆ ಕೇಳಿ ಆನಂದಿಸಿ.

ಶಿವಕುಮಾರ್ ಅವರು ಹೊಸಮನೆಯವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಭದ್ರಾವತಿಯಿಂದ ಆತ್ಮೀಯ ನಿರೂಪಕರಿಗೆ ಬೆಳಗಿನ ಶುಭೋದಯ, ತಮಗೂ ಕೂಡ ಶುಭೋದಯ. ನಮಗಾಗಿ ಅಮೆರಿಕ ಚಿತ್ರದಿಂದ 100 ಜನ್ಮಕ್ಕೂ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ರಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅವರ ಸ್ನೇಹಿತರಿಗೋಸ್ಕರ ಅರ್ಜುನ್, ಧ್ರುವ, ರೋಹಿತ್ ನಮಗಾಗಿ ಹೃದಯ ಹಾಡಿತು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ, ಗಿರಿ ನವಿಲು ಎಲ್ಲೋ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ. ಗೀತೆ ಬರ್ತಾ ಇದೆ ಕೇಳಿ, ಎಂಜಾಯ್ ಮಾಡಿ.

ಮತ್ತೊಂದು ಸಂದೇಶ ಸಿದ್ಧವಾಗಿದೆ ಯುದ್ಧಕಾಂಡ ಚಿತ್ರದಿಂದ. ಲತಾ ಸುಹಾಸ್ ಹೊಸ್ಕೇಟೆಯಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ಸೋಲೆ ಇಲ್ಲ ಎಂಬ ಹಾಡನ್ನು ಪ್ರಸಾರ ಮಾಡಿ ಅಂತ. ಈ ಗೀತೆಗೆ ಅರ್ಥಪೂರ್ಣವಾದ ಅದ್ಭುತವಾದಂತಹ ಗೀತೆ ಇದೆ ಅಂತ ನಮಗೆ ತಿಳಿಸಿದರೆ, ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ.

ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ಮಿಡಿದ ಶ್ರುತಿ ಹಾಡು ಚಂದನ ಚಂದನದಿಂದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಆಕಾಶವಾಣಿ ಕೇಂದ್ರಕ್ಕೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ತಮಗೂ ಕೂಡ ನಮಸ್ಕಾರ. ಚಂದ್ರಶೇಖರ್ ಗಂಗಾವತಿಯಿಂದ ಮೋಡದ ಮರೆಯಲ್ಲಿ ಕನ್ನಡ ಚಲನಚಿತ್ರದಿಂದ ಜೀವ ನೀನು ಕನ್ನಡ ಸಾಂಗನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸಂಜಯ್ ಸ್ವಾತಿ ಭರತ್ ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ನಮಗಾಗಿ ನಾರದ ವಿಜಯ ಚಿತ್ರದಿಂದ ಈ ವೇಷ ನೋಡಬೇಡ ಅಮ್ಮಯ್ಯ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಂದೇಶ ಬರ್ತಾ ಇದೆ, ಕೇಳಿ ಆನಂದಿಸಿ.

ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ಅನೇಕ ಸಂದೇಶಗಳು ಬಂದಿದ್ವು ನಮಗೆ. ನಿಮ್ಮ ಸಂದೇಶವನ್ನು ಕಳಿಸಿದವರು ನಳಿನಿ ಸತೀಶ್ ಚಿತ್ರದುರ್ಗದಿಂದ, ಕರ್ನೂಲು ಸಂಗೀತಾ, ರವಿಕೆ, ಅಂಜನಪ್ಪ, ರಮೇಶ್ ಸುಬ್ರಹ್ಮಣಿ, ಶಿವಕುಮಾರ್, ರಮೇಶ್ ಜಾಲಿಬೆಂಚಿ, ರಮೇಶ್, ಲತಾ ಸುಹಾಸ್, ಚಂದ್ರಶೇಖರ್, ಸಂಜಯ್, ಸಾತ್ವಿ, ಇವರೆಲ್ಲರೂ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿದ್ವಿ. ಇನ್ನೂ ಅನೇಕ ಜನರು ನಮಗೆ ಸಂದೇಶವನ್ನು ಕಳಿಸಿದರೆ ಸಮಯಾವಕಾಶ ಕಡಿಮೆ ಇರೋದರಿಂದ ನಿಮ್ಮ ಸಂದೇಶವನ್ನು ಓದಲಿಕ್ಕೆ ಆಗೋದಿಲ್ಲ. ಮುಂದಿನ ಸಂದೇಶವನ್ನು ಮತ್ತೆ ಕಾರ್ಯಕ್ರಮಕ್ಕೆ ಭೇಟಿಯಾಗೋಣ ಅಂತ ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಇಲ್ಲ ಮುಗಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:30, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಮತ್ತೊಮ್ಮೆ ಆತ್ಮೀಯ ಕೇಳುಗ ಬಂಧುಗಳಿಗೆಲ್ಲ ಸ್ವಾಗತ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ.

ತಂಗಾಳಿಯನ್ನ ಬೀಸಿದಂತಹ ಧ್ವನಿ ವಾಣಿ ಜಯರಾಮ್ ಅವರದಾಗಿತ್ತು. ಅನುರಾಗ ಅರಳಿತು ಚಿತ್ರದ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸ್ವರ ಕಲ್ಪನೆ ಈ ಹಾಡಿಗಿತ್ತು. ನಮ್ಮ ಕೇಳೋರೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ರಾತ್ರಿ ಟೈಮಲ್ಲಿ ಮನೆಯಲ್ಲೇ ಚಿತ್ರೀಕರಣ ಮಾಡಿದಂತಹ ಹಾಡುಗಳ ಅಂತ ಹೇಳಿ ಸುಮಾ ಅವರು ಸಂಕತ್ಕಟ್ಟೆಯಿಂದ ಕೇಳ್ತಾ ಇದ್ದಾರೆ. ಹಾಗೆ ದೀಪ್ತಿ ದಿನೇಶ್ ಖಟಾವ್ಕರು ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ, ಹಾಡುಗಳು ಚಲೋ ಅದಾವು ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಭಾಳ ಖುಷಿ ಕೊಡುತ್ತೆ, ನಮಗೆ ನಿಮ್ಮ ಭಾಷೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಆದರೆ ಖುಷಿ ಅಂತೂ ಆಗುತ್ತೆ ನಿಮ್ಮ ಸಂದೇಶಗಳನ್ನು ನೋಡ್ತಾ ನೋಡ್ತಾ. ಹಾಗೆ ಸಿಕ್ಕಾಪಟ್ಟೆ ಸಖತ್ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿರೋರು ನಾಗರತ್ನ, ರಾಜಾಜಿನಗರದ ನಮ್ಮ ಕೇಳುಗರು. ಹಾಗೆ ಭವ್ಯ ಹೆಸರುಘಟ್ಟದಿಂದ ಸಂದೇಶ ಕಳಿಸಿದ್ದಾರೆ, ಮತ್ತು ಚಿದಾನಂದ್ ಟಿ ವಿ ಸರ್ಕಲ್ನಿಂದ. ಹಾಗೆ ನೀವು ಒಪ್ಪದೇ ಇರಬಹುದು, ಆದರೆ ಎಲ್ಲ ಹಾಡುಗಳಲ್ಲೂ ಸಾಮ್ಯತೆ ಇದೆ ಗೊತ್ತಾ, ಇದು ಮಲಗುವ ಕೋಣೆಯಲ್ಲಿ ಚಿತ್ರೀಕರಿಸಿದಂತಹ ಹಾಡುಗಳು ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಈಗ ಟೀಚರ್ ಏನಾದರೂ ತಪ್ಪು ಹಾಕಿದ್ರೆ, ಇಲ್ಲ ಮೇಡಮ್ ನಾನು ಸರಿಯಾಗಿ ಬರೆದಿದ್ದೀನಿ ನೋಡಿ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಕೇಳುಗರು ಸಹ ಪ್ರೀತಿಯ ಒಂದು ಜಗಳವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ವಿಜಯಲಕ್ಷ್ಮಿ ಅವರು ಕೋಣನಕುಂಟೆಯ ನಮ್ಮ ಕೇಳುಗರು. ಹಾಗೆ ಸರಿಯಾದ ಉತ್ತರವನ್ನು ಕಣ್ಣು ಹಿಡಿದ್ಬಿಟ್ಟಿದ್ದಾರೆ ನಮ್ಮ ಕೇಳುಗರಾದ ಗಾನ ಸುಮ ಅವರು ಪಟ್ಟಸೋಮನಹಳ್ಳಿಯಿಂದ. ಹಾಗೆ ಗಂಡ ಹೆಂಡತಿ ಜೊತೆ ಇರೋ ಹಾಡುಗಳ ಅಂತ ಹೇಳಿ ಸಂದೇಶ ಕಳಿಸಿದರೆ ನಮ್ಮ ಕೇಳುಗರು. ಶ್ರೀನಿವಾಸ್ ಪದ್ಮನಾಭನಗರದಿಂದ ಸಂದೇಶ ಕಳಿಸಿ ಮಧುಚಂದ್ರದ ಹಾಡುಗಳ ಅಂತ ಹೇಳ್ತಾ ಇದ್ದಾರೆ. ಒಂದೇ ಸ್ಥಳದಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳ ಅಂತ ಹೇಳಿ ಕುಂಟನಹಳ್ಳಿ ಮಲ್ಲೇಶ ಅವರು ಕೇಳ್ತಾ ಇದ್ದಾರೆ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ರಮಿಸುವ ಗೀತೆಗಳು ಅಂತ ಹೇಳಿ ಅಮರಾವತಿ ಹರಿಕುಮಾರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಮ್ಮ ಕೇಳುಗರಾದ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸರಿಯಾದ ಉತ್ತರ ಕಂಡುಹಿಡಿದ್ರು ಅಂತ ಹೇಳಿದ್ನಲ್ಲ, ಸರಿ ಉತ್ತರ ಏನು ಅಂತ ಹೇಳಿದ್ರೆ, ಮನೆಯ ವರಾಂಡದಲ್ಲಿ ಸೆಟ್ ಹಾಕಿ ಚಿತ್ರೀಕರಣ ಮಾಡಿರುವ ಹಾಡುಗಳು ಇರಬಹುದಾ ಅಂತ ಹೇಳಿ ಹೇಳ್ತಾ ಇದ್ರೆ, ಖಂಡಿತವಾಗಿಯೂ ನಿಜ, ವರಾಂಡ ಅಂತ ಹೇಳ್ತೀವಿ. ಹಾಗೆ ಈಗಿನ ಕಾಲದಲ್ಲಿ ಅದಕ್ಕೆ ಬಾಲ್ಕನಿ ಅನ್ನುವಂತಹ ಹೆಸರನ್ನು ಕೊಟ್ಟಿರ್ತೀವಿ. ಸಾಮಾನ್ಯವಾಗಿ ಮನೆಯ ಒಂದು ಮಲಗುವ ಕೋಣೆ ಏನಿರುತ್ತೆ ಅದಕ್ಕೆ ಹೊಂದಿಕೊಂಡಂತೆ ಇರುತ್ತೆ ಬಾಲ್ಕನಿ. ಹಾಗೆ ಬೇರೆ ಸ್ಥಳಗಳಲ್ಲಿಯೂ ಇದ್ದರೂ ಕೂಡ ಈ ನಮ್ಮ ಮಲಗುವ ಕೋಣೆಗೆ ಅಟ್ಯಾಚ್ ಆಗಿರುತ್ತಲ್ಲ, ಆ ಒಂದು ಜಾಗಕ್ಕೆ ಬಾಲ್ಕನಿ ಅನ್ನುವಂಥದ್ದು ಹೆಚ್ಚಾಗಿ ಸೂಕ್ತ ಅನ್ನಿಸುವಂಥದ್ದು ಈ ದಿನದ ಒಂದು ವಿಷಯಕ್ಕೆ. ಯಾಕಂತ ಹೇಳಿದ್ರೆ, ಈಗ ಪ್ರಸಾರವಾದಂತಹ ಎಲ್ಲ ಹಾಡುಗಳು ಕೂಡ ಮಲಗುವ ಕೋಣೆಯಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳು. ಹಾಗೆ ಹಾಡ್ತಾ ಹಾಡ್ತಾ ಅವರು ಎಲ್ಲರೂ ಕೂಡ ಮನೆಯ ಬೆಡ್ರೂಮಿನ ಬಾಲ್ಕನಿಗೆ ಬರ್ತಾರೆ, ಅಲ್ಲಿಯೂ ಕೂಡ ಹಾಡುಗಳು ಚಿತ್ರೀಕರಣಗೊಂಡಿತ್ತು. ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಹಿಂದಿನ ಚಿತ್ರಗಳ ಒಂದು ಹಾಡಿನ ಚಿತ್ರೀಕರಣಕ್ಕೆ ಹೋದಾಗ ಅಲ್ಲಿ ಮನೆಗೊಂದು ಬಾಲ್ಕನಿ ಇರ್ತಾ ಇತ್ತು, ಆ ಬಾಲ್ಕನಿ ವಿಶಾಲವಾಗಿರ್ತಿತ್ತು, ಅಲ್ಲೊಂದು ತೂಗುಯಾಲೆ ಇರ್ತಾ ಇತ್ತು, ಹಾಗೆ ಕುಳಿತುಕೊಳ್ಳೋದಕ್ಕೆ ಪೀಠೋಪಕರಣಗಳಿರ್ತಾ ಇತ್ತು, ಸುತ್ತಲೂ ಹೂ ಬಳ್ಳಿಗಳು ತೂಗ್ತಾ ಇರ್ತಿದ್ವು. ಇಂಥದ್ದು ಸಾಮಾನ್ಯವಾಗಿ ಎಲ್ಲ ಚಿತ್ರಗಳಲ್ಲೂ ಹಾಡುಗಳಲ್ಲೂ ಮನೆಯ ದೃಶ್ಯ ಅಂತ ಬಂದಾಗ ಇರುವಂಥದ್ದನ್ನು ನಾವು ಕಾಣಬಹುದು ಆಗಿನ ಚಿತ್ರಗಳಲ್ಲಿ. ಈಗೆಯೂ ಕೂಡ ಆ ಒಂದು ಟ್ರೆಂಡ್ ಇದೆ, ಬಟ್ ಎಲ್ಲೋ ಅದು ಸ್ವಲ್ಪ ಕಣ್ಮರೆಯಾಗಿದೆ, ಹಾಡುಗಳ ಚಿತ್ರೀಕರಣ ಅಲ್ಲಿ ನಡೆಯೋದು ಕಮ್ಮಿ ಆಗಿದೆ ಅಂತ ಹೇಳಿ ನಾವು ಹೇಳಬಹುದು. ತುಂಬ ದೊಡ್ಡದಾದಂತಹ ಬಾಲ್ಕನಿಗಳು ಆಗಿನ ಕಾಲದ ಒಂದು ಮನೆಯ ಸೆಟ್ ಹಾಕಿರ್ತಿದ್ರಲ್ಲ ಅದರಲ್ಲಿ ಇರ್ತಿತ್ತು. ಬಹುತೇಕವಾಗಿ ಈ ಒಳಾಂಗಣ ಚಿತ್ರೀಕರಣ

ಘಟಕಗಳಲ್ಲಿ ಆ ಒಂದೊಂದು ಸ್ಟುಡಿಯೋಗಳಲ್ಲಿ ಮನೆಯ ಸೆಟ್ಟನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಇಂಥದ್ದಿರ್ತಿತ್ತು. ಅಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಈ ದಿನ ನಿಮ್ಮೆಲ್ಲರಿಗೂ ಕೂಡ ಕೇಳಿಸ್ಲಾಗ್ತಾ ಇದೆ. ಇಂದಿನ ಓಲ್ಡೀಸ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಅನ್ನಿಸಬಹುದು, ಆದರೆ ಅದಕ್ಕೆ ಹೇಳಿದ್ದು ಹಾಡಿನ ಒಂದು ದೃಶ್ಯವನ್ನು ನಿಮ್ಮ ಕಣ್ಮುಂದೆ ತಂದುಕೊಳ್ಳಿ ಅಂತ ಹೇಳಿ. ಹಾಗಾಗಿ ಎಲ್ಲ ಹಾಡುಗಳು ಕೂಡ ಒಂದು ಮಲಗುವ ಕೋಣೆ ಹಾಗೆ ಅದಕ್ಕೆ ಹೊಂದಿಕೊಂಡಿರುವಂತಹ ಬಾಲ್ಕನಿಯಲ್ಲಿ ಚಿತ್ರೀಕರಣಗೊಂಡಿರುವಂತಹ ಹಾಡುಗಳು ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ವಿಶೇಷ ಕಾರ್ಯಕ್ರಮ ಸರಿಯಾಗಿ ಊಹೆ ಮಾಡಿದಂತಹ ಗಾನಸುಮ ಪಟ್ಟಸೊಮ್ಮನಹಳ್ಳಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳು, ಚಪ್ಪಾಳೆಗಳು ವಿವಿಧ ಭಾರತಿ ಕಡೆಯಿಂದ. ಈಗ ಮೂಡಿಬರುವ ಹಾಡು ಕುವೆಂಪು ಅವರ ಕವಿತೆ, ಚಿತ್ರ ಸಂಗೀತಕ್ಕೆ ಅಳವಡಿಸಿರುವವರು ಟಿ ಚಲಪತಿರಾವ್, ಮಾವನ ಮಗಳು ಚಿತ್ರದ ಹಾಡು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಗಾಯನ ಈ ಹಾಡಿನಲ್ಲಿ ಇದೆ. ಖಂಡಿತವಾಗಿಯೂ ಎಲ್ಲ ಹಾಡುಗಳನ್ನು ಕೇಳಿದ ಮೇಲೆ ಅದನ್ನು ವಿಡಿಯೋ ನೋಡೋದನ್ನು ಮರೀಬೇಡಿ ಇವತ್ತು.

ಓಲ್ಡ್ ಈಸ್ ಗೋಲ್ಡ್ನಲ್ಲಿ ನೀವು ಹಳೆಯ ಸುಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇದನ್ನ ಮನೆಯ ಮಲಗುವ ಕೋಣೆಗೆ ಹೊಂದಿಕೊಂಡಂತೆ ಇರುವಂತಹ ವರಾಂಡ ಬಾಲ್ಕನಿಯಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳನ್ನ ನಾವು ಕೇಳ್ತಿದ್ದೀವಿ. ಬಹುತೇಕ ಎಲ್ಲ ಹಾಡುಗಳು ಸಹ ಒಳಾಂಗಣದಲ್ಲಿ ಚಿತ್ರೀಕರಣಗೊಂಡಿರುವಂಥದ್ದು. ಆದರೆ ಈ ದಿನ ಪ್ರಸಾರ ಆದಂತಹ ಹಾಡಿನಲ್ಲಿ ಬೆಳ್ಳಿಮೋಟ ಚಿತ್ರದ ಮುದ್ದಿನ ಗಿಣಿಯ ಹಾಡಿದೆಯಲ್ಲ, ಅದು ಹೊರಾಂಗಣ ಮನೆಯ

ಇಲ್ಲೇನೆ ಅಂದ್ರೆ ಒಂದು ಶೂಟಿಂಗ್ ನಡೀತಲ್ಲ ಆ ಒಂದು ಸ್ಥಳದಲ್ಲಿ ಈ ಒಂದು ಚಿತ್ರೀಕರಣವನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ಅವಳು ಆ ಹುಡುಗನ ಜೊತೆ ಹೊರಗಡೆ ಬಂದು ಮನೆಯ ಮೇಲಿನ ಬಾಲ್ಕನಿಯಲ್ಲಿಯೂ ಕೂಡ ನಿಂತು ಹಾಡುವಂತಹ ಒಂದೆರಡು ದೃಶ್ಯಗಳನ್ನು ನಾವು ಆ ಒಂದು ಹಾಡಿನಲ್ಲಿ ಕಾಣಬಹುದು. ಹಾಗೆಯೇ ಇನ್ನು ಬಾಲ್ಕನಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇದೊಂದು ಕಟ್ಟಡದ ಹೊರಭಾಗಕ್ಕೆ ಜೋಡಿಸಲಾದ ಸಣ್ಣ ಎತ್ತರದ ವೇದಿಕೆ ಅಂತ ಹೇಳಬಹುದು. ವಿಶ್ರಾಂತಿ ಪಡೆಯೋದಕ್ಕೆ, ತಾಜಾ ಗಾಳಿಯನ್ನು ಅನುಭವಿಸೋಕೆ, ಹಾಗೆ ಪ್ರಕೃತಿಯನ್ನು ಸವಿಯೋದಕ್ಕೆ ಇರುವಂತಹ ಪ್ರತ್ಯೇಕವಾದ ಭಾಗ ಅಂತ ಹೇಳಿದ್ರೆ ಬಾಲ್ಕನಿ. ಆಗೆಲ್ಲ ಮನೆಗಳು ಈಗಲೂ ಕೂಡ ಇಂಡಿಪೆಂಡೆಂಟ್ ಹೌಸ್ಗಳಿಗೆ ಈ ಒಂದು ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಬಾಲ್ಕನಿಗಳನ್ನು ನಿರ್ಮಿಸ್ಕೊಳ್ಬಹುದು. ಆದರೆ ಈಗ ನಗರಗಳಲ್ಲಿ ಈ ಅಪಾರ್ಟ್ಮೆಂಟ್ ಸಂಸ್ಕೃತಿನ ಬೆಳೆದು ಬಂದಿದೆ. ಹೌದು, ಸ್ಥಳದ ಅಭಾವ, ಆದರೆ ಎಲ್ಲರಿಗೂ ಕೂಡ ಸ್ವಂತ ಮನೆ ಇರಬೇಕು ಅಂತ ಹೇಳಿ, ಹಾಗೆ ಅಪಾರ್ಟ್ಮೆಂಟ್ಗಳಲ್ಲಿ ಇರಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲೂ ಕೂಡ ಇರುವ ಸ್ಥಳಕ್ಕೆ ಅನುಗುಣವಾಗಿ ಬಾಲ್ಕನಿಗಳನ್ನು ಕೊಟ್ಟಿರ್ತಾರೆ. ಚಿಕ್ಕ ಬಾಲ್ಕನಿ ಆದರೂ ಕೂಡ ಆ ಒಂದು ಜಾಗವನ್ನು ಸುಂದರವಾಗಿಸಿಕೊಂಡಿರ್ತಾರೆ ನಮ್ಮ ನಗರದ ಜನರು. ಅಲ್ಲಿಯೇ ಒಂದು ಪುಟ್ಟ ಉದ್ಯಾನ ಅಂದರೆ ಈ ಪಾಟ್ಗಳನ್ನೆಲ್ಲ ಜೋಡಿಸ್ಕೊಂಡು ಅಲಂಕಾರಿಕ ಹೂವುಗಳನ್ನು ಗಿಡಗಳನ್ನು ಬೆಳೆಸಿ ಅಲ್ಲೇ ಕೂತ್ಕೊಂಡು ಪ್ರಕೃತಿಯನ್ನು ಸವಿಯೋದಕ್ಕೆ, ಅಕ್ಕಪಕ್ಕದ ಒಂದು ದೃಶ್ಯಗಳನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಆಸನದ ವ್ಯವಸ್ಥೆಯೂ ಕೂಡ ಇರುತ್ತೆ. ಮನೆ ಒಳಗಡೆ ಇದ್ದು ಬೇಜಾರಾದಾಗ ಒಳ್ಳೆ ಗಾಳಿ ತಗೋಬೇಕು ಅಂತ ಹೇಳಿ ಆ ಒಂದು ಬಾಲ್ಕನಿಯಲ್ಲಿ ಕುಳಿತುಕೊಳ್ಳುವಂಥದ್ದು ಇದೆ. ಹಾಗೆಯೇ ಇನ್ನು ಯುಟಿಲಿಟಿ ಸ್ಪೇಸ್ ಅಂತ ಅಂದರೆ ಈ ಅಡುಗೆ ಕೋಣೆಗೆ ಇರುವಂಥದ್ದು, ಹಾಗೆ ಬೇರೆ ಜಾಗಗಳು ಬಟ್ಟೆ ಒಣಗಿ ಹಾಕೋದಕ್ಕೆ ಅದು ಇದು ಸಾಮಾನುಗಳನ್ನು ಇಟ್ಕೊಳ್ಳೋದಕ್ಕೆ ಬಳಸಿದ್ರೆ ನಮ್ಮ ಮಲಗುವ ಕೋಣೆಗೆ ಅಟ್ಯಾಚ್ ಆಗಿರುವಂಥದ್ದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಾಣಬಹುದು. ಹಾಗೆ ನಾವು ಹೋಗುವಂತಹ ಹೋಟೆಲ್ಗಳು ರೆಸಾರ್ಟ್ಗಳಲ್ಲಿಯೂ ಕೂಡ ನಾವಿರುವಂತಹ ಕೊಠಡಿಗೆ ಇದೇ ವ್ಯವಸ್ಥೆ ಇರುತ್ತೆ. ಪುಟ್ಟದಾದಂತಹ ಒಂದು ಬಾಲ್ಕನಿ, ಅಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿಯೋದಕ್ಕೆ, ಪುಸ್ತಕಗಳನ್ನು ಓದೋದಕ್ಕೆ ಅನುವು ಮಾಡಿಕೊಟ್ಟಿರ್ತಾರೆ ಆ ಒಂದು ಸ್ಥಳಗಳಲ್ಲಿ. ಹಾಗೆ ಶುಭ್ರವಾದ ತಾಜಾ ಗಾಳಿಯನ್ನು ಸೇವಿಸೋದಕ್ಕೆ ಕೂಡ ಈ ಒಂದು ಜಾಗ ಮೀಸಲಾಗಿ ಇರುತ್ತೆ. ಈಗ ಮತ್ತೊಂದು ಗೀತೆ, ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಇರುವಂಥದ್ದು ಚಲಿಸುವ ಮೋಡಗಳು ಚಿತ್ರದ ಹಾಡು, ಜೀವ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ರಾಗ ನಿರ್ದೇಶನ.

0: ಬೆಚ್ಚೆಗೆ ನೂಕಂದಿತು.
1: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇನ್ನು ಬಾಲ್ಕನಿ ಅನ್ನೋದ್ರ ಕುರಿತಾಗಿ ನಾವು ಮಾತನಾಡಿದ್ವಿ. ಬಾಲ್ಕನಿ ಅನ್ನುವಂತಹ ಪದ ಬಂದದ್ದು ಇಟಲಿ ಭಾಷೆಯಿಂದ. ಇಟಾಲಿಯನ್ ಭಾಷೆಯಲ್ಲಿ ಬಾಲ್ಕೋನ್ ಅಥವಾ ಸ್ಕ್ವಾಫೋಲ್ಡ್ ಅನ್ನುವಂತಹ ಪದದಿಂದ ಬಾಲ್ಕನಿ ಅನ್ನುವಂತಹ ಪದ ಬಂತು ಅಂತ ಹೇಳಲಾಗತ್ತೆ. ಈಗ ಹಾಡಿಗೆ ಬರೋದಾದರೆ ಮುಂದಿನ ಗೀತೆ ಅವಳ ಹೆಜ್ಜೆ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರು ಗೀತೆನ ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರು ಸ್ವರವನ್ನು ಹಾಕಿದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಗೀತೆನ ಹಾಡಿದ್ದಾರೆ.

0: ಮಧುಮಾಸ ಚಂದ್ರಮ ನೈದೆಲೆಗೆ ಸಂಭ್ರಮ. ಈ ಒಂದು ಚಂದದ ಗೀತೆ ವಿಜಯವಾಣಿ ಚಿತ್ರದಾಗಿತ್ತು. ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಮಧುರವಾದ ಕಂಠಸಿರಿಗಳು ಈ ಒಂದು ಗೀತೆಯಲ್ಲಿ ಮೂಡಿ ಬಂತು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಒಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಜೊತೆಯಾದಂತಹ ನನ್ನೆಲ್ಲ ಕೇಳುಗರು, ಹೌದು, ಕಾರ್ಯಕ್ರಮಗಳನ್ನು ಕೇಳಿದಿರಿ, ಜೊತೆಗೆ ಸಂದೇಶಗಳನ್ನು ಕೂಡ ಕಳಿಸಿ ಕಾರ್ಯಕ್ರಮಕ್ಕೆ ಸ್ಪಂದಿಸಿದಿರಿ. ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ
1: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11 ಗಂಟೆ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
3: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:02 ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
4: ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಇದೇ 28 July 1 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜಿಸಿದ್ದು, 5 ವರ್ಷದೊಳಗಿನ ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ನಿಗಾ ವಹಿಸಲು ಬೆಂಗಳೂರು ನಗರ ಜಿಲ್ಲಾಧಿಕಾರಿ PS ಕಾಂತರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಥುರಾದ ಪ್ರಸಿದ್ಧ ಬನ್ಕೆ ಬಿಹಾರಿ ದೇವಸ್ಥಾನದ ದರ್ಶನದ ಸಮಯ ಬದಲಾವಣೆ ಸೇರಿದಂತೆ ಸಮಿತಿಯ ಕೆಲವು ನಿರ್ಧಾರಗಳನ್ನು ಪ್ರಶ್ನಿಸಿ ಸೇವಾಯತ್ಗಳು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಡೆಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 315 ಅಂಕಗಳ ಏರಿಕೆಯೊಂದಿಗೆ 76,579 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 77 ಅಂಕ ಏರಿಕೆಯ ನಂತರ 23,931 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯೊಂದಿಗೆ 94.54 ರೂಪಾಯಿಯಷ್ಟಿದೆ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿಂದು ನಡೆಯುತ್ತಿರುವ ಮತ್ತೊಂದು ಜಿ ಗುಂಪಿನ ಇರಾನ್ 2 ನಡುವಿನ ಪಂದ್ಯ 2-2 ಅಂತರದ ಸಮಬಲದೊಂದಿಗೆ ಅಂತ್ಯಗೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:05. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು 11 ಹಂಗಾಮ. ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ. ಈಗ ಕೇಳಿ ಅಮರ್ ಚಿತ್ರದ ಗೀತೆಯನ್ನ ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಚನ್ನಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:31. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ದೀಪಾ ಸನ್ನಿಧಿ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಚಿತ್ರರಂಗದಲ್ಲಿ ಕೆಲವೊಬ್ಬರು ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟ ತಕ್ಷಣ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನು ಪಡೀತಾರೆ. ಅಂತಹ ನಟಿಯರಲ್ಲಿ ದೀಪಾ ಸನ್ನಿಧಿ ಸಹ ಒಬ್ಬರು. ಆಕ್ಷನ್, ಸೆಂಟಿಮೆಂಟ್ ಮತ್ತು ಕಮರ್ಷಿಯಲ್ ಕತೆಗಳಲ್ಲಿ ಅವರು ತೋರಿದಂತಹ ವೈವಿಧ್ಯತೆ ಇಂದಿಗೂ ಪ್ರೇಕ್ಷಕರಿಗೆ ನೆನಪಿದೆ. ಇವತ್ತು ದೀಪಾ ಸನ್ನಿಧಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಸಿನಿಮಾಗಳ ಕುರಿತಾಗಿ ನಾವು ಮಾತಾಡ್ತಾ ಸಾಗೋಣ. ಅವರ ಮೊದಲ ಚಿತ್ರದಿಂದ ಹಿಡಿದು ಇಲ್ಲಿಯವರೆಗೆ ಅವರ ನಟನಾ ಪ್ರಯಾಣ ಹೇಗಿತ್ತು ಎಂಬುದನ್ನು ಇವತ್ತು ಮೆಲುಕು ಹಾಕೋಣ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಇವತ್ತು ಸ್ಯಾಂಡಲ್ವುಡ್ನ ನಗುಮುಖದ ತಾರೆ ದೀಪಾ ಸನ್ನಿಧಿ ಅವರ ಜನ್ಮದಿನ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ದೀಪಾ ಅವರ ಸಿನಿಮಾ ಜರ್ನಿ ನಿಜಕ್ಕೂ ಅದ್ಭುತ. ಯಾವುದೇ ಗಾಡ್ಫಾದರ್ ಇಲ್ಲದೆ ಕೇವಲ ತಮ್ಮ ನಟನಾ ಕೌಶಲ್ಯದಿಂದಲೇ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಪ್ರತಿಭೆ ಇವರು. ಹೌದು, ಗ್ಲಾಮರ್ ಗೊಂಬೆಯಾಗದೆ ನಟನೆಗೆ ಹೆಚ್ಚು ಸ್ಕೋಪ್ ಇರುವಂತಹ ಪಾತ್ರಗಳನ್ನೇ ಆರಿಸಿಕೊಂಡಿದ್ದು ಇವರ ಸಿನಿ ಕೆರಿಯರ್ನ ಪ್ಲಸ್ ಪಾಯಿಂಟ್ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮ, ಅವರ ಸಿನಿ ಪಯಣದ ಮೊದಲ ಗೀತೆ

ಜಯಂತಿ ಕಾರ್ಯಕ್ರಮದಲ್ಲಿ ದೀಪಾ ಸನ್ನಿಧಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಹೌದು, ಆತ್ಮೀಯ ಕೇಳುಗರೆ 2011 ತೆರೆ ಕಂಡಂತಹ ಸಾರಥಿ ಚಿತ್ರದ ಮೂಲಕ ದೀಪಾ ಸನ್ನಿಧಿ ಅವರು ಬೆಳ್ಳಿ ಪರದೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎದುರು ರುಕ್ಮಿಣಿ ಅನ್ನುವಂತಹ ಸಾಂಪ್ರದಾಯಿಕ ಮತ್ತು ಮುಗ್ಧ ಹುಡುಗಿಯ ಪಾತ್ರದಲ್ಲಿ ದೀಪಾ ಅವರು ಎಷ್ಟು ಅದ್ಭುತವಾಗಿ ನಟಿಸಿದ್ರು ಅಂದರೆ, ಮೊದಲ ಚಿತ್ರದಲ್ಲೇ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಮುಡಿಗೆ ಇತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೃಷ್ಟಿಸಿದ ದಾಖಲೆ ದೀಪಾ ಅವರ ಸಿನಿ ಕೆರಿಯರ್ಗೆ ದೊಡ್ಡ ಬ್ರೇಕ್ ನೀಡಿತು ಅಂದರೆ ತಪ್ಪಾಗಲಾರದು. ಈಗ ಕೇಳಿ ಪರಮಾತ್ಮ ಚಿತ್ರದ ಗೀತೆಯನ್ನು.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ದೀಪಾ ಸನ್ನಿಧಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಮೊದಲ ಸಿನಿಮಾದ ಬ್ಲಾಕ್ ಬಾಸ್ಟರ್ ಹಿಟ್ ಆದ ತಕ್ಷಣ ದೀಪಾ ಅವರಿಗೆ ಸ್ಯಾಂಡಲ್ವುಡ್ನ ಟಾಪ್ ಸ್ಟಾರ್ಗಳ ಜೊತೆ ನಟಿಸುವಂತಹ ಅವಕಾಶ ಸಿಗುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪರಮಾತ್ಮ ಚಿತ್ರದಲ್ಲಿ ಇವರು ನಿರ್ವಹಿಸಿದಂತಹ ವಿಭಿನ್ನ ಪಾತ್ರ ಪ್ರೇಕ್ಷಕರ ಮನವನ್ನು ಗೆದ್ದಿತ್ತು. ಹೌದು, ಅದಾದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆಗೆ ಜಾನು ಅನ್ನುವಂತಹ ಚಿತ್ರದಲ್ಲಿ ನಟಿಸಿ ಕಮರ್ಷಿಯಲ್ ಸಕ್ಸಸ್ ಕಂಡರು. ನಾಯಕಿಯಾಗಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ನೀಡಿದಂತಹ ಹೆಗ್ಗಳಿಕೆ ದೀಪಾ ಸನ್ನಿಧಿ ಅವರಿಗೆ ಸಲ್ಲತ್ತೆ. ಈಗ ಕೇಳಿ ಜಾನು ಚಿತ್ರದ ಗೀತೆ. ನಾಸೋನು ನಿಗಮ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ದೀಪಾ ಸನ್ನಿಧಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ದೀಪಾ ಸನ್ನಿಧಿ ಅವರ ಮೂಲ ಹೆಸರಾಗಿದ್ದದ್ದು ರಹಸ್ಯ ಅಂತ. ಹೌದು, ದೀಪಾ ಸನ್ನಿಧಿ ಅವರ ಮೂಲ ಹೆಸರಾಗಿತ್ತು ರಹಸ್ಯ. ಈಗ ಅವರು ಏನು ಹೇಳ್ತಾ ಇದ್ದೆ ಪರಮಾತ್ಮ, ಹಾಗೆ ನಂತರ ಜಾನು ಚಿತ್ರಗಳೆಲ್ಲ ಹಿಂದಿಂದೆ ಹಿಟ್ ಏನು ಫಿಲಮ್ಗಳನ್ನು ಅವರು ಕೊಡ್ತಾ ಸಾಕ್ತಾರೆ. ನಂತರ ದೀಪಾ ಅವರು ಬರೀ ಕಮರ್ಷಿಯಲ್ ಸಿನಿಮಾಗಳಿಗೆ ಮಾತ್ರ ಸೀಮಿತ ಆಗಲಿಲ್ಲ, ಎಂದೆಂದಿಗೂ ಮತ್ತು ದರ್ಶನ್ ಅವರ ಜೊತೆಗೆ ನಟಿಸಿದಂತಹ ಚಕ್ರವರ್ತಿ ಸಿನಿಮಾಗಳಲ್ಲಿ ಇವರ ಮಾಗಿದ ನಟನೆಗೆ ವಿಮರ್ಶಕರಿಂದ ಮೆಚ್ಚುಗೆ ವ್ಯಕ್ತ ಆಯಿತು. ಕನ್ನಡ ಮಾತ್ರ ಅಲ್ಲದೆ ತಮಿಳು ಚಿತ್ರರಂಗದಲ್ಲೂ ಎನಕುಲ್ ಒರವನ್ ಎಂಬಂತಹ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿ ಸೈ ಎನಿಸಿಕೊಂಡರು. ಕತೆ ಮತ್ತು ಪಾತ್ರಕ್ಕೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಂತಹ ಇವರ ನಟನಾ ಶೈಲಿ ಚಿತ್ರರಂಗದಲ್ಲಿ ಇವರಿಗೆ ಉತ್ತಮ ಹೆಸರನ್ನು ತಂದುಕೊಟ್ಟಿತು. ಈಗ ಕೇಳಿ ಸಕ್ಕರೆ ಚಿತ್ರದ ಗೀತೆಯನ್ನು. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ದೀಪಾ ಸನ್ನಿಧಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ದೀಪಾ ಸನ್ನಿಧಿ ಅವರು ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ತುಂಬ ಚೂಸಿ ಅಂತಲೇ ಹೇಳ್ಬೋದು. ಯಾವುದೇ ವಿವಾದಗಳಿಲ್ಲದೆ ಚಿತ್ರರಂಗದ ನಿರ್ದೇಶಕರು ಮತ್ತು ಸಹಕಲಾವಿದರ ಜೊತೆ ಅತ್ಯುತ್ತಮ ಒಡನಾಟ ಹೊಂದಿರುವಂತಹ ಸುಸಂಸ್ಕೃತ ನಟಿ ಇವರು. ಬೆಳ್ಳಿ ಪರದೆಯ ಮೇಲೆ ಇವರ ಮುಗುಳ್ನಗೆ ಮತ್ತು ಸಹಜ ಅಭಿನಯ ಇವತ್ತಿಗೂ ಸಿನಿ ಪ್ರೇಕ್ಷಕರ ನೆನಪಿನಲ್ಲಿ ಹಸಿರಾಗಿದೆ. ಇವತ್ತು ಜೂನ್ 16 ಈ ಸುಂದರ ದಿನದಂದು ನಟಿ ದೀಪಾ ಸನ್ನಿಧಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಅವರು ಮತ್ತೆ ಹೊಸ ಸಿನಿಮಾಗಳ ಮೂಲಕ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ. ಕೇಳಿದ್ರೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ದೀಪಾ ಸನ್ನಿಧಿ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ನಮ್ಮ ಕೇಳುಗರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ನಾವು ದೀಪಾ ಸನ್ನಿಧಿ ಅವರ ಸಿನಿಮಾಗಳನ್ನು ನೋಡಿ ಅವರ ಅಭಿನಯವನ್ನು ತುಂಬ ಇಷ್ಟಪಟ್ಟಿದ್ದೇವೆ ಅಂತ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದ. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಹಾಡು ಚಕ್ರವರ್ತಿ ಚಿತ್ರದಿಂದ ಅರ್ಮನ್ ಮಲ್ಲಿಕ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೆಯೇ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:59. ಸರಿಯಾಗಿ 12:00 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು. ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾಕ್ಟರ್ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆ ಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9ರ ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು. ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್ ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾಕ್ಟರ್ ಸಂತೋಷ್ ಹಾನಗಲ್ಲವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
4: ಶ್ರೀಮತಿ ಬಿಕೆ ಮೀನಾಕ್ಷಿ. ಈಗ ಕವನ ನದಿ ಮಲಗಿದೆ. ಈ ಕವಿತೆಯ ಆಶಯ ನದಿಯನ್ನು ಪ್ರತಿಮೆಯಾಗಿಟ್ಟುಕೊಂಡು ಹೆಣ್ಣನ್ನು ವರ್ಣಿಸಲಾಗಿದೆ. ಈ ಸಮಾಜ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ, ಹೇಗೆ ಕಾಣುತ್ತಿದೆ, ಅವಳ ಇರವನ್ನು ಹೇಗೆ ಪರಿಭಾವಿಸುತ್ತಿದೆ ಎಂಬುದನ್ನು ನದಿಯ ಮೂಲಕ ಕವಿ ಹೇಳುತ್ತಾ ಹೋಗುತ್ತಾರೆ. ಆಕೆ ಎದೆಯೊಳಗೆ ತುಂಬಿಕೊಂಡ ದುಗುಡ ದುಮ್ಮಾನಗಳನ್ನು ವರ್ಣಿಸುತ್ತಲೇ ಆಕೆಯ ಭಾವನೆಗಳನ್ನು, ಅವಳು ಏನೆಂಬುದನ್ನು ಅರ್ಥೈಸಿಕೊಳ್ಳುವಲ್ಲಿ ಸಮಾಜದ ವಿಫಲತೆಯನ್ನು ಹೇಳುತ್ತದೆ ಈ ಕವಿತೆ. ಕವಿತೆಯ ಶೀರ್ಷಿಕೆ ನದಿ ಮಲಗಿದೆ. ನದಿ ಮಲಗಿದೆ, ಆಗತಾನೆ ಹೆತ್ತ ಬಾಣಂತಿಯಂತೆ, ಕನಸಲಿ ಮೈ ಮರೆತ ಷೋಡಶಿಯಂತೆ, ಉದ್ದಕ್ಕೂ ತಾನೇ ತಾನಾಗಿ ಮೈ ಮುರಿದಿದೆ. ಸುಪ್ತವಾಗಿ ಮುಫತ್ತಾಗಿ ಕೆಲವರಿಗೆ ಮರೀಚಿಕೆಯಂತೆ ಮೈ ಚಾಚಿದೆ. ನದಿ ಮಲಗಿದೆ ಗಾಢ ನಿದ್ರೆಯಲೆಂಬಂತೆ, ಕಲಕಲವಿಲ್ಲ ಜುಳುಜುಳುವಿಲ್ಲ, ಮೆಲ್ಲ ಹರಿಹಾಯುವ ತೋಳ ಬಳಸುವ ತಹತಹವಿಲ್ಲ, ವಿಶ್ರಾಂತಿಗೂ ಅಲ್ಲ, ಮೈ ತುಂಬ ಸೆರಗ ಸುತ್ತಿದಂತೆ, ಸುತ್ತಿಯೂ ಬೆತ್ತಲಾದಂತೆ, ಬಗೆವ ಕಣ್ಣುಗಳಿಗೆ ಪಕ್ಕಾಗಿ ಕಳಚಿ ಓಡುವ ತರಾತುರಿ ಇರದೆ, ಮೊಗೆ ಮೊಗೆದು ಕುಡಿಯುವ ಹೀರಿಕೊಳ್ಳುವ ಹಿಂಡಿ ಹಿಪ್ಪೆಯಾಗುವ ಭಯವಿಲ್ಲದೆ ಅಳುಕಿಲ್ಲದೆ ಏಕಾಕಿ ಮಲಗಿದೆ. ಸದ್ದಿಲ್ಲದೆ ಪಿಸು ನುಡಿಯಗೊಳ್ಳದೆ ಆಕ್ರಮಣವಾಗಲಿ ಅಸಹನೆ ಇಲ್ಲವೆನ್ನುತ್ತ ಮಲಗಿಯೇ ಮಲಗಿದೆ. ಎಚ್ಚರವಿರದಂತೆ ಕಣ್ತೆರೆದು, ಎಚ್ಚರವಿರದಂತೆ ಕಣ್ತೆರೆದು, ಸುತ್ತ ಹರಿದಿದ್ದರೂ ದೀನ ನೋಟ, ಹಿಮದ ಬಿಸಿ ಅಪ್ಪುಗೆಯಲ್ಲಿ ಕುಕ್ಕಿ ಕುಟುಕಾಡುವ ಎಳೆಹಕ್ಕಿ ಮೀನು ಮೊಸಳೆ ಜೀವಗಳ ಕಾಪಿಟ್ಟುಕೊಂಡೇ ನದಿ ಮಲಗಿದೆ, ಸುಖವಾಗಿ ಮೈ ಚೆಲ್ಲಿದೆ. ನಟಿಸುತ್ತಿರಬೇಕೇನೋ. ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು, ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು ಲಾಲಿಯಾಡಿಕೊಂಡಿದೆ ಮಧುರತೆಗೆ. ನದಿ ಬಹು ಸರಳವಾಗಿದೆ, ಸುಭಗವಾಗಿದೆ. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ಆದರೂ ತೊನೆ ತೊನೆವ ಸುಂದರಿಯಾಗಿದೆ, ಮಾತೃತ್ವದಲ್ಲಿ ಮೆರೆವ ಮಮತೆಯಾಗಿದೆ, ಭಾವ ಬಿತ್ತಿ ಎದೆಯೊಳಗೆ ಗೂಡು ಕಟ್ಟಿದೆ. ಎಚ್ಚರಾಗುವುದು ಅದಾವಾಗಲೋ, ಎಂತಿಗೆ ಮೈ ತೊಳೆದು ಮೈ ತಳೆವುದೋ, ಅರಿವದುದು ಅದಾವಾಗಲೋ. ಎಚ್ಚರಾಗಬೇಕಿರುವುದು ಜರೂರು, ಕೇಳಬೇಕಿದೆ ಶ್ರುತಿಗೊಂಡ ನಾದ, ಸರಸವಾಗಬೇಕಿದೆ ಬದುಕು, ಸರಸವಾಗಬೇಕಿದೆ ಬದುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತುರ್ತಿದೆ ನಮಗೆ ಮಿದುಳು ಮನಸ್ಸುಗಳ, ತೊಳೆಯಬೇಕಿದೆ ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ.
5: ಎಲ್ಲರಿಗೂ ನಮಸ್ಕಾರ. ನಾನು ಸುಚಿತ್ರಾ ಹೆಗಡೆ. ಕವನದ ಶೀರ್ಷಿಕೆ ಉಳಿದು ಹೋದ ಕ್ಷಣ. ಸಮೃದ್ಧ ಕಳೆಹುಲ್ಲಿನ ಬೇಣದ ಹಿಂದಿನ ನಕ್ಷತ್ರಗಳು ಮುದ್ದಿಸುವ ತೋಟದಲ್ಲಿ ಇರುವ ನಮ್ಮ ಪುಟ್ಟ ಅಡಗುತಾಣ. ನಾನು, ನೀನು ಮತ್ತು ಚಂದ್ರಕಿರಣ. ನಿನ್ನ ಬೆಚ್ಚನೆಯ ಕರಡಿಯಪ್ಪುಗೆಯ ತುಣುಕುಗಳು ಮಧ್ಯರಾತ್ರಿಯ ಆಗಸದ ನಿಗೂಢ ಕ್ಯಾನ್ವಾಸಿನಲ್ಲಿ ನಮ್ಮ ಸಿಹಿ ಪಿಸುಮಾತುಗಳು ಬಿಸಿ ಉಸಿರು ಮೈಯ ಗಂಧ ಹೃದಯ ಬಡಿತಗಳ ವಿನಿಮಯ ನಮ್ಮೊಡಲ ಕಡಲಿನಾಳದ ಗುಟ್ಟು ಶ್ ಎಂದಿಗೂ ನಮ್ಮದಾಗಿರಲಿ. ನಾನು, ನೀನು ಮತ್ತು ಚಂದ್ರಕಿರಣ. ನೆರಿಗೆ ಲಂಗದಲ್ಲಿ ಬಚ್ಚಿಟ್ಟ ಚಕ್ಕುಲಿ, ನಿನ್ನ ಮುಷ್ಟಿಯಲ್ಲಿದ್ದ ಶಂಖದ ಸರ ಮತ್ತು ಬೆರಳುಗಳ ವಿನಿಮಯ, ಕತ್ತೆತ್ತಿ ಮುಖವೆತ್ತಿ ನಾಚಿಕೆ ಗೆದ್ದ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ತುಂಬಿದ ಕಣ್ಣು, ಅದರುವ ತುಟಿ, ವಿನಿಮಯವಾಗದ ಮುತ್ತು, ಹಿಂಡಿದ ಹೃದಯದ ಕೊನೆಯ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ಕವಿತೆಯ ಆಶಯ, ಮೊದಲ ಪ್ರೀತಿ ಸದಾ ಹಸಿರು, ಹದಿಹರೆಯದ

0: ಮೂಡಿದ ಪ್ರೀತಿಯ ಸುಂದರ ಸ್ಮರಣೆಗಳು ಮತ್ತು ಫಲಿಸದ ನಿರಾಶೆ ಎರಡೂ ಇಲ್ಲಿ ವ್ಯಕ್ತವಾಗಿವೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಜಾಹಿದ ಕೊಡಗು. ಕವನದ ಶೀರ್ಷಿಕೆ ಅವಳ ಧ್ಯಾನ. ಅವನ ಬೇಕು ಬೇಡಗಳು ಅದೆಷ್ಟು ಚೆನ್ನಾಗಿ ಗೊತ್ತು ಅವಳಿಗೆ. ಬೆಳಿಗ್ಗೆ ಎದ್ದೊಡನೆ ದಡಬಡನೆ ಬಿಸಿ ಬಿಸಿ ಟೀಯೊಂದಿಗೆ ಅವನನ್ನು ಎದುರುಗೊಳ್ಳುವ ಅವಳಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಟೀ ಎಂದರೆ ಅವಳಿಗಿಂತಲೂ ಹೆಚ್ಚು ಆಪ್ತವೆಂದು. ಅಂತೆಯೇ ಅವಳಿಗೆ ಇದೂ ಗೊತ್ತು, ಅವನಿಗೆಂದೇ ಟೀ ಮಾಡುವ ಆ ಘಳಿಗೆ ಅವಳಿಗೆ ಅವನಿಗಿಂತಲೂ ಹೆಚ್ಚು ಆಪ್ತವೆಂದು. ತಿಂಡಿಯ ತಟ್ಟೆಯನ್ನು ಕೈಯಲ್ಲಿಟ್ಟು ಮುಖದಲ್ಲಿ ಮೂಡುವ ಸಂತೃಪ್ತ ಅಥವಾ ಅತೃಪ್ತ ಗೆರೆಯನ್ನು ಅವಗಾಹನೆ ಮಾಡುವ ಕ್ರಿಯೆ ಗಂಟೆಗಟ್ಟಲೆ ಒಲೆಯ ಮುಂದೆ ಅಡುಗೆ ಬೇಯಿಸಿದಷ್ಟು ಸರಳ ಅವಳಿಗೆ. ಉಪ್ಪಿಟ್ಟು ಮಾಡುವುದು ಬಿಟ್ಟು ತಿಂಗಳೇ ಆಯಿತು. ಬೇಳೆ ಬಟಾಟೆ ಆಗದು ಅವನಿಗೆ. ಮಸಾಲೆ ಮಜ್ಜಿಗೆ ಎಂದರೆ ಪ್ರಾಣ. ಹಸಿಮೆಣಸು ಹಸಿಡಿಟಿ ತರಿಸುತ್ತೆ, ಕರಿದ ಶೇಂಗ ಪಿತ್ತ. ದಿನಾ ರಾತ್ರಿ ಊಟಕ್ಕೆ ಮುದ್ದೆ ಇದ್ದರೆ ಸಂತೃಪ್ತ. ಸ್ನಾನಕ್ಕೆ ಬಿಸಿ ನೀರು ಬಿಡುವುದು, ತೊಟ್ಟ ಅಂಗಿ ಅಥವಾ ಪ್ಯಾಂಟಿನಲ್ಲಿ ಸುಕ್ಕು ಹುಡುಕುವುದು, ಊಟದ ನಂತರ ನೀರು ಕುಡಿದನೋ ಇಲ್ಲವೋ, ಮುಖದಲ್ಲಿನ ಗಡ್ಡದಲ್ಲೇನಾದರೂ ಬಿಳಿ ಮೂಡಿದೆಯೇ, ಕಾಲರ್ ಪಟ್ಟಿ ಸರಿಯಾಗಿ ಮಡಿಸಿರುವನೇ, ನೆನ್ನೆ ಬಿಚ್ಚಿಟ್ಟ ಸಾಕ್ಸನ್ನು ಒಗೆಯುವುದೇ ಮರೆತನಲ್ಲ, ರಾತ್ರಿ ಮಲಗಿರುವವನ ಕಾಲ ಮೇಲಿನ ಕಂಬಳಿ ಸರಿದಿದೆಯಲ್ಲ, ಇತ್ತೀಚೆಗೆ ಯಾಕೋ ಸ್ವಲ್ಪ ಗೊರಕೆ ಹೆಚ್ಚಾಗಿದೆ, ಕೆಲಸ ಹೆಚ್ಚೇನು, ಸಿಗರೆಟ್ ಬೇಡ, ಮದ್ಯ ಸ್ವಲ್ಪ ಕಡಿಮೆ ಮಾಡು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು, ಯಾಕಿಷ್ಟು ತಡ, ಎಷ್ಟೆಂದು ಕಾಯುವುದು. ಅಬ್ಬಾ, ಅವನ ಪ್ರಪಂಚ ಹೊಕ್ಕವಳಿಗೆ ಮತ್ಯಾವುದರ ಪರಿವಿದೆ. ಇಷ್ಟೆಲ್ಲದರ ನಡುವೆ ರಜೆಯ ಭಾನುವಾರ ಕಂಬಳಿಯೊಳಗೆ ಗುಬ್ಬಚ್ಚಿಯಂತೆ ಅವುಚಿ ಅವನ ಭುಜಕ್ಕೊರಗಿ ಚಂದದ ರೊಮ್ಯಾಂಟಿಕ್ ಸಿನಿಮಾವೊಂದನ್ನು ನೋಡುವುದು ಅವಳ ಊಹೆಗೂ ಮೀರಿದ ಆತ್ಯಂತಿಕ ಕ್ಷಣ ಅಲ್ಲವೇ? ಈ ಕವಿತೆಯ ಆಶಯ ಅಂದರೆ, ಒಬ್ಬಳು ಪ್ರೇಮಿ ಅಥವಾ ಅವಳು ಹೆಂಡತಿನೇ ಆಗಿರಲಿ, ಅವಳು ಮೊದಲು ಪ್ರೇಮಿ ಆಗಿರ್ತಾಳೆ, ಅವಳು ಅವನನ್ನು ಎಷ್ಟು ಆಸೆ ಪಡ್ತಾಳೆ, ಅವನನ್ನು ಎಷ್ಟು ಕಾಳಜಿ ಮಾಡ್ತಾಳೆ, ಎಷ್ಟು ಅವನು ಹಿಂದಿಂದೇನೆ ನಿಂತು ಅವನ ಸೇವೆ ಮಾಡ್ತಾಳೆ. ಆದರೆ ಆ ಸೇವೆ ನಿಷ್ಕಲ್ಮಶವಾಗಿ ಮಾಡ್ತಾ ಹೋಗ್ತಾಳೆ ಅವಳು. ಅವಳು ಯಾವ ರಿಟರ್ನ್ಸ್ ಕೇಳಲ್ಲ ಅದಕ್ಕೆ. ಅವನು ನನ್ನನ್ನು ಪ್ರೀತಿಸ್ಲಿ ಅಂತಾಗಲಿ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಅದು ಆಗಬೇಕು ಅನ್ನೋದು ಈ ಕವಿತೆಯ ಆಶಯ. ಪ್ರತಿಯೊಬ್ಬ ಗಂಡ ಕೂಡ ತನ್ನ ಹೆಂಡತಿಗೂ ಒಂದು ಆರೋಗ್ಯ ಇದೆ, ಅವಳಿಗೂ ಒಂದು ಬದುಕಿದೆ, ಅವಳದೇ ಒಂದು ಸ್ವತಂತ್ರ ಸ್ಪೇಸ್ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಅವಳ ಜೊತೆನಲ್ಲಿ ನಡ್ಕೊಂಡು ಹೋಗೋದು ತುಂಬ ಮುಖ್ಯ ಆಗುತ್ತೆ ಇವತ್ತಿಗೆ. ಯಾಕಂದ್ರೆ ಅವಳು ದುಡಿತಿರ್ತಾಳೆ, ಇಬ್ರು ದುಡಿಮೆಯಲ್ಲಿರುವಂತ ಗಂಡ ಹೆಂಡತಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು, ಅವಾಗಷ್ಟೇ ಜೀವನ ಸ್ವಾರಸ್ಯಕರ ಆಗಿರುತ್ತೆ ಅನ್ನೋದು ಈ ಕವಿತೆ ಆಶಯ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರು. ಕವನದ ಶೀರ್ಷಿಕೆ ಕಳೆದು ಹೋಗುತ್ತಿದ್ದಾನೆ. ಕನಸು ಕಸವುಗಳ ಕಾವಲ್ಲಿ ಹೈರಾಣಾಗಿ ಬೂದಿಯಾದರೂ ಅದರಲ್ಲೇ ಜೀವ ತಳೆವ ಫೀನಿಕ್ಸ್. ನೇಗಿಲು ಗುದ್ದಲಿಗಳಿಂದ ನಿತ್ಯವೂ ಸೀಳುತ್ತಿದ್ದರೂ ಬರಿದ ನೆಲದಲ್ಲಿ ಬಿದ್ದ ಒಂದು ಹದದ ಮಳೆಗೆ ಚಿಗಿವ ಚಿಗಿರಿ. ಬದುಕಿನುದ್ದಕ್ಕೂ ಕೂಗಾಡಿ ಹೋರಾಡಿದರೂ ಮುದುಡುವ ಕರಿಕಾಯ ಹೊತ್ತ ಅವನೀಗ ಬುಡಮೇಲಾದ ಹೊಳದಂಡೆಯ ಗರಿಕೆ. ಅವನಿಂದು ಕಟ್ಟಡ ಕಾರ್ಖಾನೆಗಳಡಿಯ ಅವಶೇಷ. ಅವನೆದೆಯೇ ರಸ್ತೆ ರೈಲುಗಳಿಗೆ ಹಾಸುಗಲ್ಲು. ನೀತಿ ಕಟ್ಟಾಳುವ ಬಕಧ್ಯಾನಿಗಳ ತೆಕ್ಕೆಯಲ್ಲಿ ಉಸಿರುಗಟ್ಟಿರುವ ಅವನ ಕನಸುಗಳು ಹರಳುಗಟ್ಟುವ ಮುನ್ನವೇ ಮಾರಾಟವಾಗುತ್ತಿವೆ. ಹೊತ್ತು ಮೂಡುವ ಮುನ್ನ ಕೆಸರ ಗದ್ದೆಗಿಳಿದು ನೆಲತಾಯಿಯ ಒಡಲಿಗೆ ಪುಳಕ ನೀಡುವ ಅವನ ಅಪ್ಪಟ ಮಗನೀಗ ಹಸಿರ ಹೆಸರಲ್ಲಿ ಉಸಿರ ಕಳೆದುಕೊಳ್ಳುತ್ತಿದ್ದಾನೆ. ಕವನದ ಆಶಯ ಭೂಮಿ ತಾಯಿಯ ಮೊದಲ ಮಗ ಅಂದರೆ ಚೊಚ್ಚಲ ಮಗ ರೈತ. ರೈತ ಕಾಲದಿಂದಲೂ ಕೆಸರು ಗದ್ದೆಯಲ್ಲಿ ಶ್ರಮಪಟ್ಟು ಜೀವನವನ್ನು ನಡೆಸಿದ್ರೂ ಕೂಡ ಅವನಿಗೆ ಅವನ ಕನಸುಗಳನ್ನು ಈಡೇರಿಸಿಕೊಳ್ಳಲಾಗದಂತಹ ದುಸ್ಥಿತಿ ಸಂಕಟ. ಇವತ್ತಿಗೂ ಯಾವತ್ತಿಗೂ ಅವನ ಬದುಕು ಹೀಗೆಯೇ ಎಂದು ನಿರ್ಧಾರ ಆಗಿರುವ ಹಾಗೆ ನಮ್ಮ ಸುತ್ತಲಿನ ವ್ಯವಸ್ಥೆ ಅವನ ಉಸಿರನ್ನು ಕಟ್ಟಿಸುತ್ತಿದೆ. ಹಾಗಾಗಿ ಅವನನ್ನು ಅಭಿವೃದ್ಧಿ ಹೆಸರಿನಲ್ಲಿ ಅವನ ಜಮೀನನ್ನು ಅವನನ್ನು ನಾವೆಲ್ಲ ಕಿತ್ತುಕೊಳ್ತಾ ಇದ್ದೇವೆ. ಇದರಿಂದ ಅವನಿಗೆ ಬಿಡುಗಡೆಯೇ ಇಲ್ಲವೇನೋ ಅನ್ನುವ ಜೊತೆಗೆ ಆ ರೈತನ ಪರಿಸ್ಥಿತಿ ಹೇಗಿದೆ ಅನ್ನುವುದರ ಚಿತ್ರಣ

0: ಒಯ್ಯದೆ, ಹೋಗುವಾಗ ಏನನ್ನೂ ಕೊಂಡೊಯ್ಯದೆ, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡಿದ್ದೆಲ್ಲ ಬೇಕೆಂದು, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡದ್ದೆಲ್ಲ ಬೇಕೆಂದು, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು. ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ? ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ? ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ? ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ? ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ. ಈ ಕವನದ ಆಶಯ ಬಂದು, ನಮ್ಮ ಬದುಕಲ್ಲಿ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಎಷ್ಟೋ ಜನ ಬರ್ತಾರೆ, ಆದರೆ ಬಂದವರೆಲ್ಲ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇತ್ತೀಚೆಗೆ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ಇದರಿಂದಾನೇ ಆಗ್ತಿದ್ದಾವೆ. ಯಾರೋ ನಮ್ಮ ಜೊತೆ ಬರ್ತಾರೆ, ಇರ್ತಾರೆ, ಪ್ರೀತಿ ತೋರಿಸ್ತಾರೆ, ನಂತರ ಬಿಟ್ಟೋಗ್ತಾರೆ. ಅಂದ ಮಾತ್ರಕ್ಕೆ ನಾವು ಅದನ್ನೇ ನೆನಪು ಮಾಡಿಕೊಂಡು ಕೊರಗದೆ ನಗ್ತಾ ಮುಂದೆ ಸಾಗಬೇಕು ಅನ್ನೋದೇ ಈ ಕವಿತೆಯ ಆಶಯ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೆಚ್.ಆರ್. ಕನ್ನಿಕಾ. ನಾನು ವಾಚಿಸಲಿರುವಂತಹ ಕವನ ಸ್ನೇಹದ ಜ್ಯೋತಿ. ಸ್ನೇಹದ ಗುಡಿ ಕಟ್ಟಿ ಭಕ್ತಿಗಾನದಲ್ಲಿ ಮಿಂದು ಅಹಂಕಾರದ ಕುರುವನ್ನಳಿಸಿ ಅರ್ಚನೆ ಮಂತ್ರಗಳ ಜಪಿಸಿ ಬಿಡು. ಖಾಲಿಯಾದ ಬಾಂದಳಕ್ಕೆ ಚುಕ್ಕಿಗಳ ಚಿತ್ತಾರ ಬಿಡಿಸಿ ಬೆಳದಿಂಗಳ ಬೆಳಕಲ್ಲಿ ಮನದ ಕತ್ತಲೆ ಕಳೆದು ಬಿಡು. ಕುಂಬಾರನ ಮಣ್ಣಿನ ಹನತೆಗೆ ಗಾಣಿಗನ ತೈಲವ ಬೆರೆಸಿ ಕೃಷಿಕನು ಬೆಳೆದ ಹತ್ತಿಯನ್ನಿಟ್ಟು ಏಕತೆಯ ಸಂದೇಶ ಸಾರಿಬಿಡು. ನಿಶ್ಚಲ ಹೃದಯವು ಬಲವಾಗಿ, ಪರಿಶ್ರಮವು ದೈವವಾಗಿ, ನಿನ್ನ ಛಾಯೆಯ ಒಕ್ಕಳ ನಾಭಿಯಿಂದ ಸ್ನೇಹ ಜ್ಯೋತಿಯ ಬೆಳಗಿ ಬಿಡು. ಈ ಕವನದ ಆಶಯವೇನೆಂದರೆ, ಸ್ನೇಹವೆಂಬ ಗುಡಿಯನ್ನ ಕಟ್ಟಿ ಭಕ್ತಿ ಭಾವದಲ್ಲಿ ಮಿಂದು ನಮ್ಮೆಲ್ಲಿರುವ ಅಹಂಕಾರವನ್ನು ಅಳಿಸಿದಾಗ ಸ್ನೇಹವೆಂಬ ಮಂತ್ರವನ್ನ ಜಪಿಸುತ್ತಾ ಬಾಳು ಬೆಳಗುತ್ತದೆ. ರಾತ್ರಿಯ ವೇಳೆಯಲ್ಲಿ ಬಾಂದಳವು ಚುಕ್ಕಿಗಳ ಬಿಡಿಸಿದ ಚಿತ್ತಾರದಲ್ಲಿ ಬೆಳದಿಂಗಳು ಕತ್ತಲೆಗೆ ದಾರಿ ತೋರಿಸುತ್ತಿದೆಯೋ, ಅದೇ ರೀತಿ ಮನದಲ್ಲಿ ತುಂಬಿರುವ ಎಷ್ಟೋ ಸಮಸ್ಯೆಗಳಿಗೆ ಈ ಸ್ನೇಹದ ಸಂಜೀವಿನಿ ಮನದ ಕತ್ತಲೆಯನ್ನ ಬೆಳಗುತ್ತದೆ. ಹೇಗೆ ಕುಂಬಾರ ಮಣ್ಣಿನ ಮಡಿಕೆಯ ದೀವಿಗೆಯಾಗಿ ಗಾಣಿಗನ ತೈಲವನ್ನು ಬೆರೆಸಿದಾಗ, ರೈತನು ಬೆಳೆದ ಹತ್ತಿಯನ್ನ ದೀಪವನ್ನು ಹಚ್ಚಿದಾಗ ಕತ್ತಲು ಬೆಳಗುತ್ತದೆ. ಕುಂಬಾರ ಗಾಣಿಗ ರೈತನಿಂದ ಶ್ರಮದಿಂದ ಕತ್ತಲೆಯನ್ನು ಬೆಳಗುವ ಹಣತೆ ಹೇಗೆ ಸಿದ್ಧವಾಯಿತೋ ಎಂದರೆ, ಇದಕ್ಕೆ ಯಾವುದೇ ಜಾತಿ ಭೇದವಿಲ್ಲ. ಎಲ್ಲ ಸಂಬಂಧಗಳೆಲ್ಲ ಸ್ನೇಹವು ಪವಿತ್ರವಾದದ್ದು. ಯಾವುದೋ ವಯಮಾನ, ಜಾತಿ, ಮತ ಧರ್ಮಗಳ ಭೇದವಿಲ್ಲ. ಸ್ನೇಹವು ಬಲವಾಗಬೇಕಾದರೆ ಅಂತರಂಗವು ಪರಿಶುದ್ಧವಾಗಿರಬೇಕು ಎಂಬುದು ಈ ನನ್ನ ಕವನದ ಆಶಯ.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಎಂಯು, ಕಾವ್ಯ ನಮ್ಮ ಶ್ವೇತಾ ಮಂಡ್ಯ. ಕವನದ ಶೀರ್ಷಿಕೆ ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ನಿನ್ನ ನಗುವಲ್ಲಿ ನಗುತ್ತಲಿದ್ದ ಹೊಲ ರಟ್ಟೆ ಸೋಲುವವರೆಗೂ ಹೆಂಟೆ ಹೊಡೆದ ಹಣೆಯಲ್ಲಿ ಬೆವರು ಒರೆಸಿ ಕೆಸರ ಮೆತ್ತಿಕೊಂಡು ಮಗುವಾಗುತ್ತಲಿದ್ದ ನಿನ್ನ ಮುಖ. ಮೈದುಂಬಿದ ಒಡೆತೆನೆಯ ಫಸಲು ಸೂಜಿಗಣ್ಣಿನೊಳಗಿಳಿದು ಕಾಡುವ ಹಸಿರಗದ್ದೆ, ಕೊರಳ ತಬ್ಬುವ ತೆಂಗು ಬಾಳೆ ಬೈತಲೆಯ ನೆನಪಿಸುವ ನಿನ್ನೊಲವ ಸೀಳುದಾರಿ, ಸುಗ್ಗಿಯ ಕಿಚ್ಚಿನಲ್ಲಿ ಚೋಮನ ಮಕ್ಕಳು ಡಂಕಣಕ ಡಂಕಣಕ ಕುಣಿದ ತಮಟೆಯ ತಾಳ. ನೆನಪಿದೆಯಾ, ಆ ರಾತ್ರಿ ಜಾತ್ರೆಯಾಗುತ್ತಿತ್ತು. ಗಂಗೆತ್ತಿನ ಜೋಡಿ ದಿಬ್ಬಣವಾಗಿ ಕೈಬೆರಳ ತುದಿಯಲ್ಲಿ ಬಣ್ಣ ಬಯಕೆಗೆ ಚಿತ್ರವಾಗುತ್ತಿದ್ದ ಘಳಿಗೆಗಳವು. ಭರವಸೆಯ ತೊಟ್ಟಿಲು ಚಂದ್ರ ಗೆಜ್ಜೆಯ ಮೋಡಿಗೆ ತಾಳ ಹಾಕುತ್ತಲಿದ್ದ. ಅಪ್ಪನಾಗಿ ಅಪ್ಪಿದ ಹೃದಯದ ಮೇಳ ತೊದಲು ನುಡಿ ಆಲಿಸಿದ ಗಣಮೇಳ. ಆಲಾಪ ತಟ್ಟಿದ ಚಪ್ಪಾಳೆಯ ಮೆಲಕು ಅಣ್ಣ, ನೇಗಿಲು ಹರಿದಂಗೆ ಬದುಕು, ನೇರ ಸರಳ ರೇಖೆಯ ಹಾಗೆ ಸಾಲು ತಿರುವಿನಲ್ಲಿ ವಕ್ರ ವೃತ್ತ ಹೀಗೆ. ಧ್ಯಾನದಲ್ಲಿ ಚಿತ್ತದ ಬೀಜ ಫಲ ಕೊಡುವುದು ಛಲದಿ ಮಣ್ಣ ಸೀಳಿ.

0: ಮೂಕ ಮನಕ್ಕೆ ಮೆಲಕುವ ಬಾಯಿಗೆ ಹತ್ತಿ ಹುಲ್ಲನಿಟ್ಟು ಬಯಕೆಯ ಬಾಗಿನವನಿಟ್ಟು ಮೈದಡವಿದಾಗ ಕೈಗಳಲ್ಲಿ ಕರುಣೆ ಋಣವಾಗಿ ಆಡುತ್ತಿತ್ತು. ಗೋಧೂಳಿಯಲ್ಲಿ ಕಂಡ ನಿನ್ನ ಮುಖ ಹಾಲು ಹವಳದ ದಂಡೆಗಳಂತಾದ ಧಾರಾಳಿಯಾದ ನಿನ್ನ ಕನಸು ಯಾವ ಒಗಟಿಗೆ ಮುಖ ಮಾಡಿದೆ? ಯಾವ ಧ್ರುವ ದಿಕ್ಕಿಗೆ ನಡೆವಂತೆ ಮನ ಮಾಡಿದೆ? ಹೆಜ್ಜೆ ಹೆಜ್ಜೆಯಲ್ಲಿ ಕರುಳು ಮಿಡಿಯುತ್ತಲಿಹುದು. ಭಾವ ಭರತ ಜನ ಜನಪದವಾಗಿ ಮಾತು ಮಾತಿಗೂ ಜಗದ ಕಣ್ಣಿಯಲ್ಲಿ ನೊಂದವರ ನೊಗವಾಗಿ ಕಾಲದ ಎತ್ತುಗಳ ಮೇಲೆ ನಲಿಯಬೇಕು, ನೀನು ನಗುತ್ತಲಿರಬೇಕು. ಬೆಳಗು ಬೈಗು ಮುಂಜಾವಿನಲ್ಲಿ ಹಣೆಮರೆ ಮಾಚಿ ಕಣ್ಣ ದೂರಕ್ಕೆ ನೆಟ್ಟು ನನ್ನೊಳಗೆ ಇಳಿದ ಬೇಸಿಗೆಯ ಚಳಿ ಮಳೆಯ ಗಾಳಿಯಲ್ಲಿ ಬೆಚ್ಚಗೆ ಕೂತು ಆಡಿದ ಮಾತು ಮುಗಿದಿಲ್ಲ. ಮುಂಗಾರಿನ ತುಂತುರುವಿನಲ್ಲಿ ನಿನ್ನ ನೆರಳಿನಲ್ಲಿ ನಾನು ಹಿಂದೆ, ಭರವಸೆಯ ಕೊಡೆ ಹಿಡಿದ ನೀನು ಮುಂದೆ ಮುಂದೆ. ಉಳಿದಿರಲಿ ನಿನ್ನೊಳಗಿನ ಕಥೆಯ ಕಣಜ, ಇಂದಿಗೆ ಮುಗಿಯಲಾರದು. ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ಕವನದ ಆಶಯ, ನಾವೆಲ್ಲರೂ ಎಷ್ಟು ಸುಲಭವಾಗಿ ನಮ್ಮೆಲ್ಲ ಜವಾಬ್ದಾರಿಗಳನ್ನು ರೈತನ ಹೆಗಲಿಗೆ ನೂಕಿ ಬಿಡ್ತೇವೆ. ರೈತನನ್ನು ಬಹಳ ದೊಡ್ಡ ದೊಡ್ಡ ಮಾತುಗಳಿಂದ, ರೈತನೇ ದೇಶದ ಆಸ್ತಿ, ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತೇವೆ. ಅವನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೇವೆ. ಅವನ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳಂತೂ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತರ್ತವೆ. ಇನ್ನು ರಾಜಕಾರಣಿಗಳು ಭರವಸೆಯ ಮಹಾಪೂರವನ್ನೇ ಕೊಟ್ಟು ಅವನಿಂದ ಮತವನ್ನು ತೆಗೆದುಕೊಂಡು ಅಧಿಕಾರದ ಗದ್ದುಗೆಗೆ ಏರ್ತಾರೆ. ಆದರೆ ಒಮ್ಮೆ ಬಂದು ನೋಡಿ ನೊಗಹೊಳುತ್ತಾ ಇರುವ ರೈತನ ಬೆನ್ನು ಯಾವ ಮಟ್ಟಿಗೆ ಬಾಗಿದೆ ಅಂತ ಹೇಳಿ. ಯಾರು ರೈತನೊಂದಿಗೆ ಕೂತು ಅವನ ಕಷ್ಟವನ್ನ ಸುಖವನ್ನ ಆಪ್ತವಾಗಿ ಕೇಳ್ತಕ್ಕಂಥ ಮನಸ್ಸಿರುವಂಥವರು? ಮನಸ್ಸಿರಲಿ, ಸಮಯ ಎಲ್ಲಿದೆ ನಮಗೆ? ಅವನ ಕಷ್ಟ ಸುಖಗಳನ್ನ ನಾವು ವೇದಿಕೆಗಳಲ್ಲಿ ಕೇಳ್ತೇವೆ, ಅವನ ಜೊತೆಗೆ ಮಾತನಾಡೋದಕ್ಕೆ ಸಮಯ ಕೂಡ ನಮಗೆ ಇರೋಲ್ಲ. ರೈತನನ್ನ ನಾವು ನಂಬಿಕೊಂಡು ಅವನು ಉಳುವುದರ ಮೂಲಕ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೂ ಕೂಡ, ಯಾರಾದರೂ ನೀನು ಏನು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ನಾನು ಇಂಜಿನಿಯರ್ ಡಾಕ್ಟರ್ ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಭಾವ, ಒಬ್ಬ ರೈತ ನಾನು ರೈತ ಅಂತ ಹೇಳಿಕೊಳ್ಳುವ ಅವನ ಮನಸ್ಸಿನಲ್ಲಿ ಇಲ್ಲ. ಯಾಕಿಲ್ಲ? ಅವನಿಗೆ ಆ ಧೈರ್ಯವನ್ನ, ಆ ವೃತ್ತಿಯ ಘನತೆಯನ್ನ ನಾವು ಕೊಟ್ಟಿಲ್ಲ. ರೈತನಿಗೆ ಇಂದು ಬೇಕಾಗಿರುವುದು ಅನುಕಂಪದ ಮಾತಲ್ಲ, ಬದಲಾಗಿ ಅವನು ದುಡಿದದ್ದಕ್ಕೆ ತಕ್ಕ ಬೆಲೆ, ದುಡಿಯುವುದಕ್ಕೆ ಒಂದು ಮುಕ್ತ ಅವಕಾಶ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಭರಾಟೆಗೆ ಸಿಲುಕಿ ನಾವಿಂದು ರೈತನ ಬದುಕನ್ನ ಮೂಲೆಗೊತ್ತರಿಸಿದ್ದೇವೆ. ಅವನ ಬದುಕು ದಿನದಿಂದ ದಿನಕ್ಕೆ ಶೋಚನೀಯವಾಗುವ ಹಾಗೆ ಮಾಡಿಬಿಟ್ಟಿದ್ದೇವೆ. ಈ ಎಲ್ಲ ಪಾಪಕರ್ಮಗಳು ಯಾರಿಂದ ಆದವು? ನಮ್ಮಿಂದ ಆಗ್ತಾ ಇರ್ತಕ್ಕಂಥ ತಪ್ಪುಗಳೇ. ಇದನ್ನ ಒಮ್ಮೆ ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡು ನಾವು ಏನ್ ಮಾಡಬಹುದು ರೈತನಿಗೆ? ರೈತನಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಅವನ್ ಬೆಳೆದಂತಹ ಬೆಲೆಗೆ ತಕ್ಕ ಪರಿಹಾರವನ್ನ ಕೊಟ್ಟು ಅವನಿಗೊಂದು ಗೌರವಯುತವಾದಂತಹ ಬದುಕನ್ನ ಆತ ನಡೆಸೋದಿಕ್ಕೆ, ಅಂದ್ರೆ ಸಾಲ ಮುಕ್ತನಾಗಿ, ಇಲ್ಲಿ ಯಾವ ರೈತರು ಕೂಡ ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಅಷ್ಟು ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇಲ್ಲ. ಬದಲಾಗಿ ಅವರಿಗೆ ಬೇಕಾಗಿರುವುದು ಸಾಲದ ಹೊರೆ ಇಲ್ಲದೆ ಬೆಳೆ ಬೆಳೆಯುವ ಅವಕಾಶ, ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಾನು ಬೆಳೆದ ಬೆಳೆಗೆ ಸಿಗಬೇಕಾದಂಥ ನಿಜವಾದಂಥ ಬೆಲೆ, ಇದಿಷ್ಟನ್ನ ರೈತ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಈ ಎರಡು ಅವಕಾಶಗಳನ್ನು ಅವನಿಗೆ ನಾವು ಕೊಡುವುದೇ ಆದರೆ, ಅವನ ಜೊತೆಗೆ ನಾವು ಸಮಯ ಕಳೆದು ಅವನನ್ನು ನಾವು ತಿಳಿದುಕೊಂಡು ಅವನಿಗೆ ಬೇಕಾದ ಮುಕ್ತ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೆ ಆದರೆ, ಖಂಡಿತವಾಗಿಯೂ ರೈತರ ಎಲ್ಲ ರೈತರ ಬದುಕು ಹಸನಾಗುತ್ತೆ. ಕೃಷಿಯನ್ನೇ ಪ್ರಧಾನವಾಗಿ ಉಳ್ಳಂಥ ನಮ್ಮ ಭಾರತ ನಿಜವಾಗಿಯೂ ಅಭಿವೃದ್ಧಿ ಪಥದತ್ತ ಸಾಗೋದಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಎನ್ನುವಂಥ ಒಂದು ವಿಶಾಲವಾದ ಆಲೋಚನೆಯನ್ನು ಇಟ್ಕೊಂಡು ನಾನು ರೈತನೊಂದಿಗೆ ನಡೆಸಿರುವಂಥ ಒಂದು ಸ್ವಗತ ಎನ್ನುವ ನಿಟ್ಟಿನಲ್ಲಿ ಕಲ್ಪನೆ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂಥ ಪದ್ಯ ಇದು. ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ ಎಸ್. ನನ್ನ ಕವನದ ಶೀರ್ಷಿಕೆ ತಥಾಗತ. ನಡುರಾತ್ರಿಯ ನೀರವದೊಳಗೆ ಮಿಂದೆದ್ದ ಮಿಂಚಿನ ಮಯೂಖ ಸಾರ ಸಂಸಾರವ ತ್ಯಜಿಸಿ ಭವದ ಬಂಧಾನುಬಂಧಗಳ ಕಳಚಿ ಇಹದ ರವಕೆ ಬೇಸತ್ತು ಪರದ ನೀರವಕ್ಕೆ ಮನಸೋತು ಬದುಕಿನ ಸತ್ಯ ಸಾರ್ಥಕತೆಯ ಅರಸುತ ಮುನ್ನೆಡೆದ ಮಹಾಯೋಗಿ ತನ್ನ ಕೇಶರಾಶಿಯಲ್ಲೊಂದು ರಜತ ಎಳೆಯ ಕಂಡು ಕಸಿವಿಸಿಗೊಂಡ ನಿರ್ಲಿಪ್ತ ಕ್ಷಣಿಕ ಸುಖಭೋಗಗಳ ದಾಸನಾಗದೆ ಸರ್ವ ತ್ಯಾಗಿ ಸಮಚಿತ್ತ ಜ್ಞಾನಿಯಾದ ಕೀರ್ತಿಶೇಷ ಜಗದ ತಮವ ದೂರ ಸರಿಸಿ ದಿವ್ಯ ಪ್ರಭೆಯ ಕಿರಣ ಸುರಿಸಿ ಹಾಸೆ ಹಿಂಸೆಗಳ ಕಾಲಿಂ ಪೊಸಕಿ ದೇಶ ಕೋಶವ ತೊರೆದ ಧೀರೋದಾತ್ತ ನಿನಗೆ ನೀನೇ ಬೆಳಕೆಂದು ಹಾಸಿಯೇ ದುಃಖದ ಮೂಲವೆಂದು ಮಾನುಷ ಧರ್ಮ ಒಂದೇ ಎಂದು ಬ್ರಹ್ಮಾಂಡದೊಳಗಣ ಸಕಲ ಜೀವರಾಶಿಗಳಲ್ಲಿ ಲೇಸನೇ ಬಯಸಿ ಸರ್ವ ಸಮತೆಯ ಸಾರಿದ ಶಾಂತಮೂರ್ತಿ ಜಾತಿ ಮತ ಭೇದಗಳ ತುಂಡರಿಸಿ ಸರ್ವರೊಳಗೊಂದಾಗುವ ಬಿತ್ತವ ಬಿತ್ತರಿಸಿ ದಿಗ್ದಿಗಂತದತ್ತ ಹೆಜ್ಜೆಯಿಟ್ಟ ಮಹಾತ್ಮ ರಾಜ್ಯ ಪದವಿ ಭೂಮಿ ಬಂಗಾರ ಮದಿರೆ ಮಾನಿನಿ ಮೋಹ ಧನದಾಹ ಸ್ವಾರ್ಥದೊಳು ಬದುಕು ಆಸ್ವಾದಿಸುವ ಭ್ರಷ್ಟರು ಕೆಸರಳು ಹೊರಳಿ ಹಿಗ್ಗುವ ಮಹಿಷ ಮಂದೆ ಹೇಸಿಗೆಯ ತಿಂದು ತೇಗಿ ಗಟಾರದೊಳಗೆ ಹೊರಳಾಡುವ ಸೂಕರ ಹಿಂಡು ವ್ಯವಸ್ಥೆಯ ಬುಡಮೇಲು ಮಾಡಿ ಅಟ್ಟಹಾಸದಿ ಮೆರೆಯುತಿಹ ಬಕಸಂತತಿ ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ತಥಾಗತ ಪರಿಶುದ್ಧಗೊಳಿಸು ತಥಾಗತ ಈ ಕವನದ ಆಶಯ ಜಗತ್ತಿಗೆ ಬೆಳಕನ್ನ ನೀಡಿದಂತಹ ಬುದ್ಧನ ಕುರಿತಂತೆ ಬರೆದದ್ದು ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂಬ ಬೇಂದ್ರೆಯವರ ಕವಿತೆಯ ಸಾಲು ಈ ಸಂದರ್ಭದಲ್ಲಿ ನೆನಪಾಗುತ್ತೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಮೋಕ್ಷವ ಹುಡುಕುತ್ತಾ ಹೋದಂತಹ ಬುದ್ಧನ ಬದುಕು ನಮಗೆಲ್ರಿಗೂ ಕೂಡ ಇವತ್ತು ಪಾಠವಾಗಿ ನಮ್ಮ ಕಣ್ಮುಂದೆ ಬಂದು ನಿಲ್ಲತ್ತೆ ಈ ಸಮಾಜದ ಒಳಗಡೆ ಜನರು ಸ್ವಾರ್ಥದ ಬದುಕಿನಲ್ಲಿ ಬದುಕ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಬುದ್ಧನ ಒಂದು ಪ್ರಭೆ ಒಂದು ಬೆಳಕು ನಮ್ಮೆಲ್ಲರ ಬದುಕನ್ನ ಪರಿಶುದ್ಧಗೊಳಿಸ್ಲಿ ಅನ್ನುವಂತಹ ಒಂದು ಆಶಯ ಈ ಕವನದ್ದು
2: ಇದುವರೆಗೂ ಕವನಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ ಇದು ಇಂದಿನ ವನಿತಾ ವಿಹಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ
3: ಇದು ಇಂದಿನ ವನಿತಾ ವಿಹಾರ
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 12:30
5: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು ಡಾಕ್ಟ್ರೆ ನಮಸ್ಕಾರ ಡಾಕ್ಟರ್
6: ಓ ಬಾಪ್ಪ ಏನಪ್ಪ ಬಂದಿದ್ದ ಏನ್ ಸಮಾಚಾರ ಅಂತೀನಿ
5: ಒಂದ್ ವಾರ ಆಯ್ತು ಡಾಕ್ಟ್ರೆ ಕೆಮ್ಮಲು ಓಯಕ್ಕೆ ಇಲ್ಲ ಅಂತದೆ
6: ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು
5: ರೈತ ಸಾಮಿ
6: ಅಲ್ಲ ಎಷ್ಟು ಜನ ಮಕ್ಕಳು ನಿಂಗೆ
5: ಮೂರುವರೆ ಅವೇ ಮೂರ್ ಮಕ್ಕಳವೇ ಮನೇಲೆ ಇನ್ನೊಂದು ಹೊಟ್ಟೆಲ್ಲ
6: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನೂ ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ ಅಲ್ಲ ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ ನಿನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು
5: ಇಲ್ಲ ಸಮಯ ಮನೇಲೇ ಇರ್ತಾಳೆ
6: ಮನೆಯಲ್ಲೇ ಇರ್ತಾಳೆ ಏನು ಕೆಲಸ ಮಾಡಲ್ವಾ
5: ಇಲ್ಲ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ ನೀರು ಸೌದೆ ಹೊತ್ಕ ಬರ್ತಾಳೆ ಒಲೆ ಒತ್ತಿಸಿ ನಾಷ್ಟಾ ತಯಾರು ಮಾಡ್ತಾಳೆ ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ ನಂತರದ ಹತ್ರ ಸಂತೆಗೆ ಎರಡ್ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ ಬರುವಾಗ ಮನೆ ಬೇಕಾ ಸಾಮಾನು ತತ್ತಾಳೆ ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ
6: ಮಧ್ಯಾಹ್ನ ಉಣ್ಣಕ್ ಬತ್ತಿಯ ತಾನೆ
5: ಇಲ್ಲ ಇಲ್ಲ ಸ್ವಾಮಿ ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತಾನೆ
6: ಆಮೇಲೆ
5: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ
6: ಸಂಜೆ ಮನೆಗೆ ಹೋಯ್ತೀಯ ಮನೆಗೆ ಹೋದ್ಮೇಲೆ
5: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ, ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ.
6: ಅಲ್ಲಪ್ಪ ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ, ಅವಳೇನ್ ಮಾಡ್ತಾಳೆ ಅಂತೀನಿ?
5: ಅವ್ನ್ ಮನೇಲೇ ಇರ್ತಾಳೆ, ಸಮಯ ರಾತ್ರಿ ಊಟಕ್ ರೆಡಿ ಮಾಡ್ಬೇಕಲ್ಲ.
6: ಓಹ್, ಅಂದ್ರೆ ಮನೆಗೆ ರಾತ್ರಿ ಊಟಕ್ ಮಾತ್ರ ನೀನ್ ತಪ್ಪದೆ ಬರ್ತೀಯ ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
5: ಇಲ್ಲ ಇಲ್ಲ, ಊಟಕ್ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
6: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವ್ಳು ಊಟ ಗೀಟ ಮಾಡ್ ಮನೆ ಕತ್ತಾಳ ಹೆಂಗೆ ಅಂತ?
5: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
6: ಅಂದ್ರೆ ನೀನ್ ಆಗ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
5: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
6: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
5: ಮತ್ತೆ
7: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಎಲ್ಲಾ ಜೀವಿಗಳ ಜೀವವೇ ಜಲ,
5: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
6: ನೀರಿನ ಬಳಕೆ ಹಿತವಾಗಿರಲಿ,
7: ಕೊರತೆಯಾಗದಂತೆ ಗಮನವಿರಲಿ.
8: ಹನಿ ಹನಿಗೂಡ್ದ್ರೆ ಹಳ್ಳ,
9: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
10: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
4: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
7: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
9: ನೀರು ಬರಿದಾದಷ್ಟು ಆತಂಕ,
10: ಕಲುಷಿತವಾದಷ್ಟು ಕಳಂಕ.
11: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
12: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
11: ಜಾಹೀರಾತು ಮುಖಾಂತರ
12: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
11: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
12: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
11: ಡಯಲ್ ಮಾಡಿ 8700014242 8700014242.
13: ಇದುವರೆಗೆ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35 ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ಎಲ್ಲರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್ ಅವರು. ಮೊದಲಿಗೆ ಕೇಳೋಣ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗ್ರೆ, ಸುಂದರ ಕುಟುಂಬ, ಆರೋಗ್ಯವಂತ ಕುಟುಂಬ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆಗಿರ್ತದ. ಆದ್ರೆ ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೀವಿ, ಮನೆಯ ಹಿರಿಯರು ಯಾವ್ಯಾವುದೋ ವ್ಯಸನಕ್ಕೆ ಈಡಾಗಿರ್ತಾರೆ. ಮತ್ತೆ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಇವತ್ತು ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ. ಅಂತ ಕುಟುಂಬಗಳಲ್ಲಿ ಒಂದು ಸಾಮರಸ್ಯ, ಒಂದು ಖುಷಿಯ ವಾತಾವರಣ ಕೊರತೆ ಕಂಡು ಬರ್ತದೆ ನಮಗ. ಕುಟುಂಬ ಬಹಳ ಸೌಹಾರ್ದಯುತವಾಗಿರಬೇಕು, ಪ್ರೀತಿ ಅಂತಃಕರಣದಿಂದ ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ, ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ, ಒಳ್ಳೆ ಹವ್ಯಾಸಗಳನ್ನಿಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸ್ಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾಮುಕ್ತ ಭಾರತ್ ಅಭಿಯಾನ್ ಅನ್ನುವಂತ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದ್ರು. ಅಂದ್ರೆ ನಶೆಗೆ ಕಾರಣವಾಗುವಂತ ಎಲ್ಲ ಚಟಗಳನ್ನ ನಾವು ದೂರ ಇರಿಸಿಕೊಂಡು ಜೀವನವನ್ನ ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ, ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತಹ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ, ಚಟಗಳನ್ನ ಬಿಡುವ ಬಗ್ಗೆ ಆಗಲಿ ವಿವರವಾದ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟ್ರೆ, ಒಂದೊಂದು ಮನೆಯೊಳಗ ನೋಡ್ತಾ ಹೋದ್ರ ಒಂದೊಂದು ಮನೆಯಾಗ ಒಂದೊಂದು ಚಟ ಇರ್ತಾವ. ಮನೆಯಲ್ಲಿ ಹಿರೇ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದೆ. ಇಂಥ ಕುಟುಂಬಗಳನ್ನ ನಾವಿವತ್ತು ನೋಡೋದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೇರಿಸ್ಲಿಕ್ಕೆ ಹೊಂಟಾವ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಕ್ ಇಷ್ಟಪಡ್ತೀರಿ?
2: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ, ಅಂತಂದ್ರೆ ಈಗ ಮಾನವನ ರೆವಲ್ಯೂಷನ್ ಆಯ್ತು ಅವಾಗಿಂದನೂ ಒಂದಿಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ರಿಕ್ರಿಯೇಷನ್ ಅನ್ನೋದರ ಒಂದು ಡೆಫಿನೇಷನ್ ಚೇಂಜ್ ಆಗಿಬಿಟ್ಟಿತಿ. ಅದು ನಮ್ಮ ಮೆದುಳಲ್ಲಿ ನಾವು ಏನೇ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಲ್ಲ, ಅದೊಂಥರ ನಮಗೆ ಪ್ಲೆಜರ್, ಒಂಥರ ಖುಷಿ ಕೊಡುವಂತಹ ನರವಾಹಕಗಳನ್ನ ಹೆಚ್ಚಿಗೆ ಮಾಡ್ತಿತ್ತು. ಅದರಿಂದ ನಾವು ಪದೇ ಪದೇ ಈ ಚಟಗಳು, ಅದು ಆಲ್ಕೋಹಾಲ್ ಇರಬಹುದು ಅಥವಾ ಗಾಂಜಾ ಇರಬಹುದು ಅಥವಾ ತಂಬಾಕು ಬೀಡಿ ಇರಬಹುದು, ಅದನ್ನ ಮಾಡಕ ಪ್ರಯತ್ನ ಮಾಡ್ತೀವಿ. ಅದೊಂಥರ ತಾತ್ಪೂರ್ತಿಕ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಿತ್ತು ಅನ್ನುವ ತಪ್ಪು ಕಲ್ಪನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದ್ರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನ್ ಹೇಳಿದ್ರಲ್ಲ, ಒಂದ್ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು. ಮನಿ ಹೆಣಮಗಳ ಸಮಸ್ಯೆ ಅನುಭವಿಸ್ತಾಳೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
1: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನ ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರ. ಅದು ಏನೋ ನೀವ್ ಹೇಳಿದಂಗೆ ಆ ಕ್ಷಣಕ್ಕದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇಂಜುರಿಯಸ್ ಟು ಹೆಲ್ತ್ ಅನ್ನೋದ್ ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
2: ಹೌದು ಮೇಡಮ್. ಈಗ ಮನ್ಯಾಗ ಈ ಮಕ್ಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದನ್ನ ಕಲಿತಾರ ಅಂತಂದ್ರ, ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದನ್ನ ಕರಿತಾರ. ಈಗ ನಮ್ಮ ಮನ್ಯಾಗ ಹಿರಿಯರು ಯಾರೋ ಡ್ರಿಂಕ್ಸ್ ಮಾಡ್ತಾರ ಅಂತಂದ್ರ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರು ಅದನ್ನ ಮಾಡ್ತಾರಂದ್ರೆ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಬಹುದು ಅಂತ ಹೇಳಿ. ಇದೊಂದು ಕಾರಣ. ಎರಡನೇದು ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು ಸೋಷಿಯಲ್ ಮೀಡಿಯಾ ಇರಬಹುದು ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವ್ ಹೇಳದಂಗ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ ಸೇಕ್, ಅದು ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೀನಿ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವ ಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ ಒಂದ್ ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸು ಇಲ್ದಿದ್ರು ಸಹಿತ ನಾವು ಅದನ್ನ ಮಾಡಿಸ್ತೀವಿ. ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ, ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವ್ರು ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಒಂದ್ ಸಲ ಶುರು ಮಾಡಿದ ಮೇಲೆ ಅದು ಕೊನೆ ಇಲ್ಲದೆ ಹಂಗ
1: ಈಗ ಡಾಕ್ಟರ್ ಇದು ನಾವು ಯುವಕರು ಹಿರಿಯರು ಅಂತಂದ್ವಿ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರನ್ನು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರಬಹುದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬಾಕನ್ನ ತಿಕ್ಕಿ ಬಾಯಲ್ಲಿ ಇಟ್ಕೊಳ್ಳುದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರಿಲಿಕ್ಕೆ ಅವರು ಹಾಕೊಳ್ತಾರೆ. ಅದು ಬಾಯಲ್ಲಿ ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಆಗಿ ಪರಿಣಮಿಸ್ತಾ ಇದೆ. ಇದು ಕೂಡ ಒಂದು ಮಾರಕನೇ.
2: ಹೌದ್ರಿ ಮೇಡಮ್, ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬಹುದು. ನಮ್ಮ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ ಈ ತಂಬಾಕ್ ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಅಥವಾ ಗುಟ್ಕಾ ಆತು ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಲುವಾಗಿ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದೇ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ಕೊಂತ ಭಜನೆ ಮಾಡ್ತಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ. ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದನೂ ನಮ್ಮ ಸುಸ್ತು ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್, ಒಂದು ಕಾರಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರ್ತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ ಅದನ್ನ ಬಿಟ್ಟು ಬಹಳಷ್ಟು ಜನನು ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
1: ಅಂದ್ರೆ ನಶಾಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಅಂದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಸಾಧ್ಯನೇ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದವ ಒಂದ್ ಎರಡು ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತದ ಹೆಂಗ?
2: ಹೌದ್ರಿ ಮೇಡಮ್, ಅದು ಎರಡ್ ರೀತಿ. ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೂ ಪರಿಣಾಮ ಬೀರಿರ್ತೈತಿ. ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗ್ತಾವ. ಈಗ ನೀವ್ ಹೇಳಿದ್ರಿ 10 ಸಿಗರೇಟ್ ಸೇದವ ಎರಡು ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರೆ ನಾವು ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಒಗ್ಗಿ ಬಿಟ್ಟಿರ್ತೀವಿ. ಅದ್ರ ಪ್ರಮಾಣ ದೇಹದೊಳಗ ರಕ್ತದೊಳಗೆ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗ್ ಫೀಲ್ ಮಾಡ್ತೈತಿ. ಅದಕ್ಕೆ ನಮಗ್ ಮತ್ತೆ ಅದು ವಾಪಸ್ ಎರಡರಿದ್ದ 10 ಬೇಕು ಅಂತ ಹೇಳಿ ಆಗ್ತಿರ್ತೈತಿ ಒಂದೇದು. ಎರಡನೇದು ನಾವು ಅದಕ್ಕೆ ಜೋಡಿಸ್ಕೊಂಡ್ಬಿಟ್ಟಿರ್ತೀವಿ. ಅದು ಇಲ್ಲದಿದ್ರ ನಮಗ್ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೆಶ್ ಇರುದಿಲ್ಲ. ಅಥವಾ ಇನ್ನೊಂದು ಹೇಳಬೇಕು, ಮೋಸ್ಟ್ ಕಾಮನ್ ಅಂತಂದ್ರ ಬೆಳಿಗ್ಗೆ ನಮ್ಮ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗ ಸಿಗರೇಟ್ ಸೇದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ, ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ ಅದು ಇನ್ನೊಂದು ಸಿಗರೇಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗ್ ತೊಂದರೆ ಆಗ್ತೈತಿ. ಬಟ್ ಅದಕ್ಕೆ ಏನು ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವ್ ಹೇಳದಂಗೆ ನಶಾಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
1: ಈಗ ಈ ಎಲ್ಲ ಚಟಗಳನ್ನ, ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಏನ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
2: ಎಸ್ ಮೇಡಮ್, ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗೆ ಆಗ್ಲಿಕ್ಕೆ. ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು, ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದೈತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗುತ್ತೆ. ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಅಸಿಡಿಟಿ ಆಗ್ಬಹುದು, ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನ ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತು ಮತ್ತೆ ತಂಬಾಕು ಕಾರಣ ಅಂತ ಹೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ ಅದಕ್ಕೆ ಇದು ಕಾರಣ ಅಲ್ಲ ಅಂತ ಹೇಳುವ ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮನಸ್ಸಿಗೆ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗುತ್ತವೆ.
1: ಈಗ ಡಾಕ್ಟರ್ ಶಿವಾನಂದ್ರ, ಒಂದು ಕಾಲದ ಒಳಗ ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಮುಂದ ಬಹಳ ಒಂದು ಆದರ್ಶ ನಾರಿಯ ಚಿತ್ರ ಬರ್ತಾ ಇತ್ತು. ಆದ್ರೆ ಇವತ್ತು ಈ ಮಹಿಳೆ ಕೂಡ ಸಾಕಷ್ಟು ಚಟಗಳಿಗೆ ದಾಸಳಗಳು. ಇವತ್ತು ಮದ್ಯಪಾನ ಮಾಡುವ ಮಹಿಳೆಯರನ್ನ ನಾವು ನೋಡ್ತೀವಿ, ಸ್ಮೋಕ್ ಮಾಡುವ ಮಹಿಳೆಯರನ್ನ ನೋಡ್ತೀವಿ. ಇದಕ್ಕೆ ಈ ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ ಇದು ಒಂದು ಕಾರಣ ಆಗಿದೋ ಅಥವಾ ಅವರಿಗೂ ಕೂಡ ಈ ವೃತ್ತಿಯ ಒಂದು ಒತ್ತಡ ಕಾರಣ ಆಗಿದೆ ಅಂತ ಹೇಳ್ತೀರಿ?
2: ಸಬಲೀಕರಣ ಅಂತ ಹೇಳಕ್ ಹೋಗುದಿಲ್ರಿ ಮೇಡಮ್. ಸಬಲೀಕರಣ ಡೆಫಿನೆಟ್ಲಿ ಆಗ್ಲೇಬೇಕು. ಮೋಸ್ಟ್ಲಿ ಅದೊಂಥರ ಮೈಂಡ್ಲೆಸ್ ವೆಸ್ಟರ್ನೈಸೇಷನ್ ಅಂತ ಹೇಳಬಹುದು. ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ, ಮತ್ತೆ ಅದೇ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದ್ ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಹೆಣ್ಮಕ್ಳು ಎಸ್ಪೆಷಲಿ ಆತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದು ಕಾರಣ ಐತ್ರಿ. ಆದ್ರೆ ಅದು ಗಂಡ ಮಕ್ಕಳ ದೇಹ ಮತ್ತೆ ಹೆಣ್ಮಕ್ಕಳ ದೇಹ ಬೇರೆ ಇರ್ತೈತಿ. ಗಂಡ್ಮಕ್ಕಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಕಳ ದೇಹ ರಚನೆ ಅದು ಬಾರಿ ಸೂಕ್ಷ್ಮ ಇರ್ತೈತಿ. ಹಿಂಗಾಗಿ ಒಂದ್ ಸ್ವಲ್ಪ ಅವ್ರ ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಣನ್ನೋದು ಈಗ ಒಂದು ಮನೆಯ ಆಧಾರ ಸ್ತಂಭ ಇದ್ದ,

0: ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಆ ಮನಿ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು, ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡೋದು ಬೇಡ ಅಂತ ಹೇಳಿ ನಾನು.
1: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತಹ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೆ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರು, ಈ ಚಟಗಳಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
0: ಮೇಡಮ್, ಮನೆಯ ಮೊದಲ ಪಾಠಶಾಲೆ. ನಾವು ನಮ್ಮ ಮಕ್ಕಳಿಗೆ, ನಮಗಿಂತ ಸಣ್ಣವರಿಗೆ ಆದರ್ಶಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲಾ ಸರಿ ಇತ್ತು ಅಂತಂದ್ರೆ ಅಲ್ಲಿ ಬೇರೆ ಕಡೆ ಆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆ ಬರುವುದಿಲ್ಲ. ಆಮೇಲೆ ಮೂರನೇದು, ಈ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು, ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆಲ್ದಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವೆ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು, ಅದನ್ನೆಲ್ಲ ನಾವು ಮಾಡಿಕೊಂಡ್ರೆ ಇದೇನು ತಪ್ಪು ಕಲ್ಪನೆ ಐತಿ, ಡ್ರಿಂಕ್ಸ್ ಮಾಡಿದ್ರೆ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಂತೀವಿ, ಅದು ಒಂದು ಫ್ಯಾಕ್ಟರ್. ಆಮೇಲೆ ಇತ್ತೀಚೆಗೆ ಏನೋ ಖುಷಿ ಆಯ್ತು, ಏನೋ ಅಚೀವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಬರೋದೇ ಮದ್ಯಪಾನ, ಬಹುಶಃ ಅದು ಇಲ್ಲದ ಪಾರ್ಟಿ ಮಾಡೋದು. ಅದು ಇಲ್ಲದನು ಸಹಿತ ನಾವು ಸಾಕಷ್ಟು ಒಳ್ಳೆ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡಬಹುದು. ಆ ದಿಕ್ಕಿನಲ್ಲಿ ನಾವು ಎಲ್ಲರೂ ನೋಡಬೇಕು, ಅದು ದೊಡ್ಡವರು ಸಣ್ಣವರು ಅಂತಲ್ಲ, ಸಮಾಜದ ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗ ಈ ದುಶ್ಚಟಗಳನ್ನ ನಾವು ವಿಮುಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ಲಿಕ್ಕಿಲ್ಲ, ಅದನ್ನ ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತೇನೆ.
1: ಈಗ ಆಲ್ರೆಡಿ ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ, ವರ್ಷಗಟ್ಟಲೆ ಕುಡಿತಾ ಬಂದ್ಬಿಟ್ಟಿರ್ತಾರೆ, ಅಂದ್ರೆ ಈಗ ಬಿಡುವ ಸ್ಥಿತಿ ಒಳಗೆ ಇರುವುದಿಲ್ಲ. ಆದ್ರೆ ಮನೆಯೊಳಗಿರುವಂತಹ ಮಹಿಳೆಯರು ಮಕ್ಕಳು ಇದರಿಂದ ರೋಸ್ ಹೋಗಿರ್ತಾರೆ, ಒದ್ದಾಡ್ತಿರ್ತಾರೆ, ಅಂತವರ ಚಟವನ್ನ ಬಿಡಿಸ್ಲಿಕ್ಕೆ ಈ ಚಟ ಮುಕ್ತ ಕೇಂದ್ರಗಳೇನಾದ್ರೂ ಇದೆಯಾ? ಅದರ ಕಾರ್ಯ ಹೆಂಗಿದೆ?
0: ಈಗ ಆಲ್ಮೋಸ್ಟ್ ಎಲ್ಲಾ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟಿ ಅವೈಲೇಬಲ್ ಐತ್ರಿ. ಅವ್ರನ್ನ ಕರ್ಕೊಂಡು ಬಂದ್ರೆ ಫಸ್ಟ್ ಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ, ಅದಾದ್ಮೇಲೆ ಅವ್ರಿಗೆ ಹಂಬಲ ಇರ್ತೈತಿ ಅದು ಡ್ರಿಂಕ್ಸ್ ಮಾಡಬೇಕು ಅಂತ ಹೇಳಿ, ಅದನ್ನ ಕಡಿಮೆ ಮಾಡಕ್ ಕೆಲವೊಂದು ಮೆಡಿಕೇಶನ್ಸ್ ಇದಾವೆ. ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗ್ ನಿಭಾಯಿಸೋದು ಹೇಳ್ಕೊಡ್ತೀವಿ, ಆಮೇಲೆ ಹಂಬಲ್ ಆದಾಗ ತಮ್ಮನ್ನ ತಾವು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅದನ್ನ ಹೇಳ್ಕೊಡ್ತೀವಿ. ಈ ತರ ಬಹಳಷ್ಟು ಕೇಂದ್ರಗಳಿದಾವೆ. ಈ ಉದಾಹರಣೆ ಹೇಳ್ಬೇಕಂದ್ರೆ ಡಿಮ್ಯಾನ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಸ್ಪೆಷಲೈಸ್ಡ್ ನಾವು ಒಂದು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ ಅದನ್ನ ಸಂಪರ್ಕಿಸಿ ಸಹಿತ ಅವ್ರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
1: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
0: ಡೆಫಿನೆಟ್ಲಿ ಮೇಡಮ್, ತುಂಬಾ ಜನ ಪಡಿತಾ ಇದ್ದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500 ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲೇ ಹುಬ್ಬಳ್ಳಿಲೇ. ಸೊ ಆತರ ಸಂಘಗಳು ಮಾಡ್ತಿರ್ತವೆ, ಅದನ್ನು ಉಪಯೋಗನೂ ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು ಅಂತಂದ್ರೆ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
1: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರ, ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನು ಅಂದ್ರೆ, ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳುದು ಕಡಿಮೆ ಮಾಡ್ಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ, ಒಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಬಂದಿವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದ್ಸಲ ಮನುಷ್ಯ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
0: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟೈತ್ರಿ. ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲ ಇರೋರಿಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್, ಬಹುಶಃ ಅವಾಗ ಈ ಸಮಸ್ಯೆ ಸಾಲ್ವ್ ಆಗ.
1: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನಂಗೆ. ಅಂದ್ರೆ ಇವತ್ ನಾನು ಬೇಡ ಅಂತ ಮನಸ್ಸು ಗಟ್ಟಿ ಮಾಡಿದ್ರೆ ನನಗೆ ಯಾವ ಡಿ ಅಡಿಕ್ಷನ್ ಸೆಂಟರ್ ಗಳು ಬೇಕಾಗುವುದಿಲ್ಲ,
0: ಅವಶ್ಯಕತೆ ಇಲ್ಲ
1: ಅಲ್ಲ. ನನ್ನ ಮನಸ್ಸು ನನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ದೆ, ನಾನು ಈ ಚಟ ಬಿಡಬೇಕು, ಚಟದಿಂದ ದೂರ ಇರಬೇಕು ಅಂತಂದಾಗ ನಾನು ಈ ಚಟದಿಂದ ದೂರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು. ಒಟ್ಟಾಗಿ ನಮ್ಮ ಕೇಳುಗರಿಗೆ ಉತ್ತಮ ಜೀವನ ನಡೆಸಬೇಕು, ಚಟಗಳಿಂದ ದೂರ ಇರಬೇಕು ಅಂದ್ರೆ ಎರಡು ಮಾತುಗಳನ್ನೇನು ಹೇಳಕ್ ಇಷ್ಟಪಡ್ತೀವಿ
0: ಮೇಡಮ್? ಒಂದೇದು, ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವಾಗೂ ಕಾಳಜಿ ತಗೊಳ್ಬೇಕು. ಎರಡನೇದು ಯಾವಾಗೂ ಅಲರ್ಟ್ ಆಗಬೇಕು. ಅಲರ್ಟ್ ಅಂತಂದ್ರೆ ನಾನು ಬಿಟ್ಟು ಬಿಟ್ಟಿನಿ ಚಟ, ಇನ್ನೇನು ನನಗೆ ಅದರದ್ದು ಚಟ ಆಗುವುದೇ ಇಲ್ಲ, ಹಂಬಲ್ ಆಗುವುದಿಲ್ಲ ಅಂತ ಹೇಳಿ ಅನ್ಕೋಬಾರದು. ಅದಕ್ಕೊಂದು ಕಗ್ಗ ಹೇಳ್ತೀನಿ ಡಿ ವಿ ಜಿ ಅವರದು, ಸತ್ತವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ. ನಾವು ಬಹಳ ಜಂಬ ಪಟ್ಕೊಂಡು ಇನ್ ಬಿಟ್ಟು ಬಿಡ್ತೀನಿ ಅಂತೀವಿ, ಒಂದ್ ಸುಳಿ ಬಂದು ನಮಗ ಹಂಬಲ ಉಂಟು ಮಾಡ್ತೀವಿ ಅಂತಂದ್ರ ಒಂದ್ ಸಲ ನಾ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ಶುರು ಮಾಡ್ತೀನಿ. ಅದಕ್ಕೆ ಆದಷ್ಟು ಕಾನ್ಶಿಯಸ್ ಆಗಿ ಅದ್ರ ಕಡೆ ಹೋಗದೆ ಇರುವಂಗ ನಾವು ಪ್ರಯತ್ನ ಮಾಡಿದ್ರೆ ನೆಮ್ಮದಿಯ ಜೀವನ ನಡೆಸಬಹುದು.
1: ನೋಡ್ರಿ, ಇದನ್ನ ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲಿ ಕೂಡ ಉಲ್ಲೇಖ ಮಾಡ್ಯಾರ. ಹಂಗಾಗಿ ಉತ್ತಮ ಪುಸ್ತಕಗಳು, ಉತ್ತಮ ಹವ್ಯಾಸಗಳು, ಒಂದು ಸಕಾರಾತ್ಮಕ ಯೋಚನೆ, ಒಳ್ಳೆಯ ಸ್ನೇಹಿತರು, ಇವರನ್ನ ನಾವು ಹೆಚ್ಚು ಕಲೆ ಹಾಕೊಂಡು ಸತ್ಸಂಗದಲ್ಲಿ ಜೀವನವನ್ನ ಮಾಡಿದಾಗ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತದೆ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ ಮೇಡಮ್, ಧನ್ಯವಾದ.
2: ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಇದುವರೆಗೂ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್ ಅವರು.
3: ಪಾರ್ಶ್ವವಾಯು ಅಥವಾ ಲಕ್ವ ಅಥವಾ ಸ್ಟ್ರೋಕ್ ಎಂಬ ಕಾಯಿಲೆ ಬಗ್ಗೆ ನಿಮಗೆ ವಿವರಣೆ ನೀಡಲಿದ್ದೇನೆ. ಇದು ಒಂದು ಜಾಗತಿಕ ಆರೋಗ್ಯ ಸಮಸ್ಯೆ ಆಗಿದೆ. ಅಂದಾಜಿನ ಪ್ರಕಾರ ಜಗತ್ತಿನಾದ್ಯಂತ ಒಂದು ವರ್ಷದಲ್ಲಿ 2 ಕೋಟಿ ಜನ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ 25% ಜನ ಸಾವನ್ನಪ್ಪುತ್ತಾರೆ. ಉಳಿದೆಲ್ಲ ರೋಗಿಗಳಿಗೆ ಹೋಲಿಸಿದರೆ ಇದು 4ನೇ ಅತಿ ಹೆಚ್ಚು ಅಂಗವೈಕಲ್ಯ ಮತ್ತು 2ನೇ ಅತಿ ಹೆಚ್ಚು ಸಾವುಗಳಿಗೆ ಇದು ಕಾರಣವಾಗಿದೆ. ಮೊದಲು ಈ ರೋಗ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿರುವ ಮತ್ತು ಹೊಂದುತ್ತಿರುವ ದೇಶಗಳಲ್ಲೂ ಸಹ ಇದು ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಆಧುನಿಕತೆ ಮತ್ತು ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳು. ಹಾಗಾದ್ರೆ ಪಾರ್ಶ್ವವಾಯು ಅಂದ್ರೆ ಏನು, ಅದು ಯಾಕಾಗ್ತದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಪಾರ್ಶ್ವವಾಯು ಅನ್ನೋದು ಮೆದುಳಿನ ರಕ್ತ ಸಂಚಾರಕ್ಕೆ ಹಠಾತ್ತಾಗಿ ರಕ್ತದಲ್ಲಿ ತಡೆ ಉಂಟಾದಾಗ ಆಗ್ತದೆ. ಹೀಗೆ ರಕ್ತ ಸಂಚಾರಕ್ಕೆ ತಡೆ ಉಂಟಾದಾಗ ಮೆದುಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ಪೂರೈಕೆ ನಿಂತು ಹೋಗ್ತದೆ. ಹೀಗಾದಾಗ ಮೆದುಳಿನ ಅಂಗಾಂಶಗಳಿಗೆ ಹಾನಿ ಉಂಟಾಗ್ತದೆ. ಈ ತರಹದ ಹಾನಿ ಮೆದುಳಿನ ಯಾವ ಭಾಗಕ್ಕಾದರೂ ಸಹ ಆಗಬಹುದು. ಈ ಹಾನಿ ಯಾವ ಭಾಗಕ್ಕೆ ಮತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಮೇಲೆ ಪಾರ್ಶ್ವವಾಯುವಿನ ತೀವ್ರತೆ ಮತ್ತು ಲಕ್ಷಣ ಅವಲಂಬಿತವಾಗಿರುತ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಯಾರಿಗೆಲ್ಲ ಆಗ್ಬೋದು? ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಇಳಿ ವಯಸ್ಕರವರೆಗೂ ಆಗ್ಬೋದು. ಆದರೆ ವಯಸ್ಸಿಗೆ ಅನುಗುಣವಾಗಿ ಕಾರಣಗಳು ಬದಲಾಗ್ತಾ ಹೋಗ್ತವೆ. ಸಾಮಾನ್ಯವಾಗಿ 60ರ ವಯಸ್ಸಿನ ನಂತರ ಕಾಣುತ್ತದೆ. ಆದರೆ ಇತ್ತೀಚಿನ ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳಿಂದ 40ರ ವಯಸ್ಸಿನ ಆಸುಪಾಸಿನ ಜನರಲ್ಲೂ ಸಹ ಇದು ಕಾಣಸಿಗ್ತದೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಇದು ಜಾಸ್ತಿನೇ ಆಗಿರ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಕಾರಣಗಳು ಯಾವುವು ಅಂತ ನೋಡಿದ್ರೆ, ಮೊಟ್ಟ ಮೊದಲಾಗಿ ಅಧಿಕ ರಕ್ತದೊತ್ತಡ ಅಂದರೆ ಹತೋಟಿಯಲ್ಲಿರದ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್, ಹತೋಟಿಯಲ್ಲಿರದ ಮಧುಮೇಹ ಕಾಯಿಲೆ ಅಥವಾ ಡಯಾಬಿಟಿಸ್, ಡಯಾಬಿಟಿಸ್ ಕಂಟ್ರೋಲ್ ತಪ್ಪಿ ಹೋದ್ರೆ ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳು, ಧೂಮ್ರಪಾನ ಮತ್ತು ಮದ್ಯಪಾನ ಸೇವನೆಯಿಂದ ಒಬೆಸಿಟಿ ಅಥವಾ ಅತಿಯಾದ ಬೊಜ್ಜು ಇರುವುದು, ಜಾಸ್ತಿ ಕೊಲೆಸ್ಟ್ರಾಲ್ ಇರುವುದು, ಹಾಗೆ ಅನೇಕ ಜೆನೆಟಿಕ್ ಕಾರಣಗಳು ಸಹ ಇರ್ತವೆ. ಇದರೊಂದಿಗೆ ಒಂದು ಸಾರಿ ಪಾರ್ಶ್ವವಾಯು ಆದ್ರೆ ಮತ್ತೆ ಮತ್ತೆ ಪಾರ್ಶ್ವವಾಯು ಸಂಭವನೆ ಜಾಸ್ತಿ ಇರ್ತದೆ. ಈಗ ಪ್ರತಿ ವರ್ಷ ಪಾರ್ಶ್ವವಾಯು ಆಗುವ ಸಂಭವನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಂದಾಜಿನ ಪ್ರಕಾರ 15% ಜನ ಮುಂದಿನ ವರ್ಷದಲ್ಲಿ ಮತ್ತೆ ಪಾರ್ಶ್ವವಾಯು ಅವರಿಗೆ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಒಮ್ಮೆ ಪಾರ್ಶ್ವವಾಯು ಆದ್ರೆ ಮತ್ತೆ ಔಷಧಿ ಸೇವಿಸದೆ ಹೋದ್ರೆ ಮತ್ತೊಮ್ಮೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನಲ್ಲಿ ಎಷ್ಟು ತರ ಇವೆ? ಮೇನ್ಲಿ ಅಂದ್ರೆ ಮುಖ್ಯವಾಗಿ ಎರಡು, ಅಂದ್ರೆ ಒಂದು ಇಸ್ಕಿಮಿಕ್ ಅಂತವೆ, ಇನ್ನೊಂದು ಹೆಮರೇಜಿಕ್ ಅಂತವೆ. ಇಸ್ಕಿಮಿಕ್ ಅಂದ್ರೆ ರಕ್ತ ಸಂಚಾರ ಹಠಾತ್ತಾಗಿ ನಿಂತು ಹೋಗೋದ್ರಿಂದ ಆಗ್ತದೆ. 85% ಪಾರ್ಶ್ವವಾಯುವಿಗೆ ಇದೇ ಕಾರಣ. ಇನ್ನೊಂದು ಹೆಮರೇಜಿಕ್ ಅಥವಾ ಬ್ರೈನ್ ಹೆಮರೇಜ್ ಅಂತ ಏನ್ ಕರಿತೇವಲ್ಲ, ಅದು ಮೆದುಳು ಅಥವಾ ಮೆದುಳಿನ ಪೊರೆಗಳಲ್ಲಿ ರಕ್ತನಾಳ ಒಡೆದು ರಕ್ತಸ್ರಾವ ಆಗೋದ್ರಿಂದ ಇದಾಗ್ತದೆ. ಉಳಿದ 15% ಅಂದ್ರೆ 85% ಇಸ್ಕಿಮಿಕ್, ಇನ್ನು 15% ಮಾತ್ರ ಹೆಮರೇಜಿಕ್ ಆಗಿ ಇರ್ತದೆ. ಇವೆರಡನ್ನು ಹೋಲಿಸಿದಾಗ ಹೆಮರೇಜಿಕ್ ನಲ್ಲಿ ತೀವ್ರತೆ ಮತ್ತು ಸಾಯುವ ಸಂಭವ ಜಾಸ್ತಿ ಇರ್ತದೆ. ಅಂದ್ರೆ ಹೆಮರೇಜಿಕ್ ಸ್ಟ್ರೋಕ್ ಇರೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನ ಲಕ್ಷಣಗಳೇನು? ಮುಖ್ಯವಾಗಿ ಪಾರ್ಶ್ವವಾಯು ದೇಹದ ಒಂದು ಭಾಗ ಅಂದ್ರೆ ಎಡ ಅಥವಾ ಬಲ ಭಾಗಕ್ಕೆ ಕಾಣಿಸಿಕೊಳ್ಳುತ್ತದೆ. ಎಲ್ಲಾ ಲಕ್ಷಣ ಹಠಾತ್ತಾಗಿ ಅಂದ್ರೆ ಸಡನ್ಲಿ ಬಂದ್ಬಿಡುತ್ತೆ, ಒಮ್ಮಿಂದೊಮ್ಮೆಲೆ ಕಾಣಿಸಿಕ್ತವೆ. ಹೆಚ್ಚಾಗಿ ಮುಖ, ಕೈ ಮತ್ತು ಕಾಲು ಸಡನ್ ಆಗಿ ಅಥವಾ ಹಠಾತ್ತಾಗಿ ಅಶಕ್ತ ಅಸ್ವಸ್ಥವಾಗುವುದು ಅಂದ್ರೆ ವೀಕ್ ಆಗುವುದು, ಕೈ ಕಾಲುಗಳು ಜೋಮ್ ಹಿಡಿಯೋದು ಅಥವಾ ಸ್ಪರ್ಶ ಹೀನವಾಗುವುದು, ಒಮ್ಮಿಂದೊಮ್ಮೆಲೆ ಮಾತಾಡೋದಕ್ಕೆ ತೊಂದರೆ ಆಗುವುದು ಅಥವಾ ಬೇರೆಯವರ ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳಕ್ ಆಗದೆ ಇರುವುದು, ಒಮ್ಮಿಂದೊಮ್ಮೆಲೆ ಕಣ್ಣಿನ ದೃಷ್ಟಿ ಹೀನವಾಗಿಬಿಡುವುದು, ಸಡನ್ ಆಗಿ ಕಣ್ ಕಾಣದಂಗಾಗ್ಬಿಡುದು, ಹಠಾತ್ ಆಗಿ ಗೊಂದಲಕ್ಕೊಳಗಾಗುವುದು, ಒಮ್ಮೆಲೆ ತೀವ್ರ ತಲೆನೋವು ಅಥವಾ ವಾಂತಿ ಆಗುವುದು ಅಥವಾ ಮೂರ್ಛೆ ಹೋಗುವುದು, ಇವೇ ಮುಂತಾದ ಲಕ್ಷಣಗಳಿದ್ರೆ ಪಾರ್ಶ್ವವಾಯು ಆಗಿದೆ ಅಂತ ಹೇಳಬಹುದು. ಈ ತರದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ತಕ್ಷಣ ಆಸ್ಪತ್ರೆ ಹೋಗೋದ್ರಿಂದ ಮುಂದಾಗುವ ಅಂಗವೈಕಲ್ಯತನವನ್ನು ತಡೆಗಟ್ಟಬಹುದು, ಅದರೊಂದಿಗೆ ಅನೇಕ ಸಂದರ್ಭದಲ್ಲಿ ಸಾವನ್ನು ಸಹ ತಡೆಗಟ್ಟಬಹುದು. ಈ ತರದ ಲಕ್ಷಣಗಳಿದ್ದರೆ ಪೇಷಂಟ್ಸ್ ಆಸ್ಪತ್ರೆ ಬಂದಾಗ ವೈದ್ಯರು ರೋಗ ಲಕ್ಷಣ ನೋಡಿ ತಪಾಸಣೆ ಮಾಡಿ ಪಾರ್ಶ್ವವಾಯು ಆಗಿದೆ ಅಂತ ಖಚಿತಪಡಿಸಿಕೊಂಡ ಮೇಲೆ ಮೆದುಳಿನ ಸ್ಕ್ಯಾನಿಂಗ್ ಅಂದ್ರೆ ಸಿಟಿ ಸ್ಕ್ಯಾನ್ ಅಥವಾ MRI ಅನ್ನ ಮಾಡ್ತಾರೆ. ಇದರಿಂದ ರೋಗಿಗೆ ಯಾವ ತರದ ಪಾರ್ಶ್ವ, ಅದರ ಹೆಮರೇಜ್ ಆಗಿದೆ ಅಥವಾ ಇಸ್ಕಿಮಿಕ್ ಆಗಿದೆ ಎಂಬ ತಿಳಿದು ಬರ್ತದೆ. ಇದರ ಮೇಲೆ ಮುಂದಿನ ಚಿಕಿತ್ಸೆ ಅವಲಂಬಿತವಾಗಿರ್ತದೆ. ನಮ್ಮಲ್ಲಿ ಬಹುತೇಕ ಜನರಿಗೆ ಪಾರ್ಶ್ವವಾಯುಗೆ ಯಾವುದೇ ಚಿಕಿತ್ಸೆ ಇರುವುದಿಲ್ಲ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಕಳೆದ ಎರಡು ದಶಕಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಾಗಿರುವ ಬೆಳವಣಿಗೆಗಳಿಂದ ಪಾರ್ಶ್ವವಾಯುಗೆ ಸೂಕ್ತ ಚಿಕಿತ್ಸೆ ಲಭ್ಯವಾಗಿದೆ. ಈ ಚಿಕಿತ್ಸೆಯನ್ನು ನಾವು ಎರಡು ವಿಧವಾಗಿ ವಿಂಗಡಿಸಬಹುದು. ಒಂದು ತೀವ್ರ ಚಿಕಿತ್ಸೆ, ಇನ್ನೊಂದು ನಿರ್ವಹಣಾ ಚಿಕಿತ್ಸೆ ಅಥವಾ ಮೇಂಟೆನೆನ್ಸ್ ಥೆರಪಿ ಅಂತ ಹೇಳ್ತೇವೆ. ತೀವ್ರ ಚಿಕಿತ್ಸೆ ಅಂದರೆ ರೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗುವವರೆಗೆ ಅಂತ ಹೇಳ್ತೇವೆ. ಇದು ಸುಮಾರಾಗಿ 5 ದಿನಗಳಿಂದ ಹಿಡಿದು 1 ತಿಂಗಳವರೆಗೂ ರೋಗಿಯ ತೀವ್ರತೆಗೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ಕಳೆದ 2 ದಶಕದಿಂದ ಹೇಳಿದ ಹಾಗೆ ರಕ್ತನಾಳಗಳಲ್ಲಿ ಆಗಿರುವ ರಕ್ತ ಹೆಪ್ಪುಗಟ್ಟನ್ನ ಕರಗಿಸಲು ಔಷಧಿ ಲಭ್ಯವಾಗಿದೆ. ಆದರೆ ಈ ಔಷಧಿಯನ್ನ ಪಾರ್ಶ್ವವಾಯು ಆದ 4:30 ಒಳಗೆ ಮಾತ್ರ ಉಪಯೋಗಿಸಬಹುದು. ಇದಕ್ಕಿಂತ ಲೇಟ್ ಆಗಿ ಬಂದವರಿಗೆ ಈ ಔಷಧನ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರಣ, ತಕ್ಷಣ ಹಾಸ್ಪಿಟಲ್ಗೆ ಬರೋದ್ರಿಂದ ಈ ಔಷಧಿಯ ಸದುಪಯೋಗವನ್ನ ಪಡೆದುಕೊಳ್ಳಬಹುದು. ಈ ಔಷಧಿಗೆ ಅದರದೇ ಆದ ಸೂಚನೆಗಳು ಮತ್ತು ವಿರೋಧಾಭಾಸಗಳು ಇರ್ತವೆ. ಇದನ್ನೆಲ್ಲ ನೋಡಿಕೊಂಡು ಈ ಔಷಧಿನ ಉಪಯೋಗ ಮಾಡುತ್ತದೆ. ಇದರೊಂದಿಗೆ ರಕ್ತ ಹೆಪ್ಪುಗಟ್ಟನ್ನು ಕರಗಿಸುವ ಮತ್ತು ಮೆದುಳಿನ ಭಾವವನ್ನು ಇಳಿಸುವ ಸಹ ಔಷಧಿಗಳನ್ನು ಸಹ ಕೊಡ್ತೇವೆ. ಕೆಲವೊಮ್ಮೆ ಕಾಯಿಲೆ ತೀವ್ರತೆ ಹೆಚ್ಚಾದಾಗ ಶಸ್ತ್ರಚಿಕಿತ್ಸೆ ಅವಶ್ಯ ಸಹ ಬರಬಹುದು. ಇನ್ ಮುಂದೆ ನಿರ್ವಹಣಾ ಚಿಕಿತ್ಸೆ ಅಂದ್ರೆ ಮೇಂಟೆನೆನ್ಸ್ ಥೆರಪಿ. ಈ ಮೊದಲು ಹೇಳದಂತೆ ಮತ್ತೊಮ್ಮೆ ಪಾರ್ಶ್ವವಾಯುವನ್ನು ತಡೆಗಟ್ಟಲು ಮತ್ತು ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಈ ತರದ ಚಿಕಿತ್ಸೆ ತುಂಬಾ ಸಹಕಾರಿಯಾಗಿದೆ. ವೈದ್ಯರು ಹೇಳಿದ ಔಷಧಿಯನ್ನೇ ಸರಿಯಾಗಿ ತೆಗೆದುಕೊಳ್ಳುವುದು ಮತ್ತು ಕಾಲಕಾಲಕ್ಕೆ ವೈದ್ಯರನ್ನ ಭೇಟಿಯಾಗುವುದು ಅತಿ ಮುಖ್ಯ. ಫಿಸಿಯೋಥೆರಪಿ ಅಥವಾ ವೈದ್ಯಕೀಯ ವ್ಯಾಯಾಮ ಪಾರ್ಶ್ವವಾಯುವಿನ ಚಿಕಿತ್ಸೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ತರದ ವ್ಯಾಯಾಮ ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಿನಿಂದ ಪ್ರಾರಂಭವಾಗ್ತದೆ. ಇದರಿಂದ ಅನೇಕ ಪ್ರಯೋಜನಗಳು ಆಗ್ತವೆ. ಮೊದಲನೇದಾಗಿ ಬೆಡ್ ಸೋರ್ ಅನ್ನ ತಡೆಗಟ್ಟಬಹುದು. DVT ಅಥವಾ ಕಾಲಿನ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟಬಹುದು. ಅಂಗವೈಕಲ್ಯ ಆದ ಭಾಗಕ್ಕೆ ಫಿಸಿಯೋಥೆರಪಿ ಮಾಡೋದ್ರಿಂದ ರಕ್ತ ಸಂಚಾರ ಇಂಪ್ರೂವ್ ಆಗಿ ಅಶಕ್ತತೆಯನ್ನು ದೂರ ಮಾಡಬಹುದು ಮತ್ತು ಇದರಿಂದ ಸ್ಪಾಸ್ಟಿಸಿಟಿ ಅಂದರೆ ಊನವಾದ ಕೈಕಾಲುಗಳು ಗಟ್ಟಿಯಾಗುವುದನ್ನು ತಡೆಗಟ್ಟಬಹುದು. ಇವುಗಳ ಜೊತೆಗೆ ರೋಗಿಗಳು ತಮ್ಮ ಜೀವನ ಶೈಲಿಯಲ್ಲಿ ಸಹ ಬದಲಾವಣೆಯನ್ನು ತರಬೇಕಾಗ್ತದೆ. ಬರೀ ಟ್ರೀಟ್ಮೆಂಟ್ ಇಂದ ಮಾತ್ರ ಆಗೋದು, ಅದರ ಜೋಡಿ ಜೀವನ ಶೈಲಿಯಲ್ಲಿ ಸಹ ಸ್ವಲ್ಪ ಬದಲಾವಣೆಗಳನ್ನು ತಗೊಂಬಂದ್ರೆ ಈ ಕಾಯಿಲೆಯನ್ನು ತಡೆಗಟ್ಟಬಹುದು. ಅಂದ್ರೆ ಯಾವುವು? ಒಂದು, ಪೌಷ್ಟಿಕ ಆಹಾರ ಸೇವನೆ ಮಾಡುವುದು, ಮದ್ಯಪಾನ ಮತ್ತು ಧೂಮ್ರಪಾನದಿಂದ ದೂರ ಇರುವುದು, ಬ್ಲಡ್ ಪ್ರೆಷರ್ ಮತ್ತು ಮಧುಮೇಹ ರೋಗವನ್ನ ಕಂಟ್ರೋಲ್ನಲ್ಲಿಟ್ಟುಕೊಳ್ಳುವುದು, ಇದರೊಂದಿಗೆ ದಿನಂಪ್ರತಿ 1/2 ಗಂಟೆ ವ್ಯಾಯಾಮ ಮಾಡಬೇಕಾಗ್ತದೆ. ಹೀಗೆ ಪಾರ್ಶ್ವವಾಯುವಿನ ಚಿಕಿತ್ಸೆ ಒಂದು ಸಂಯೋಜಿತ ಪ್ರಯತ್ನ. ಇದರಲ್ಲಿ ವೈದ್ಯರಿರ್ತಾರೆ, ನರ್ಸ್ಗಳಿರ್ತಾರೆ, ಫಿಸಿಯೋಥೆರಪಿಸ್ಟ್, ನ್ಯೂಟ್ರಿಷನಿಸ್ಟ್ ಎಲ್ಲ ಇರ್ತಾರೆ. ಇದರೊಂದಿಗೆ ಕುಟುಂಬದ ಎಲ್ಲ ಸದಸ್ಯರನ್ನ ಇದು ಒಳಗೊಳ್ಳುತ್ತದೆ. ಆದ್ದರಿಂದ ಪಾರ್ಶ್ವವಾಯು ಅನ್ನೋದು ರೋಗಿಯ ಜೀವನದಲ್ಲಿ ಅಷ್ಟೇ ಅಲ್ಲ, ಅವರ ಕುಟುಂಬದ ಜೀವನದಲ್ಲಿ ಸಹ ಆಗುವ ಪ್ರಮುಖ ತಿರುವು ಅಂತಾನೆ ಹೇಳಬಹುದು.
2: ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಬಸವರಾಜ ಬಣಕಾರ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
4: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು.
6: ಪಿಎಂ ಸೂರ್ಯಘರ್ ಯೋಜನೆ ಹೆಸರೇ ಸೂಚಿಸ್ತಾ ಇದೆ, ಸೂರ್ಯಘರ್. ಏನಿದು ಸೂರ್ಯಘರ್? ಸೂರ್ಯಘರ್ ಎಂದರೆ ಸೂರ್ಯನ ಬೆಳಕನ್ನೇ ಶಕ್ತಿಯಾಗಿ ಪಡೆಯತಕ್ಕಂಥದ್ದು. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2024 ಜನವರಿ 22ರಂದು ಚಾಲನೆ ನೀಡಿದರು ಯೋಜನೆಗೆ. ಅಂದು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವವೂ ಹೌದು. ಅಂತಹ ಶುಭ ಸಂದರ್ಭದಲ್ಲಿ ಈ ಯೋಜನೆಯನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಸೂರ್ಯಗರ್ ಯೋಜನೆ ಅಂದರೆ ಸೂರ್ಯನ ಶಕ್ತಿಯನ್ನು ಕ್ಷಣತೆ ಪಡೆಯಬೇಕು ಅಂತಕ್ಕಂಥದ್ದು ಅವರ ಮಹತ್ವಾಕಾಂಕ್ಷೆಯಾಗಿರುತ್ತೆ. ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪಡೆಯುವ ಮೂಲಕ ಜಲವಿದ್ಯುತ್ ಅಥವಾ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು, ಇದರ ಮೂಲಕ ರೈತರು ಅಥವಾ ಜನತೆ ಸ್ವಾವಲಂಬನೆ ಸಾಧಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುತ್ತೆ. ಸೂರ್ಯ ಒಂದು ನಕ್ಷತ್ರವಾಗಿ ನಮಗೆ ಬೆಳಕನ್ನು ನೀಡುವುದಷ್ಟೇ ಅಲ್ಲ, ನಮಗೆ ಶಕ್ತಿಯನ್ನು ನೀಡ್ತಾನೆ ಅಂತಕ್ಕಂಥದಕ್ಕೆ ಸೋಲಾರ್ ಪವರ್ ಬಳಕೆ ಮಾಡಿ ಅನೇಕ ಸೌಲಭ್ಯಗಳನ್ನ ಪಡೀತಾ ಇದ್ದೇವೆ. ಸೂರ್ಯಗರ್ ಯೋಜನೆ ಮೂಲಕ ರೈತರಿಗೆ ಮತ್ತು ಜನತೆಗೆ ಅನೇಕ ಸಾಲ ಸೌಲಭ್ಯ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಅವರು ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ಗಳನ್ನ ಉಚಿತವಾಗಿ ಪಡೆಯಬಹುದು. ಮತ್ತು ಹೆಚ್ಚುವರಿ ಸಂಗ್ರಹವಾಗುವ ಅಥವಾ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಸ್ಥಳೀಯ ವಿದ್ಯುತ್ ನಿಯಮಿತ ಕಂಪನಿಗಳಿಗೆ ಅವರು ಮಾರಾಟ ಮಾಡಿ ವಾರ್ಷಿಕ ಸುಮಾರು 18,000 ರೂಪಾಯಿಗಳವರೆಗೆ ಆದಾಯವನ್ನು ಗಳಿಸಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ನೀಡುತ್ತದೆ. ಪ್ರತಿ ವರ್ಷ 17-18,000 ಗಳಿಸುವ ಆದಾಯದಲ್ಲಿ 10 ವರ್ಷದಲ್ಲಿ ಸಾಲವನ್ನು ತೀರಿಸಿ ಇನ್ನು 20 ವರ್ಷಗಳು ಉಚಿತ ವಿದ್ಯುತ್ ಪಡೆಯುವುದು ಈ ಯೋಜನೆಯ ಒಂದು ಪ್ರಮುಖ ವಿಷಯವಾಗಿರುತ್ತೆ. ಭಾರತ ವಿಶ್ವದಲ್ಲೇ ಇಂಧನ ಬಳಕೆದಾರರ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸೌರ ಶಕ್ತಿ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪ್ರಧಾನಮಂತ್ರಿ ಈ ಯೋಜನೆಯನ್ನು ಪರಿಚಯಿಸಿದ ಮೇಲೆ ಅದನ್ನು ಉತ್ತೇಜಿಸಲು ಮತ್ತು ಬಳಕೆ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು 1 ಕೋಟಿ ಮನೆಗಳ ಮೇಲೆ ಈ ಸೌರ ಫಲಕ ಅಳವಡಿಸಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಪಳವಳಿಕೆ ಇಂಧನ ಆಧಾರಿತ, ಪಳವಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಕಲ್ಲಿದ್ದಲು, ಇವುಗಳ ಮೇಲಿನ ಅವಲಂಬಿಕೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಈ ಯೋಜನೆ ಭಾರತದಲ್ಲಿ ಸುಸ್ಥಿರ ಇಂಧನ ಬಳಕೆಯನ್ನು ವೇಗ ಮಾಡುತ್ತೆ ಎಂಬುದು ಸರ್ಕಾರದ ಆಶಯವಾಗಿದೆ. 2030 ವೇಳೆಗೆ 500 MW ವಿದ್ಯುತ್ ನವೀಕರಿಸಬಹುದಾದ ಸಾಮರ್ಥ್ಯವನ್ನು ತಲುಪಲಿದೆ ಎಂದು ಹೇಳಲಾಗುತ್ತೆ. 2030 ವೇಳೆಗೆ ತನ್ನ ಶಕ್ತಿಯ ಅಗತ್ಯದ 50% ಪೂರೈಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ನೋಡಿ, 2030ರವರೆಗೆ ಇಂಗಾಲದ ಹೊರಸೂಸುವಿಕೆಯನ್ನು 1 ಬಿಲಿಯನ್ ಟನ್ಗಳಷ್ಟು ಕಡಿತಗೊಳಿಸುತ್ತೆ ಈ ಯೋಜನೆಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. 2070ರ ವೇಳೆಗೆ ನಿಹ್ವಳ ಶೂನ್ಯ ಇಂಗಾಲ ರಾಷ್ಟ್ರ ಆಗುವುದು ಕೇಂದ್ರದ ಕನಸಾಗಿದೆ. ಮತ್ತು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆಗಳ ಮೂಲಕ ಹೆಚ್ಚುವರಿ 30 MW ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಳ್ಳಬಹುದು. ಮೇಲ್ಛಾವಣಿ ವ್ಯವಸ್ಥೆಗಳ 25 ವರ್ಷಗಳ ಜೀವಿತಾವಧಿಯಲ್ಲಿ 1000 ಶತಕೋಟಿ ಯೂನಿಟ್ ಉತ್ಪಾದಿಸುವ ಮತ್ತು 720 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಸಮಾನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ನಿರೀಕ್ಷೆಯನ್ನು ಹೊಂದಿದೆ. ಮತ್ತು ಫಲಾನುಭವಿಗಳು ವಿದ್ಯುತ್ ಬಿಲ್ಲನ್ನು ಉಳಿತಾಯ ಮಾಡಿಕೊಂಡು ಆರ್ಥಿಕವಾಗಿ ಅವರು ಸದೃಢರಾಗಬಹುದು ಎಂಬತಕ್ಕಂಥದ್ದು ಸರ್ಕಾರದ ಚಿಂತನೆಯಾಗಿದೆ. ಹೆಚ್ಚುವರಿ ವಿದ್ಯುತ್ತನ್ನು ವಿತರಣಾ ಕಂಪನಿಗಳಿಗೆ ಅವರು ಮಾರಾಟ ಮಾಡಬಹುದು. ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಬಲವಾದ ಸ್ಥಾನವನ್ನು ಸ್ಥಾಪಿಸಲು ಈ ಒಂದು ಸೂರ್ಯಘರ್ ಯೋಜನೆ ಸಹಾಯ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿಯವರು ಈ ಯೋಜನೆ ಘೋಷಿಸಿದ ಮೇಲೆ ವಾರ್ಷಿಕ 15,000-18,000 ಉಳಿಸಬಹುದು ಎಂಬ ಒಂದು ಆಸೆಯನ್ನು ಜನಗಳಿಗೆ ಅವರು ತಿಳಿಸಿ ಅದನ್ನು ಉತ್ತೇಜಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇದರಿಂದ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಒಂದು ಯೋಜನೆಯಿಂದ ಯುವ ಉದ್ಯಮಿಗಳು ಈ ಸೌರ ಫಲಕವನ್ನು ಒಂದು ಉದ್ಯಮವಾಗಿ ಅಥವಾ ಹೆಚ್ಚುವರಿ ಅವಕಾಶವಾಗಿ ಮಾರ್ಪಡಿಸಿಕೊಳ್ಳಬಹುದಾಗಿದೆ. ಏನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ಈ ಯೋಜನೆ ಪಡೆಯಲು ಅರ್ಜಿದಾರರು ಕೆಲವು ಮಾನದಂಡಗಳನ್ನ ಪೂರೈಸಬೇಕಾಗತ್ತೆ. ಅವರು ಭಾರತದ ಪ್ರಜೆಯಾಗಿರಬೇಕಾಗತ್ತೆ. ಸೌರ ಫಲಕಗಳನ್ನು ಅಳವಡಿಸಲು ಅವರು ಸೂಕ್ತವಾದ ಛಾವಣಿಯನ್ನು ಹೊಂದಿರುವ ಮನೆಗಳನ್ನು ಹೊಂದಿರಬೇಕಾಗತ್ತೆ. ಮತ್ತೆ ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಅವರು ಹೊಂದಿರಬೇಕಾಗುತ್ತೆ. ಸೌರ ಫಲಕಗಳಿಗೆ ಬೇರೆ ಎಲ್ಲೂ ಕೂಡ ಸಾಲ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರ್ದಾಗಿರುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಅವರು ಹೆಸರನ್ನ ನೋಂದಾಯಿಸ್ಕೋಬೇಕಾಗತ್ತೆ. ನಿವಾಸದ ರಾಜ್ಯ,

0: ಮತ್ತು ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ವಿದ್ಯುತ್ ಗ್ರಾಹಕರ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಬೇಕಾಗುತ್ತೆ. ಗ್ರಾಹಕರ ಸಂಖ್ಯೆ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಫಾರ್ಮ್ ಪ್ರಕಾರ ಮೇಲ್ಛಾವಣಿಯ ಸೌರ ಶಕ್ತಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಕಾರ್ಯಸಾಧ್ಯತೆ ಅನುಮೋದನೆ ದೊರೆತ ನಂತರ ಯಾವುದೇ ನೋಂದಾಯಿತ ಮಾರಾಟಗಾರರಿಂದ ಸ್ಥಾವರವನ್ನು ಸ್ಥಾಪಿಸುವಂತೆ ಮಾಡಬಹುದು. ಅನುಷ್ಠಾನ ಪೂರ್ಣಗೊಂಡ ನಂತರ ಸ್ಥಾವರದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಮೀಟರ್ ಅಳವಡಿಕೆಯ ನಂತರ ಪರಿಶೀಲಿಸಿ ಮತ್ತು ಪೋರ್ಟಲ್ನಿಂದ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗತ್ತೆ. ಆಯೋಗದ ವರದಿಯನ್ನು ಸ್ವೀಕರಿಸಿದ ನಂತರ ಅರ್ಜಿದಾರರು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಚೆಕ್ ಮತ್ತು ಪೋರ್ಟಲ್ ಮೂಲಕ ಅವನ್ನೆಲ್ಲ ಸಲ್ಲಿಸಬೇಕಾಗತ್ತೆ. ಮತ್ತು ಈ ವಿವರಗಳನ್ನು ಸಲ್ಲಿಸಿದ ನಂತರ ಅರ್ಜಿದಾರರಿಗೆ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ, ಅಂದರೆ ಯಾರು ಗ್ರಾಹಕರಿರ್ತಾರೋ ಅವರ ಬ್ಯಾಂಕ್ ಖಾತೆಗೆ ಆ ಸಬ್ಸಿಡಿ ಹಣ ಜಮೆಯಾಗುತ್ತೆ. ಇಷ್ಟು ಸೂರ್ಯ ಘರ್ ಯೋಜನೆಯ ಮಾಹಿತಿಯಾಗಿರುತ್ತೆ.
1: ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು G7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು

0: ಹಾಗೂ ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯ ಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21ರಂದು ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22ರವರೆಗೆ ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ ಈ ತಿಂಗಳ 30ರವರೆಗೆ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026ಕ್ಕೆ ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಗಂಟೆಗಳ ಒಳಗೆ 10 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ವಾಹನಗಳಲ್ಲಿ ಇ20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನಾ ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರರಹಿತವಾಗಿದೆ ಎಂದು ತಿಳಿಸಿದೆ. ಇ20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ IGN ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು ಸದ್ಯ ಮಂಡಳಿಯಲ್ಲಿರುವ 5 ಪ್ರಮುಖ ರಾಷ್ಟಗಳ ನಿರ್ಧಾರ ಕೈಗೊಳ್ಳುವ ಏಕಸ್ವಾಮ್ಯ ಅಧಿಕಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಇಟಲಿ ಮತ್ತು ಪಾಕಿಸ್ತಾನ ನೇತೃತ್ವದ 12 ದೇಶಗಳಿರುವ ಒಕ್ಕೂಟ ಹೊಸ ಕಾಯಂ ಸದಸ್ಯರ ಸೇರ್ಪಡೆಯ

0: ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ಧವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸಟವೆಲ್ಲೋ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ಸ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೊ ಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಎವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸಟಬಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಕೆಟ್ಟು ಪುಟ್ಟು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಜಾನಕಿ ಗೀತೆ ಆಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ. ಇನ್ನು ಮುಂದೆ ಚೈತ್ರವನ ಕಾರ್ಯಕ್ರಮ. ಮೊದಲಿಗೆ ಜಾಹೀರಾತು.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ KV ಚಂದ್ರಮೌಳಿ.
5: ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ವನವನ್ನು ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟಿದೆ. ಆ ನಗರದ ಬೀದಿಗಳನ್ನು ನೋಡ್ತಾ ನೋಡ್ತಾ ಅರ್ಜುನ ಬರ್ತಾ ಇರಬೇಕಾದ್ರೆ ಹಂಸಧ್ವಜನನ್ನು ಕಂಡು ಪ್ರಶ್ನಿಸ್ತಾನಂತೆ ನಗ್ತಾ. ಅತ್ಯಂತ ವೈಭವದ ಇಂತಹ ರಾಜ್ಯವನ್ನ ಯಾರಪ್ಪ ಪಾಲಿಸ್ತಾ ಇದ್ದಾರೆ? ಅಂತಹ ವೀರ ಯಾರು? ಪಾರ್ಥ, ಈ ಮಣಿಪುರ ಅನ್ನುವ ನಗರವನ್ನ ಬಬ್ರುವಾಹನ ಅನ್ನುವ ಪ್ರಖ್ಯಾತ ದೊರೆ ಆಳ್ತಾ ಇದ್ದಾನೆ. ನಕುಲ ಧ್ವಜವನ್ನು ಹೊಂದಿರತಕ್ಕಂಥವನು, ತುಂಬಾ ಖ್ಯಾತಿಯನ್ನು ಗಳಿಸಿದ್ದಾನೆ, ಜನರೆಲ್ಲರಿಂದ ಮೆಚ್ಚುಗೆಯನ್ನೂ ಪಡ್ಕೊಂಡಿದ್ದಾನೆ. ಇಂತಹ ಶೂರ, ಸತ್ಯಸಂಧ, ಧರ್ಮಾತ್ಮನಾಗಿರ್ತಕ್ಕಂತಹ ಬಬ್ರುವಾಹನ ಖಂಡಿತವಾಗಿ ಕುದುರೆಯನ್ನ ಕಟ್ಟಬಹುದು, ಅವನು ಬಂಧಿಸದೆ ಇರಲಾರ.

ಯಥಾ ರಾಜ ತಥಾ ಪ್ರಜಾ. ಈ ಮಣಿಪುರದ ಪ್ರಜೆಗಳು ಕೂಡ ಸದಾ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಭಜನೆಯನ್ನು ಮಾಡ್ತಾ ಆನಂದದಿಂದ ಇದ್ದಾರೆ. ಧರ್ಮವನ್ನು ಅವರು ಎಂದೂ ಕೂಡ ಬಿಟ್ಟಿಲ್ಲ. ಬಹಳ ಜ್ಞಾನಿಗಳಾಗಿದ್ದಾರೆ. ಸತ್ಯವನ್ನು ಒಂದು ವ್ರತದ ರೀತಿಯಲ್ಲಿ ಅವರು ಪರಿಪಾಲಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಋಷಡ್ವರ್ಗದಲ್ಲಿ ಒಂದಾದಂತಹ ಕೋಪವನ್ನು ತ್ಯಜಿಸಿಬಿಟ್ಟಿದ್ದಾರೆ. ಸದಾ ಅಹಿಂಸಾಪರರಾಗಿದ್ದಾರೆ. ತಮ್ಮ ತಮ್ಮ ಆತ್ಮದ ಸ್ವರೂಪವನ್ನು ತಿಳ್ಕೊಂಡಿರ್ತಕ್ಕಂತಹ ಜ್ಞಾನಿಗಳಾಗಿದ್ದಾರೆ. ಅತಿ ಬಲರೂ ಆಗಿದ್ದಾರೆ, ದಾನಿಗಳೂ ಆಗಿದ್ದಾರೆ. ಈ ಎಲ್ಲ ವಿಶೇಷಗಳ ಜೊತೆ ಜೊತೆಯಲ್ಲಿ ಶುಚಿಯಾದ ಒಳ್ಳೆಯ ಜೀವನವನ್ನು, ಸಾತ್ವಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೇವಲ ವೀರರಷ್ಟೇ ಅಲ್ಲ, ಬುದ್ಧಿವಂತರು ಕೂಡ ಆಗಿದ್ದಾರೆ. ಅಸೂಯೇ ಅವರಲ್ಲಿ ಯಾವತ್ತೂ ಸುಳಿದಿಲ್ಲ. ಇನ್ನು ಶಸ್ತ್ರಾಸ್ತ್ರಗಳ ಪ್ರೌಢಿಮೆಯಂತೂ ಅತಿ ಹೆಚ್ಚಾಗಿದೆ ಅಂತ ಹಂಸಧ್ವಜ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಈ ರಾಜ್ಯದ ಸ್ತ್ರೀಯರೂ ಸಹ ಶ್ರೇಷ್ಠವಾದ ಸಚ್ಚಾರಿತ್ರ್ಯ ಉಳ್ಳವರು. ಯೋಗಿ ಜನಗಳ ಹಾಗೆ ಉತ್ತಮವಾದ ಆಹಾರ ಸೇವನೆಯನ್ನ ಮಾಡ್ತಾ ಅಷ್ಟೇ ರೀತಿಯಲ್ಲಿ ಪಾತಾಳ ಲೋಕದ ಭೋಗಿಗಳಂತೆ ವಿಲಾಸಿಗಳಾಗಿಯೂ ಇದ್ದಾರೆ. ನಾವೇನು ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ ಹೇಳ್ತೀವಿ, ಆ ಕ್ರಮಬದ್ಧವಾಗಿ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲಿಯೂ ಅಧರ್ಮ ಇಲ್ಲ, ಅತ್ಯಂತ ಪ್ರೀತಿ ಪ್ರೇಮಗಳಿಂದ ಕೂಡಿರತಕ್ಕಂತಹ ಸಂಸಾರ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾರಲ್ಲಿ ಕೂಡ ಆ ಸ್ತ್ರೀಯರಲ್ಲಿ ಸ್ವಲ್ಪವೂ ದೋಷವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಗಂಧರ್ವ ಶಾಸ್ತ್ರದ ರೀತಿಯಂತೆ ಪ್ರೀತಿಯ ಅನುಬಂಧವನ್ನು ಹೊಂದಿದ್ದಾರೆ. ಹಾಗಾಗಿ ಪತಿವ್ರತ ಶಿರೋಮಣಿಗಳಾಗಿದ್ದಂಥವರು ಕುಟುಂಬದ ನೆಮ್ಮದಿಯಿಂದ ಧರ್ಮ ಹೇಳಿದಂತೆ ಕೇಳಿಕೊಂಡು ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ಸ್ತ್ರೀಯರು ಕೂಡ ಅಷ್ಟೇ ದೊಡ್ಡ ಸ್ಥಾನದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ.

ಧರ್ಮೋ ರಕ್ಷಿತಿ ರಕ್ಷಿತಃ. ಯಾರು ಧರ್ಮವನ್ನು ಕಾಪಾಡ್ತಾರೋ ಅವರನ್ನ ಧರ್ಮದಿಂದ ಆ ಧರ್ಮವೂ ಕೂಡ ಕಾಪಾಡುತ್ತೆ ಅಂತಕ್ಕಂತಹ ಭಗವಂತನ ಮಾತುಗಳನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಮಣಿಪುರದ ಸ್ತ್ರೀ ಪುರುಷರೆಲ್ಲರೂ ಕೂಡ ಯಾವುದೇ ಪಾಪಕರ್ಮಗಳನ್ನು ಮಾಡಿಲ್ಲದಲೇ ಇರುವುದರಿಂದ ಲಕ್ಷ್ಮೀಕಾಂತನಾಗಿರ್ತಕ್ಕಂತಹ ಶ್ರೀಹರಿ ತನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನಂತೆ.

ಈ ರಾಜ್ಯವೇ ನನಗೆ ಎರಡನೇ ವೈಕುಂಠವಾಗಿದೆ ಅಂತ ಹೇಳಿ ಭಾವಿಸಿ ಕಾಪಾಡ್ತಾ ಇದ್ದಾನೆ. ಎಲ್ಲಿ ವಿಷ್ಣು ಸಾನ್ನಿಧ್ಯ ಇದೆ ಹಾಗಾಗಿ ಇಡೀ ನಗರ ಪವಿತ್ರವಾಗಿದೆ. ರಾಜಭಕ್ತಿಯಲ್ಲಂತೂ ಎಲ್ಲರೂ ಶ್ರೇಷ್ಠರಾಗಿದ್ದಾರೆ. ಹಾಗಾಗಿ ಈ ಬಬ್ರುವಾಹನ ಯಜ್ಞಾಶ್ವವನ್ನು ಕಟ್ಟಿದರೆ, ಅಕಸ್ಮಾತ್ ಕಟ್ಟಿದರೆ ಅದನ್ನು ಬಿಡಿಸಿಕೊಂಡು ಬರತಕ್ಕಂತಹ ಶೂರರನ್ನು ನಾನು ಕಾಣೆ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಹಂಸಧ್ವಜ ಸ್ವಲ್ಪ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾನೆ. ಮೇಲಾಗಿ ನೆನಪಿಸ್ಕೊಳ್ತಾನೆ, ಶ್ರೀಕೃಷ್ಣನ ಕೃಪೆ ನಮ್ಮ ಮೇಲೆ ಹೇಗಿದೆಯೋ ಗೊತ್ತಿಲ್ಲ, ಅದು ಇದ್ದರೆ ಮಾತ್ರ ನಾವು ಇಲ್ಲಿಂದ ಸರಿಯಾದ ದಾರಿಯಲ್ಲಿ ಮುನ್ನಡೆಯಬಹುದು. ಹಾಗಾಗಿ ಈ ಮಾತುಗಳನ್ನು ಹಂಸಕೇತು ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಹಂಸಕೇತುವಿನ ಈ ಮಾತುಗಳನ್ನ ಕೇಳ್ತಾ ನಿಂತಿದ್ದ ಮೈಮರೆತು ಅರ್ಜುನ. ಆ ಸಮಯದಲ್ಲಿ ಒಂದು ದೊಡ್ಡ ಅಪಶಕುನಾದ ಘಟನೆ ನಡೆದುಬಿಡ್ತು. ಕಿರೀಟಿ ಅನ್ನತಕ್ಕಂತಹ ಬಿರುದನ್ನ ಹೊಂದಿದಂತಹ ಅರ್ಜುನನ ಕಿರೀಟದ ತುದಿಯ ಮೇಲೆ ಹಾರಿ ಹೋಗ್ತಾ ಇದ್ದಂತಹ ಒಂದು ಮುದಿ ಹದ್ದು ಇದ್ದಕ್ಕಿದ್ದಂತೆ ಬಂದು ತನ್ನ ಕಾಲುಗಳನ್ನ ಊರಿ ನಿಂತ್ಕೊಂಡು ಬಿಡ್ತು. ಈ ದೃಶ್ಯವನ್ನ ಕಂಡಂತ ಎಲ್ಲರೂ ಕೂಡ ಹೆದರ್ಕೊಂಡಿದ್ದಾರೆ. ತಕ್ಷಣದಲ್ಲಿ ನೀಲಧ್ವಜನಾದಿಯಾಗಿ ಎಲ್ಲರೂ ಕೂಡ ತಮ ತಮಗೇ ಚಿಂತೆ ಮಾಡ್ತಾ ಇದ್ದಾರೆ. ಓಹೋ, ಇದು ಬಹುಶಃ ಜಯಸೂಚಕವಲ್ಲ. ಅಯ್ಯೋ, ಅರ್ಜುನನಿಗೆ ಯಾವ ಕಂಟಕ ಕಾದಿದೆಯೋ ಇಲ್ಲಿ ಈ ಮಣಿಪುರದಲ್ಲಿ, ಶಿವಶಿವ ಅಂತ ಹೇಳಿ ದುಗುಡವನ್ನ ಮನಸ್ಸಿನಲ್ಲಿಯೇ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದೇ ರೀತಿಯಲ್ಲಿ ಅಳುಕ್ತಾ ಚಿಂತೆ ಮಾಡ್ತಾ ಹೇಗೆ ಮಾತನಾಡೋದು ಅನ್ನೋದು ಗೊತ್ತಿಲ್ಲದಲೇ ಒದ್ದಾಡ್ತಾ ಇದ್ದಾರೆ.

ಈ ಕಡೆ ಇಂಥ ಅಪಶಕನ ಆದರೆ ಆ ಕಡೆ ಮಣಿಪುರದಲ್ಲಿ ಒಂದು ಉತ್ತಮ ಯಾಗಾಶ್ವ ಬಂದಿದೆ ಅನ್ನುವ ಸುದ್ದಿಯನ್ನ ತಿಳಿದಂತಹ ಬಬ್ರುವಾಹನ ಆಶ್ಚರ್ಯವನ್ನು ಪಡ್ತಾ ಇದ್ದಾನೆ. ಅದರೊಂದಿಗೆ ಬಂದಿರತಕ್ಕಂತಹ ರಾಜರುಗಳ ವೃತ್ತಾಂತವನ್ನ ಕೇಳಿ ತಿಳ್ಕೊಂಡಿದ್ದಾನೆ. ತಕ್ಷಣದಲ್ಲಿಯೇ ಭಟರನ್ನ ಕಳುಹಿಸಿ ಆ ಉತ್ತಮವಾದ ಮುತ್ತು ಚಿನ್ನದ ಆಭರಣಗಳಿಂದ ಕೂಡಿದಂತಹ ವಿಸ್ತಾರವಾದ ಆ ಹಣೆಯನ್ನ ಗಂಧ ಹೂವುಗಳಿಂದ ಪೂಜಿಸಿರ್ತಕ್ಕಂತಹ ಕುದುರೆಯನ್ನ ಅಕ್ಷತೆಗಳಿಂದ ಪೂಜಿಸಿದಂತಹ ಕುದುರೆಯ ಆ ಹಣೆಯಲ್ಲಿ ರಾರಾಜಿಸ್ತಾ ಇದ್ದಂತಹ ಪಟ್ಟಿಯನ್ನ ನೋಡ್ತಾ ಇದ್ದಾನೆ. ತಂದು ನೇರವಾಗಿ ಉದ್ಯಾನವನದಲ್ಲಿ ಕಟ್ಟಿ ಅದರ ಹಣೆಯ ಮೇಲಿದ್ದಂತಹ ಆ ಬರವಣಿಗೆಯನ್ನ ಓದ್ಕೊಳ್ತಾ ಇದ್ದಾನೆ.

ಅಷ್ಟು ಹೊತ್ತಿಗೆ ಸೂರ್ಯ ಅಸ್ತವಾಗಿದೆ. ತಾವರೆಗಳು ತಮ್ಮ ದಳಗಳನ್ನು ಮುದುಡಿಕೊಂಡಿತಾ ಇದೆ. ಎಲ್ಲ ಹಕ್ಕಿ ಪಕ್ಷಿಗಳು ಕೂಡ ದಿನದ ಆ ಸಂಜೆಯಲ್ಲಿ ತಮ್ಮ ತಮ್ಮ ಗೂಡುಗಳಿಗೆ ಸೇರಿಕೊಳ್ತಾ ಇದೆ. ಕತ್ತಲೆಯು ನಿಧಾನವಾಗಿ ಕಾಲೂರಿ ದಟ್ಟವಾಗಿ ಹರಡ್ತಾ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಹೊತ್ತಿ ಉರಿದ ನಂತರ ಕೆಂಪಾದ ಕೆಂಡದ ಹಾಗೆ ಸೂರ್ಯ ಮಂಡಲವು ಶೋಭಿಸ್ತಾ ಇದೆ. ಚಕ್ರವಾಕ ಪಕ್ಷಿಗಳು ಈವರೆಗೆ ಸಂತೋಷದಿಂದ ಇದ್ದಂತಹವು ತಮಗೆ ಒದಗಿದಂತಹ ವಿರಹದಿಂದ ಕೊರಗ್ತಾ ಇದ್ದುವೆ.

ಸುಂದರರಾದ ತರುಣಿಯರು ರತ್ನದ ಅಲಂಕಾರಗಳೆಲ್ಲವನ್ನ ಬಿಟ್ಟು ಮಧುರವಾದಂತಹ ಪ್ರೀತಿಯ ಭಾವನೆಗಳನ್ನು ಹೊಂದತಕ್ಕಂತಹ ಒಂದು ಕಾಲ, ಹಾಗೆ ನಕ್ಷತ್ರದ ಆಭರಣಗಳನ್ನು ಧರಿಸಿದಂತಹ ಹೆಣ್ಣಿನ ಹಾಗೆ ಆಕಾಶವು ಕಾಣ್ತಾ ಇದೆಯಂತೆ. ಅಂದರೆ ಕೆಂಪಾದ ನಕ್ಷತ್ರಗಳು ಹೊಳೆದು ಮೂಡ್ತಾ ಇದೆ, ಕತ್ತಲೆಯು ಕೂಡ ನಿಧಾನವಾಗಿ ಆವರಿಸ್ತಾ ಇರುವ ಹಾಗೆ ಅತ್ಯಂತ ಮಧುರವಾಗಿರತಕ್ಕಂತಹ ಮಧು ಎಂಬತಕ್ಕಂತಹ ಪ್ರೇಮರಾಗ, ಆ ಪ್ರೀತಿಯ ಜೇನೆಂಬತಕ್ಕಂತಹ ಒಂದು ಸಿಹಿಯಾದಂತಹ ಮನೋಭಾವನೆ ತುಂಬಿಕೊಂಡಿದೆ ಎಲ್ಲರಲ್ಲಿ ಕೂಡ. ಹಾಗಾಗಿ ದಿನದ ಆ ರಾತ್ರಿಯ ಹೊತ್ತಿಗೆ ಸರ್ವರೂ ಸುಖಭೋಗದಲ್ಲಿ ಮಗ್ನರಾಗಿದ್ದಾರೆ.

ಅರ್ಜುನನ ಸೈನ್ಯ ಸಾಗರ ಅಧಿಕವಾಗಿ ಮಣಿಪುರದ ಹೊರಗೆ ಬೀಡುಬಿಟ್ಟಿದೆ. ನಗರದ ಉದ್ಯಾನಗಳಲ್ಲಿ ಬೀದಿಗಳಲ್ಲಿ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ. ಈ ಕಡೆ ಬಬ್ರು ವಾಹನ ಸಂಜೆಯಾಗಿದೆ. ಶುದ್ಧನಾಗಿ ಸಂಧ್ಯಾ ವಂದನಾದಿಗಳನ್ನು ಆಚರಣೆ ಮಾಡಿದ್ದಾನೆ. 10,000 ಕಂಬಗಳಿಂದ ರಚಿತವಾಗಿರತಕ್ಕಂತಹ ಅದ್ಭುತವಾದಂತಹ ಆಸ್ಥಾನ ಮಂಟಪಕ್ಕೆ ಹೋಗಿದ್ದಾನೆ. ಅತ್ಯಂತ ಸಂಭ್ರಮ ಸಡಗರಗಳಿಂದ ಸಿಂಹಾಸನದಲ್ಲಿ ಕೂತ್ಕೊಂಡು ಆ ರಾತ್ರಿಯೇ ಪ್ರಮುಖರೆಲ್ಲರ ಸಭೆಯನ್ನ ನಡೆಸ್ತಾ ಇದ್ದಾನೆ ಆಸ್ಥಾನ ಮಂಟಪದಲ್ಲಿ.

ಬಹುಶಃ ಆಸ್ಥಾನದ ಒಂದು ಆ ಮಂಟಪದ ನಿರ್ಮಾಣದ ವೈಭವವನ್ನು ನೋಡಿದ್ರೆ ಬಬ್ರುವಾಹನನ ಐಶ್ವರ್ಯ ಎಷ್ಟಿದೆ ಅನ್ನುವುದನ್ನು ಊಹೆ ಮಾಡಿಕೊಳ್ಬಹುದಾಗಿತ್ತು ಏನೋ. ಹಾಗಾಗಿ ಇಲ್ಲಿ ಲಕ್ಷ್ಮೀಶ ಆ ಆಸ್ಥಾನ ರಚನೆಯ ವೈಭವವನ್ನು ಹೇಳ್ತಾ ಇದ್ದಾನೆ, ಆ ಕೌಶಲ್ಯವನ್ನು ತಿಳಿಸ್ತಾನೆ. ಥಳಥಳ ಹೊಳಿತಾ ಇದೆಯಂತೆ ನೆಲ, ಶ್ರೇಷ್ಠವಾದಂತಹ ರತ್ನದ ಜಗುಲಿ ನಿರ್ಮಾಣ ಆಗಿದೆ. ಆ ಕಂಬಗಳೆಲ್ಲವೂ ಕೂಡ ವಜ್ರ ಖಚಿತವಾಗಿರ್ತಕ್ಕಂತಹ ಮಣಿಗಳಿಂದ ಶೋಭಿಸ್ತಾ ಇದೆ. ಇನ್ನು ಕಂಬವನ್ನು ನಿಲ್ಲಿಸಿರ್ತಕ್ಕಂತಹ ಬೋದಿಗೆಗಳು ಕೂಡ ರತ್ನದಿಂದ ಮಾಡಿದೆಯಂತೆ. ನವರತ್ನಗಳಾದ ಗೋಮೇಹಿದಿಕ, ಪುಷ್ಯರಾಗ ಈ ಎಲ್ಲವುಗಳಿಂದ ಚಿನ್ನದ ಬೊಂಬೆಗಳಂತೆ ಹೊಳಿತಾ ಇದೆಯಂತೆ ಆ ಚಾವಡಿ. ಕಂಬ ಕಂಬಗಳಲ್ಲಿರ್ತಕ್ಕಂತಹ ಮೂರ್ತಿಗಳು, ಆ ಪ್ರತಿಮೆಗಳು, ಇವೆಲ್ಲವೂ ಕೂಡ ನೋಡುಗರನ್ನ ಆಶ್ಚರ್ಯಚಕಿತರನ್ನಾಗಿಸುವುದಷ್ಟೇ ಅಲ್ಲ, ಮನರಂಜನೆಯನ್ನ ಸಂತೋಷವನ್ನ ಉಂಟು ಮಾಡ್ತಾ ಇದೆ.

ಆಸ್ಥಾನದ ಎಲ್ಲ ಕಡೆ ನೋಡು ನೋಡ್ತಾ ಇದ್ರು ಹಾಗೇನೆ ಎಲ್ಲ ದಿಕ್ಕುಗಳಲ್ಲಿ ಸ್ತ್ರೀ ಪುತ್ಥಳಿಗಳು ಶೋಭಿಸ್ತಾ ಇದೆಯಂತೆ. ಮೊಗ್ಗಿನ ಮಾಲೆ ಮುಡಿತಾ ಇರತಕ್ಕಂತಹದ್ದು, ತಿಲಕವನ್ನ ಹಣೆಗೆ ಇಡ್ತಾ ಇರತಕ್ಕಂತಹ ಬೊಂಬೆ, ಮುಖವನ್ನ ತಿರುಗಿಸಿ ಕನ್ನಡಿಯಲ್ಲಿ ತನ್ನ ಅಲಂಕಾರವನ್ನ ನೋಡಿಕೊಳ್ತಾ ಇರತಕ್ಕಂತಹ ಒಬ್ಬ ಪುತ್ಥಳಿ, ನಾನಾ ರೀತಿಯ ನರ್ತನದ ಭಂಗಿಗಳು, ವೀಣೆ ಮುಂತಾದಂತಹ ವಾದ್ಯಗಳನ್ನ ನುಡಿಸ್ತಾ ಇರತಕ್ಕಂತಹದ್ದು, ನಾನಾ ಕಲೆಗಳನ್ನು ತೋರಿಸ್ತಾ ಇರತಕ್ಕಂತಹ ಕಣ್ಣಿಗೆ ಆನಂದದಾಯಕವಾದಂತಹ ಆ ಪುತ್ಥಳಿಗಳು ಬಹುಶಃ ನೋಡಿದರೆ ಹೇಗೆ ಕಾಣಿಸ್ತಾ ಇದೆಯಪ್ಪ ಅಂದ್ರೆ, ಅವು ಸಜೀವವಾದಂತಹ ಸಾಮಾನ್ಯರಾಗಿರ್ತಕ್ಕಂತಹ ಸುಂದರಿಯ ಸ್ತ್ರೀಯೇ ಅದಾಗಿದೆ ಅನ್ನುವ ಹಾಗೆ ಆ ಬೊಂಬೆಗಳು ಕಾಣ್ತಾ ಇದೆ. ನವರತ್ನ ಭೂಷಣದ ಆ ಎಲ್ಲ ಕಡೆಯ ಕಾಂತಿಯಿಂದ ಸಭೆಯೂ ಕೂಡ ಶೋಭಾಯಮಾನವಾಗಿದೆ.

ಹಂಸ ಪಕ್ಷಿಗಳಿದೆ, ಬೆಳದಿಂಗಳ ಹಕ್ಕಿ ಇದೆ, ಕ್ರೌಂಚ ಪಕ್ಷಿಗಳಿವೆ, ಗಿಳಿ, ಕೋಗಿಲೆಗಳು, ದುಂಬಿಗಳು, ನಾನಾ ರೀತಿಯ ಹಕ್ಕಿ ಪಕ್ಷಿಗಳು ಕೂಡ ಸಜೀವವಾಗಿದೆಯೇನೋ ಅನ್ನುವ ಹಾಗೆ ಆ ಬೊಂಬೆಗಳಲ್ಲಿ ಕಾಣ್ತಾ ಇದೆ. ಐದು ಮುಖಗಳನ್ನು ಹೊಂದಿರತಕ್ಕಂತಹ ಮೃಗ ಸಮೂಹಗಳು, ಆನೆ, ಕುದುರೆಗಳ ಸಮೂಹ, ಬಹುಶಃ ಬ್ರಹ್ಮನ ಸೃಷ್ಟಿಯಲ್ಲಿ ಮೂರು ಲೋಕದಲ್ಲೇ ಕಾಣದಲ್ಲಿ ಇರತಕ್ಕಂತಹ ಚಿತ್ರ ಪತ್ರಗಳಿಂದ, ವಿಚಿತ್ರವಾದಂತಹ ವಸ್ತುಗಳಿಂದ ಆ ಸಭೆ ಅತ್ಯಂತ ಮನೋಹರವಾಗಿ ಕಾಣ್ತಾ ಇದೆ.

ನೀಲಮಣಿಯ ಕಾಂತಿ, ಹೆಚ್ಚಾಗಿರುವ ಮುತ್ತುಗಳ ಬೆಳಕಿನ ರಾಶಿ, ಮಾಣಿಕ್ಯದ ಕಿರಣಗಳ ಕಾಂತಿ ಹಮ್ಮಿದೆ ಹೊಮ್ಮಿದೆ ಚಿಮ್ಮಿದೆ, ಸಂಜೆಯ ಕೆಂಪು ಇದು ಹಗಲೋ ಇದು ರಾತ್ರಿಯೋ ಯಾವುದೂ ತಿಳಿಯದ ಹಾಗೆ, ಸಮಯದ ವ್ಯತ್ಯಾಸದ ಅರಿವೇ ಆಗದ ಹಾಗೆ ಆ ಮಹಾಸಭೆ ಸಾಕ್ಷಾತ್ ದೇವೇಂದ್ರನ ಮಹಾಸಭೆಯ ಮಂಟಪ, ಆ ವೈಭವಕ್ಕಿಂತ 8 ಪಟ್ಟು ಹೆಚ್ಚಾಗಿದೆ ಅನ್ನುವ ರೀತಿಯಲ್ಲಿ ನೋಡುಗರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಅಷ್ಟು ಅದ್ಭುತವಾಗಿದೆ.

ಕಸ್ತೂರಿ ಮುಂತಾದ ಸುವಾಸಿತ ದ್ರವ್ಯಗಳಿಂದ ನೆಲವನ್ನೆಲ್ಲ ಶುದ್ಧಗೊಳಿಸಿದ್ದಾರೆ. ಕುಂಕುಮಾದಿಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಶ್ರೇಷ್ಠವಾದಂತಹ ಸುಗಂಧದ ಧೂಪದ ಸುವಾಸನೆ ಎಲ್ಲೆಲ್ಲೂ ಹರಡಿದೆ. ಕರ್ಪೂರ ಮತ್ತು ತೈಲಗಳಿಂದ ಉರಿತಾ ಇರತಕ್ಕಂತಹ ದೀಪಗಳು ಬೆಳಕನ್ನ ಚೆಲ್ತಾ ಇದ್ದವೆ. ಆಯುಧಗಳನ್ನು ಹಿಡಿದಿದ್ದಾರಲ್ಲ, ಅದು ಎಷ್ಟು ಹೊಳಪಿದೆ ಅಂದ್ರೆ ಈ ಎಲ್ಲ ಹೊಳಪುಗಳಿಂದ ಆ ಮಹಾಸಭೆ ಸಕಲ ರೀತಿಯ ಸೌಭಾಗ್ಯಗಳಿಂದ ಶೋಭಿಸ್ತಾ ಇತ್ತು. ಅಂತಹ ಶ್ರೇಷ್ಠ ಸಮಯದಲ್ಲಿ ರಾಜರ ಸಮೂಹದ ಸಹಿತವಾಗಿ ರಾಜಾಧಿರಾಜನಾದಂತಹ ಬಭ್ರುವಾಹನ ಆಸ್ಥಾನ ಮಂಟಪಕ್ಕೆ ಬಂದು ಸಿಂಹಾಸನದ ಮೇಲೆ ವಿರಾಜಮಾನನಾಗಿ ಕೂತ್ಕೊಂಡಿದ್ದಾನೆ.

ಲೆಕ್ಕಕ್ಕೆ ಸಿಗದಷ್ಟು ರಾಜರ ಸಮೂಹ ಆ ಸ್ಥಾನಕ್ಕೆ ಬಂದಿದೆ. ಅವರೆಲ್ಲರ ಕಿರೀಟಗಳ ಕಾಂತಿಯ ಅಲೆಗಳು ಎಲ್ಲ ಕಡೆ ಹಬ್ಬಿದೆ. ಸಭಾಮಣಿಗಳ ಸಮೂಹ ತಮ್ಮ ಕೈಗಳನ್ನು ಮುಗಿತಾ ರಾಜನನ್ನ ಅಭಿನಂದಿಸಲಿಕ್ಕೆ ಧಾವಿಸ್ತಾ ಇದ್ದಾರಂತೆ. ಅಂತಹ ಸಂದರ್ಭದಲ್ಲಿ ಅವರು ಕೊರಳಲ್ಲಿ ಧರಿಸಿದಂತಹ ಮುತ್ತುರತ್ನಗಳ ಹಾರ ಕೆಲವೊಮ್ಮೆ ಕಿತ್ತು ಚೆಲ್ಲಾಡಿ ಹರಡ್ತಾ ಇದೆಯಂತೆ ಆ ಸ್ಥಾನದಲ್ಲಿ. ಬಬ್ರುವಾಹನನ ಅವನನ್ನು ನೋಡುವುದೇ ತಮ್ಮ ಜನ್ಮದ ಸಾರ್ಥಕತೆ ಅಂತ ಭಾವಿಸಿರತಕ್ಕಂತಹ ಜನರ ನೂಕು ನುಗ್ಗಲಲ್ಲಿ ಆ ರಂಗವಲ್ಲಿಯನ್ನ ಹಾಕಿದ್ರೆ ಹೇಗೆ ಕಾಣುತ್ತೋ ಹಾಗೆ ಮುತ್ತುರತ್ನಗಳು ಚೆಲ್ಲಾಡಿದುವಂತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಬದ್ದರಾಗಿರಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯಕರ ಭಾರತ ಮತ್ತು ವಿಕಸಿತ ಭಾರತ 2047 ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945ರ ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲಾ ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30 ಸಭೆ ನಡೆಯಲಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ದತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣನಾಯ್ಕ ಹಾಗೂ ಬೆಳಗಾವಿಯ ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ದಾಳಿಗೆ ಒಳಗಾದ ಅಧಿಕಾರಿಗಳಾಗಿದ್ದಾರೆ. ಇನ್ನೊಂದೆಡೆ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ ಅವರ ಮನೆ ಹಾಗೂ ಚಿತ್ರದುರ್ಗ ನಗರ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ರಾಜ್ಯದ ಮೇಕೆದಾಟು ಯೋಜನೆ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇದೇ 23ರಂದು ತಮಿಳುನಾಡು ರೈತರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಿರುವಾರೂರಿನಲ್ಲಿ ನಡೆದ ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟುಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕರ ಅಹವಾಲುಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವೇ ವಿಲೇವಾರಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೊ ನ್ಯಾಯಾಲಯ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024ರ ಫೆಬ್ರವರಿ 7ರಂದು ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೊ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ, ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ ಎನ್ ಯಾದವಾಡ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಪ್ರತಿಮಾ. ನಮಸ್ತೆ ಕಾವ್ಯ. ಆಓ ಬೈಠೋ ಪ್ರತಿಮಾ, ಮುಜೆ ಯಹ ಬತಾಓ ಕಿ ಆಜ್ ಹಮೆ ಕೌನ್ ಸಾ ಪಾಠ ಪಡೆಂಗೆ.
3: ಆಜ್ ಹಮೆ ಆಪ್ ಏಕ್ ಸುಂದರ್ ಕವಿತಾ ಪಢಾಯೇ ಗುರುಜಿ.
1: ಹೌದು ಗುರುಜಿ, ನಮಗೆ ಒಂದು ಸರಳ ಹಾಗೂ ಸುಂದರ ಕವಿತೆಯನ್ನು ಹೇಳಿಕೊಡಿ.
2: ತುಮ್ ದೋನೋ ಸೇ ಮೈ ಸಹಮತ್ ಹೂಂ. ಆಜ್ ಮೈ ತುಮ್ ಲೋಗೋಂ ಕೋ ಸುಭದ್ರಾ ಕುಮಾರಿ ಚೌಹಾನ್ ದ್ವಾರಾ ರಚಿತ್ ಮೇರಾ ಜೀವನ್ ನಾಮಕ್ ಕವಿತಾ ಪಢಾಉಂಗಾ.
1: ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಲ್ವಾ ಗುರುಜಿ?
2: ಹೌದಮ್ಮ, ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಂತ. ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಅಪನೇ ಜೀವನ್ ದರ್ಶನ್ ಪರ್ ವಿಚಾರ ವ್ಯಕ್ತ ಕರ್ತೇ ಹುಯೇ ಇಸ್ ಕವಿತಾ ಕಿ ರಚನಾ ಕೀ ಹೈ. ಕ್ಯಾ ತುಮ್ ಬತಾ ಸಕ್ತಿ ಹೋ ಇಸ್ ಕವಿತಾ ಮೇ ಕವಿಯತ್ರಿ ನೇ ಕ್ಯಾ ಕಹಾ ಹೈ?
1: ನಹೀ ಗುರುಜಿ, ಮೈ ನಹೀ ಜಾನ್ತಿ.
3: ಮೈ ಬತಾತಿ ಹೂ ಗುರುಜಿ, ಕವಯಿತ್ರಿ ಕಹತಿ ಹೈ ಕಿ ಮೈನೆ ಜೀವನ್ ಮೇ ಹಸನಾ ಹಿ ಸೀಖಾ ಹೈ, ಮೈ ರೋನಾ ನಹೀ ಜಾನ್ತಿ. ಮೇರಾ ಜೀವನ್ ಪ್ರತಿಪಲ್ ಸೋನಾ ಬರಸ್ತಾ ಹೈ, ಮೈ ಅಬ್ ತಕ್ ಯಹ ನಹೀ ಜಾನ್ ಪಾಯಿ ಕಿ ಆಖಿರ್ ದುಃಖ ಹೋತಾ ಕ್ಯಾ ಹೈ, ಪೀಡಾ ಕ್ಯಾ ಹೈ, ಚಿಂತಾಯೆ ಜೀವನ್ ಮೇ ಕಿಸ್ ಪ್ರಕಾರ ಖೇಲ್ ಖೇಲ್ತಿ ಹೈ.
2: ಬಹುತ್ ಅಚ್ಛಾ. ಚಲೋ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋಂ ಕಾ ಸಾರ್ ಹಮೆ ಕನ್ನಡ ಮೇ ಬತಾವೋ ದೇಖೇಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ನಾನು ಜೀವನದಲ್ಲಿ ನಗುವುದನ್ನು ಮಾತ್ರ ಕಲಿತಿರುವೆ, ಅಳು ಏನೆಂಬುದನ್ನೇ ನಾನು ಅರಿತಿಲ್ಲ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ. ಈ ದುಃಖ ದುಮ್ಮಾನ ಹಾಗೂ ಚಿಂತೆ ಏನೆಂಬುದೇ ನನಗೆ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಪ್ರತಿಮಾ, ಕವಿಯತ್ರಿ ಅವರು ಕ್ಯಾ ಕಹತಿ ಹೈ?
3: ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಕಹತಿ ಹೈ ಕಿ ಲೋಗ್ ಕಹತೆ ಹೈ ಕಿ ಸಂಸಾರ ನಿಸ್ಸಾರ ಹೈ ಔರ್ ಮಾತ್ರ ಏಕ್ ಧೋಖಾ ಹೈ, ಪರಂತು ಮುಜೆ ಇಸ್ಮೆ ವಿಶ್ವಾಸ್ ನಹೀ ಹೈ, ಮೇರೆ ಮತ್ ಮೇ ಸಂಸಾರ ಆನಂದ ಕಾ ಸಾಗರ್ ಹೈ.

0: अव्या, तुम प्रतिमा की बातों का सार हमें कन्नड़ में बताओ, देखेंगे।
1: सरे गुरुजी, हेल्तिनि। ಕವಿಯತ್ರೆ ಹೇಳ್ತಾರೆ, ಜಗದ ಜನರೆಲ್ಲ ಪ್ರಪಂಚ ನಿಸ್ಸಾರವಾಗಿದೆ, ಜಗದ ತುಂಬೆಲ್ಲ ಮೋಸ ವಂಚನೆ ತುಂಬಿದೆ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಜಗವೆಲ್ಲ ಆನಂದದ ಸಾಗರ, ಎಲ್ಲಿ ನೋಡಿದರಲ್ಲಿ ಸಂತೋಷ ತುಂಬಿ ತುಳುಕುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
0: ಬಹುತ್ ಅಚ್ಚಾ, ಕವಿತಾ ಕಾ ಸಾರ್ ಜಾನ್ನೆ ಕೆ ಬಾದ್ ಮೇ ಹಮ್ ಇಸ್ ಕವಿತಾ ಭಾಗ್ ಕೋ ದೇಖೆಂಗೆ. ಚಾರ್ ಪಂಕ್ತಿಯಾ ಮೈ ಪಡ್ಕರ್ ಸುನಾತಾ ಹೂ, ತುಮ್ ಲೋಗ್ ಗೌರ್ ಸೆ ಸುನ್ತೆ ಜಾನಾ. मैंने हंसना सीखा है, मैं नहीं जानती रोना. मैंने हंसना सीखा है, मैं नहीं जानती रोना. बरसा करता पल पल पर, बरसा करता पल पल पर मेरे जीवन में सोना. बरसा करता पल पल पर मेरे जीवन में सोना. इन पंक्तियों को तुम भी एक बार पढ़कर सुनाओ, प्रतिमा देखेंगे.
2: ठीक है गुरुजी, सुनाती हूँ. मैंने हंसना सीखा है, मैंने हंसना सीखा है, मैं नहीं जानती रोना. मैंने हंसना सीखा है, मैं नहीं जानती रोना. बरसा करता पल पल पर मेरे जीवन में सोना. बरसा करता पल पल पर मेरे जीवन में सोना.
0: इन पंक्तियों का सारांश जानने से पहले इन पंक्तियों में आने वाले कठिन शब्दों को थोड़ा देख लेंगे. ಹಸನಾ ಅಂದ್ರೆ ನಗುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ. ರೋನಾ ಅಂದ್ರೆ ಅಳುವುದು. ಬರಸನ ಅಂದ್ರೆ ಮಳೆ ಬರುವುದು ಅಂತ. ಇನ್ನು ಪಲ್ ಅಂದ್ರೆ ಕ್ಷಣ. ಸೋನಾ ಅಂದ್ರೆ ಬಂಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಠಿಣ ಶಬ್ದಕ್ಕೆ ಅರ್ಥ ಜಾನ್ನೆ ಕೆ ಬಾದ್ ಮೇ ಪ್ರತಿಮಾ ಕ್ಯಾ ತುಮ್ ಇನ್ ಪಂಕ್ತಿಯೋ ಕಾ ಸಾರಾಂಶ ಬತಾ ಸಕ್ತಿ ಹೋ ಹಮ್ ಲೋಗೋ ಕೋ?
2: ಬತಾತಿ ಹೂ ಗುರುಜಿ. ಕವಯಿತ್ರಿ ಕಹತಿ ಹೈ ಕಿ ಮೈ ಸದಾ ಹಸನಾ ಜಾನ್ತಿ ಹೂ, रोना मैं जानती ही नहीं हूँ. जिंदगी के हर पल आनंद ही आनंद है, मेरे जीवन में सोना बरसता है.
0: बहुत अच्छा. काव्या, तुम प्रतिमा की बातों का सार कन्नड़ में बताओ, हमें देखेंगे.
1: सरे गुरुजी, ಕವಿಯತ್ರಿ ಹೇಳ್ತಾರೆ, ನನಗೆ ನಗುವುದು ಮಾತ್ರ ಗೊತ್ತು, ಅಳುವುದು ನನಗೆ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಜೀವನದಲ್ಲಿ ಪ್ರತಿ ಕ್ಷಣ ಆನಂದದಿಂದ ತುಂಬಿದೆ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ.
0: ಬಹುತ್ ಅಚ್ಚಾ, ಹಮ್ ಅಪನಿ ಕವಿತಾ ಕೋ ದೇಖನೆ ಸೆ ಪಹಲೆ ಏಕ್ ದೋ ವ್ಯಾಕರಣ ಕಿ ಬಾತೋ ಕೋ ಭಿ ದೇಖೆಂಗೆ. ಮೈ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೆ ಲಿಯೆ ತುಮ್ ಲೋಗ್ ಲಿಂಗ ಬದಲ್ ಕರ್ ಬತಾ ದೇನಾ. ಏಕ್ ಬಾತ್ ಯಾದ ರಖಿಯೇಗಾ, ಹಿಂದಿ ಮೇ ಮಾತ್ರ ದೋ ಲಿಂಗ ಹೈ, ಸ್ತ್ರೀಲಿಂಗ್ ಔರ್ ಪುಲ್ಲಿಂಗ. ಕನ್ನಡದಲ್ಲಿ ಮೂರು ಲಿಂಗಗಳಿವೆ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕ ಲಿಂಗ ಅಂತ. ನಿರ್ಜೀವ ವಸ್ತುಗಳನ್ನು ಕನ್ನಡದಲ್ಲಿ ನಪುಂಸಕ ಲಿಂಗದ ಶ್ರೇಣಿಗೆ ಸೇರಿಸಲಾಗುತ್ತೆ. ಉದಾಹರಣೆಗೆ ಮನೆ, ಹೊಲ, ಗಿಡ, ಮರ, ಕಲ್ಲು, ಮಣ್ಣು, ಹಣ್ಣು, ಕಾಯಿಗಳನ್ನು ನಾವು ನಪುಂಸಕ ಲಿಂಗದಲ್ಲಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ಮನೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಮನೆ ಚೆನ್ನಾಗಿದ್ದಾನೆ ಅಥವಾ ಮನೆ ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇ ಹಿಂದಿಯಲ್ಲಿ ಹಾಗಲ್ಲ, ಕೇವಲ ಎರಡೇ ಲಿಂಗಗಳಿರೋದ್ರಿಂದ ಮನೆ ಅಂದರೆ ಘರ್ ಶಬ್ದ ಪುಲ್ಲಿಂಗ ಆಗಿರೋದ್ರಿಂದ ತುಮಾರ ಘರ್ ಅಚ್ಚಾ ಹೈ ಅಂತ ಹೇಳ್ತೀವಿ. ಘರ್ ಅಚ್ಚಿ ಹೇ ಅಂತ ಹೇಳೋದಿಲ್ಲ, ಯಾಕೆಂದರೆ ಇಲ್ಲಿ ಕೇವಲ ಎರಡೇ ಎರಡು ಲಿಂಗ ಆಗೋದ್ರಿಂದ ಘರ್ ಅಚ್ಚಾ ಹೈ ಅಂತ ಹೇಳ್ತೀವಿ. ಅರ್ಥವಾಯ್ತಾ ಕಾವ್ಯ ನಿನಗೆ?
1: ಅರ್ಥವಾಯ್ತು ಗುರುಜಿ.
0: ತಬ್ ಚಲೋ ಮೈ ತುಮೇ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಲಿಂಗ ಬದಲ್ ಕರ್ ಬತಾ ದೇನಾ. ಉದಾಹರಣೆ ಚಾಚಾ ಕಾ ಹೋತಾ ಹೈ ಚಾಚಿ, ತುಮಾರ ಲಿಯೇ ಪಹಲಾ ಶಬ್ದ ಹೈ ಭಾಯಿ,
1: ಬಹನ್,
0: ಮಾತಾ,
1: ಪಿತಾ,
0: ಬಾಲಕ,
1: ಬಾಲಿಕಾ,
0: ಕವಿ,
1: ಕವಿಯತ್ರಿ,
0: ಗಾಯಕ,
1: ಗಾಯಿಕ,
0: ಸೇವಕ,
1: ಸೇವಿಕಾ,
0: ಆದಮಿ,
1: ಔರತ್,
0: ನರ್,
1: ನಾರಿ,
0: ಲೇಖಕ,
1: ಲೇಖಿಕಾ,
0: ಬಕರ,
1: ಬಕ್ರಿ,
0: ಮಾಮ,
1: ಮಾಮಿ,
0: ಲಡಕ,
1: ಲಡ್ಕಿ,
0: ಕಾಮವಾಲ,
1: ಕಾಮವಾಲಿ,
0: ಶಿಕ್ಷಕ,
1: ಶಿಕ್ಷಿಕಾ.
0: ಚಲೋ ಅಬ್ ಹಮ್ ಕವಿತಾ ಕಿ ಅಗ್ಲಿ ಪಂಕ್ತಿಯೋ ಕೋ ದೇಖೆಂಗೆ. ಮೈ ಅಬ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ. ಮೈ ಅಬ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಚಿಂತಾ ಕ್ರೀಡಾ. ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಹೈ ಚಿಂತಾ ಕ್ರೀಡಾ. ಚಲೋ ಅಬ್ ಹಮ್ ಲೋ ಕಠಿಣ ಶಬ್ದೋ ಕೋ ದೇಖೆಂಗೆ. ಪೀಡಾ ಅಂದ್ರೆ ವೇದನೆ ಅಥವಾ ನೋವು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ್ರೀಡಾ ಅಂದ್ರೆ ಕ್ರೀಡೆ ಅಥವಾ ಆಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಬ್ ತುಮ್ ಭಾವಾರ್ಥ ಬತಾವೋ ಪ್ರತಿಮಾ ಇನ್ ಪಂಕ್ತಿಯೋ ಕಾ ದೇಖೆಂಗೆ.
2: ಠೀಕ್ ಹೈ ಗುರುಜಿ, ಬತಾತಿ ಹೂ. ಕವಯಿತ್ರಿ ಆಗೇ ಚಲ್ಕ

0: पर कहती हैं कि मैं अभी तक नहीं जानती कि पीड़ा क्या है, दर्द और दुख क्या है। चिंता के साथ मैं हंस हंस कर खेलती हूँ।
1: ಪ್ರತಿಮಾ ಹೇಳಿದ ಮಾತುಗಳನ್ನು ಕನ್ನಡದಲ್ಲಿ ಹೇಳಮ್ಮ ಕಾವ್ಯ.
2: ಸರಿ ಗುರುಜಿ, ಹೇಳ್ತೀನಿ. ಪದ್ಯದ ಈ ಭಾಗದಲ್ಲಿ ಕವಿಯತ್ರಿ ಹೇಳ್ತಾರೆ, ನನಗೆ ನೋವು ಸಂಕಟ ಹಾಗೂ ವೇದನೆ ಅಂದ್ರೆ ಏನಂತಾನೂ ಗೊತ್ತಿಲ್ಲ, ಚಿಂತೆಗಳೊಂದಿಗೆ ನಾನು ಆಟವಾಡುತ್ತೇನೆ.
1: ಚಲೋ ಪ್ರತಿಮಾ, ಮೈ ತುಮೆ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲೇಕರ್ ತುಮ್ ಹಿಂದಿ ಮೇ ವಾಕ್ಯ ಬನಾಓ. ತುಮಾರೆ ಲಿಯೆ ಪಹಲಾ ಶಬ್ದ ಹೈ ಖೇಲ್.
0: ಕ್ರಿಕೆಟ್ ಕಾ ಖೇಲ್ ಮುಜೆ ಪಸಂದ್ ಹೈ.
1: ಕಾವ್ಯ, ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ.
2: ಕ್ರಿಕೆಟ್ ಆಟವೆಂದರೆ ನನಗೆ ತುಂಬಾ ಇಷ್ಟ.
1: ದೂಸರಾ ಶಬ್ದ ಹೇ ತುಮಾರಲಿಯೆ ಸಚ್ಚಾಯಿ.
0: ಹಮೆ ಸಚ್ಚಾಯಿ ಕಿ ರಾಹ ಪರ್ ಚಲನಾ ಚಾಹಿಯೆ.
1: ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ ಕಾವ್ಯ.
2: ನಾವು ಸತ್ಯ ಮಾರ್ಗದಲ್ಲಿ ನಡೆಯಬೇಕು.
1: ಚಲೋ ಅಬ್ ಹಮ್ ಕವಿತಾ ಕಿ ಅಗ್ಲಿ ಪಂಕ್ತಿಯೋ ಕೋ ದೇಖೆಂಗೆ. ಅಗ್ಲಿ ಪಂಕ್ತಿಯೋ ಕೋ ಪಡ್ಕರ್ ಸುನಾವ್ ಪ್ರತಿಮಾ.
0: ಠೀಕ್ ಹೈ ಗುರುಜಿ, ಸುನಾತಿ ಹೂ. ಜಗ ಹೈ ಅಸಾರ ಸುನತಿ ಹೂ, ಜಗ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ. ಜಗ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ.
1: ಬಹುತ್ ಅಚ್ಚಿ ಕವಿತಾ ಹೈ ಯೇ, ಔರ್ ಮೈ ಭಿ ಏಕ್ ಬಾರ್ ಪಡ್ಕರ್ ಸುನಾತಾ ಹೂ. ಸುನೋ, ಜಗ ಹೈ ಅಸಾರ ಸುನಾತಿ ಹೂ, ಜಗ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖತಾ ಹೈ, ಮುಜ್ಕೋ ಸುಖ ಸಾರ ದಿಖತಾ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ ಹೈ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ. ಇನ್ ಸುಂದರ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೋ. ಜಗ್ ಅಂದ್ರೆ ಜಗತ್ತು ಅಥವಾ ಪ್ರಪಂಚ ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಅಸಾರ್ ಅಂದ್ರೆ ಸಾರಹೀನ ಅಥವಾ ನಿಸ್ಸಾರವಾದ್ದು, ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ. ಒಂದೊಂದು ಸಾರಿ ಕೆಲಸಕ್ಕೆ ಬಾರದ ವಸ್ತು ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಸಾಗರ್ ಅಂದ್ರೆ ಸಮುದ್ರ ಅಥವಾ ಕಡಲು ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಈಗ ಈ ಸಾಲುಗಳ ಭಾವಾರ್ಥವನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ ನೋಡೋಣ.
2: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಜನ ಜಗತ್ತು ನಶ್ವರ ನಿಸ್ಸಾರ ಎಂದೆಲ್ಲ ಹೇಳ್ತಾರೆ, ಆದರೆ ನನ್ನ ದೃಷ್ಟಿಯಲ್ಲಿ ಈ ಪ್ರಪಂಚ ಸುಖದ ಸಾಗರ ಎಂದು ಹೇಳಬಹುದು.
1: ಈಗ ಮುಂದಿನ ಸಾಲುಗಳನ್ನ ಹೇಳ್ತೀನಿ ಕೇಳಿ. ಕಹತೆ ಹೇ ಹೋತಿ ಜಾತಿ, ಕಹತೆ ಹೇ ಹೋತಿ ಜಾತಿ, ಖಾಲಿ ಜೀವನ್ ಕಿ ಪ್ಯಾಲಿ. ಕಹತೆ ಹೇ ಹೋತಿ ಜಾತಿ, ಖಾಲಿ ಜೀವನ್ ಕಿ ಪ್ಯಾಲಿ, ಪರ ಮೈ ಉಸ್ಮೆ ಪಾತಿ ಹೂ, ಪರ ಮೈ ಉಸ್ಮೆ ಪಾತಿ ಹೂ, ಪ್ರತಿಪಲ್ ಮದಿರಾ ಮತವಾಲಿ, ಪ್ರತಿಪಲ್ ಮದಿರಾ ಮತವಾಲಿ. ವೈಸೆ ಇನ್ ಪಂಕ್ತಿಯೋ ಮೇ ಖಾಸ್ ಕೋಯಿ ಕಠಿಣ ಶಬ್ದ ನಹಿ ಹೈ, ಫಿರ್ ಭಿ ಪ್ಯಾಲಿ ಅಂದರೆ ಬಟ್ಟಲು, ಮದಿರಾ ಅಂದರೆ ಶರಾಬು ಅಂತ. ಅಬ್ ಸಾರಾಂಶ ಬತಾವು.
0: ಕವಿತ್ರಿ ಯಹಾಂ ಪರ್ ಕಹತಿ ಹೈ ಕಿ ಜ್ಯೋ ಜ್ಯೋ ಜೀವನ್ ಆಗೇ ಬಡ್ತಾ ಜಾತಾ ಹೈ, ತ್ಯೋ ತ್ಯೋ ಜೀವನ್ ಕಿ ಪ್ಯಾಲಿ ಖಾಲಿ ಹೋತಿ ರಹತಿ ಹೈ, ಆನಂದ ಕಮ್ ಹೋತಾ ಜಾತಾ ಹೈ, ಪರ್ ಮೇರೆ ಲಿಯೆ ಐಸಾ ನಹಿ ಹೈ, ಮೈ ತೋ ಸದಾ ಹೀ ಮದಿನಾ ರೂಪಿ ಆನಂದ ಮೇ ಡೂಬಿ ರಹತಿ ಹೂ.
1: ಇನ್ ಪಂಕ್ತಿಯೋ ಕಾ ಸಾರಾಂಶ ತುಮ್ ಕನ್ನಡ ಮೇ ಬತಾವೋ ಕಾವ್ಯ, ಹಮೇ ದೇಖೆಂಗೆ.
2: ಸರಿ ಗುರುಜಿ, ಹೇಳ್ತೀನಿ. ಜನ ಹೇಳ್ತಾರೆ, ಜೀವನದಲ್ಲಿ ಸಮಯ ಕಳೆದಂತೆ ಆನಂದ ಕಡಿಮೆಯಾಗುತ್ತೆ, ದುಃಖ ನಮ್ಮನ್ನು ಆವರಿಸುತ್ತದೆ. ಆದರೆ ಕವಿಯತ್ರಿ ಹೇಳ್ತಾರೆ, ಸದಾ ಆನಂದವೆಂಬ ನಶೆಯಲ್ಲಿ ತೇಲುತ್ತಾ ಇರುತ್ತೇವೆ ಎಂದು.
1: ಅಗ್ಲಿ ಪಂಕ್ತಿಯೋ ದೇಖೋ ಮೈ ಪಡ್ಕ ಸುನಾತಾ ಹೂ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ, ರಹತೆ ಮೇರೆ ಜೀವನ್ ಮೇ, ಉತ್ಸಾಹ ಉಮಂಗ ನಿರಂತರ, ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ, ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ. ಶಬ್ದೋ ಕೋ ದೇಖೋ, ಉಮಂಗ್ ಅಂದ್ರೆ ಉಲ್ಲಾಸ ಉತ್ಸಾಹ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನಿರಂತರ ಅಂದ್ರೆ ಯಾವಾಗಲೂ ಅಂತ, ನಿರಂತರ ಅಂತ ಕನ್ನಡದಲ್ಲಿನೂ ಹೇಳ್ತೀವಿ. ಹಾಗೆ ನೋಡಿದ್ರೆ ಇನ್ ಪಂಕ್ತಿಯೋ ತುಂಬಿ ಏಕ್ ಬಾರ್ ಪಡ್ಕರ್ ಸುನಾವ್ ಪ್ರತಿಮಾ ದೇಖೆಂಗೆ.
0: ಠೀಕ್ ಹೈ ಗುರುಜಿ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ, ರಹತೆ ಮೇರೆ ಜೀವನ್ ಮೇ, ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ, ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ.
1: ಬಹುತ್ ಸುಂದರ ಪಂಕ್ತಿಯ ಹೈನ, ಏಕ್ ಬಾರ್ ಮೈ ಭಿ ಪಡ್ಕರ್ ಸುನಾತಾ ಹೂ. ಸುನೋ, ಉತ್ಸಾಹ ಉಮಂಗ ನಿರಂತರ, उत्साह उमंग निरंतर रहते मेरे जीवन में, उल्लास विजय का हंसता मेरे मतवाले मन में, उल्लास विजय का हंसता मेरे मतवाले मन में। इन पंक्तियों को कवित्री सुभद्रा चौहान कहती है कि मेरे जीवन में सदैव उत्साह की लहर उमड़ती रहती है, मेरे जीवन में सदैव उत्साह की लहर उमड़ती रहती है, जीवन उल्लास और विजय के आनंद से प्रफुल्लित रहता है।
2: ನನಗೆ ಕನ್ನಡದಲ್ಲಿ ಹೇಳಿ ಗುರುಜಿ.
1: ಸರಿಮ್ಮ ಹೇಳ್ತೀನಿ ಕೇಳು. ಇಲ್ಲಿ ಕವಿಯತ್ರಿ ಹೇಳ್ತಾರೆ, ನನ್ನ ಜೀವನದಲ್ಲಿ ಯಾವಾಗಲೂ ಉತ್ಸಾಹ ತುಂಬಿ ತುಳುಕುತ್ತದೆ, ಆನಂದ ಹಾಗೂ ಉಲ್ಲಾಸದಿಂದ ನಾನು ನಗುನಗುತ್ತಾ ಇರ್ತೇನೆ ಅಂತ. ಬಚ್ಚು ಅಬ್ ತುಮ್ ಲೋಗೋ ಕೋ ಕುಛ್ ಏಕ್ ಸವಾಲ್ ಪೂಛ್ತಾ ಹೂಂ, ತುಮ್ ಲೋಗ್ ಉನ್ ಸವಾಲೋ ಕೆ ಲಿಯೆ ಜವಾಬ್ ದೇನಾ. ಸವಾಲ್ ಪ್ರತಿಮಾ ತುಮ್ಸೆ ಹೈ, ಮುಜೆ ಯಹ ಬತಾವೊ ಕಿ ಕವಿಯತ್ರಿ ನೇ ಕ್ಯಾ ಸೀಖಾ ಹೈ.
0: कवयित्री ने हंसना सीखा है.
1: जीवन के साथी कौन कौन हैं?
0: विश्वास, प्रेम, साहस जीवन के साथी हैं.
1: इस कविता की कवयित्री कौन है?
0: इस कविता की कवयित्री सुभद्रा कुमारी चौहान है.
1: इस वाक्य को कन्नड़ में अनुवाद करो काव्या, देखेंगे.
2: ಈ ಕವಿತೆಯ ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್.
1: ಬಹುತ್ ಅಚ್ಚಾ, ಇಸಿ ಕೆ ಸಾಥ್ ಹಮ್ ಆಜ್ ಕಾ ಪಾಠ ಯಹೀ ಪರ್ ಸಮಾಪ್ತ ಕರೆಂಗೆ.
3: ನಮಸ್ತೆ ಗುರುಜಿ.
1: ನಮಸ್ತೆ ಬಚ್ಚೋ, ನಮಸ್ತೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ಎಚ್ ಎನ್ ಯಾದವಾಡ್, ಇವರೊಂದಿಗೆ ಭಾಗವಹಿಸಿದವರು ಪ್ರತಿಮಾ ಹಾಗೂ ಎಸ್ ಎಂ ಕಾವ್ಯ.

0: ಇದುವರೆಗೆ ಹಿಂದಿ ಪಾಠ ಕೇಳಿದಿರಿ.
1: ಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: Akashvani FM Rainbow 101.3 MHz Musically yours.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 3:40. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: Akashvani FM Rainbow 101.3 MHz Musically yours.
1: ಸಮಯ ಆಗಿದೆ 3:29:52 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
3: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿ, ವಕೀಲರು ಮತ್ತು ನ್ಯಾಯ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಈ ಮಕ್ಕಳ ಶಿಕ್ಷಣ ಮತ್ತು ಪೌಷ್ಟಿಕತೆಯನ್ನು ನಾವು ಹೆಚ್ಚು ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿವೆ. ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಕೂಡ ನೀಡಲಾಗ್ತಾ ಇದೆ. ಆ ಪೌಷ್ಟಿಕತೆ ಕಡಿಮೆ ಮಾಡಬೇಕಂದ್ರೆ ಕೆಲವು ಯೋಜನೆಗಳು ಬೇಕಾಗ್ತದೆ. ಅಕಸ್ಮಾತ್ ಈ ಊಟದ ಸೇವನೆಯಿಂದ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ ಮಕ್ಕಳು ಅನಾರೋಗ್ಯಕ್ಕೊಳಗಾದ್ರು ಅಂತ ಹೇಳಿ ಹೇಳ್ತಾ ಇದೀವಿ.
4: ಮಗುವಿಗೆ ಸಂರಕ್ಷಿತ ಆಹಾರ ನೀಡುವುದು ಶಾಲೆಯ ಜವಾಬ್ದಾರಿ. ಕಲುಷಿತ ಆಹಾರ ನೀಡಿದ್ರೆ ಶಾಲೆ ಮತ್ತು ಸರ್ಕಾರದ ನಿರ್ಲಕ್ಷ್ಯತೆ ಅಂತ ನಾವು ಭಾವಿಸ್ತೀವಿ. ಏನ್ ಮಾಡಬಹುದು ನಾವು ಅಂತಂದ್ರ, ಮಕ್ಕಳು ಕಲುಷಿತ ಆಹಾರ ತಿಂದು ತೊಂದರೆಗೊಳಗಾಗಿರ್ತಾರೆ, ತಕ್ಷಣ ಅವ್ರನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅವರಿಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಅವಾಗ ಅಲ್ಲಿ ಒಂದು ಕಂಪ್ಲೇಂಟ್ ಅಂತ ಫೈಲ್ ಆಗಲ್ತೆ, MLC ಅಂತ ದಾಖಲ್ಪಡಿಸಬಹುದು. ಮತ್ತೆ ಇನ್ನಿತರ ಮಕ್ಕಳಿಗಳಿಗೆ ಅದೇ ರೀತಿ ಅನಾರೋಗ್ಯ ಆಗಿದ್ರೆ ಅವರ ಪೋಷಕರನ್ನ ನಾವು ಸಂಪರ್ಕಿಸಬೇಕು. ಎಲ್ಲರೂ ಒಟ್ಟಿಗೆ ಆಗಿ ನಾವು ದೂರವನ್ನ ನೀಡಿದ್ರೆ ಅದು ಪರಿಣಾಮಕಾರಿಯಾಗಿ ಕಂಡುಬರುತ್ತದೆ. ಸಾಧ್ಯವಾದ್ರೆ ಅದ್ರ ಊಟದ ಮಾದರಿ ಅಂದ್ರೆ ಫುಡ್ ಸ್ಯಾಂಪಲ್ ಅಂತ ನಾವು ಹೇಳ್ತೀವಿ, ಅದನ್ನ ಮಾಡಿ ಅದನ್ನ ಜೋಪಾನವಾಗಿಟ್ಟು ಅದನ್ನ ನಾವು ಪರೀಕ್ಷೆಗೆ ಒಳಗಡಿಸಿದ್ರೆ ಅದು ಮುಖ್ಯವಾದ ಸಾಕ್ಷಿಯಾಗಿ ಹೊರಬರುತ್ತದೆ.
3: ದೂರು ನೀಡಬೇಕಂದ್ರೆ ಏನ್ ಮಾಡಬೇಕು, ಎಲ್ಲಿ ನೀಡಬೇಕು? ಅಂದ್ರೆ
4: ದೂರನ್ನ ಶಾಲೆಯ ಮುಖ್ಯೋಪಾಧ್ಯಾಯ ಯಾರಿರ್ತಾರೆ, ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಅವರು ದೂರನ್ನ ನೀಡಬೇಕು. ಆದ್ರೆ ಅವರಿಗೆ ನಾವು ದೂರನ್ನ ನೀಡ್ರಿ ಅಂತ ಬರವಣಿಗೆಯಲ್ಲಿ ನಾವು ಮುನ್ನಿಂತು ಮಾಡಬೇಕು. BEO ಅಂತ ಹೇಳ್ತೀವಿ ನಾವು, ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ ಹೇಳ್ತೀವಿ, ಅವರಿಗೆ ನಾವು ದೂರನ್ನ ನೀಡಬೇಕು. ಇನ್ನ ಅವರು ನಮ್ಮ ದೂರಿಗೆ ಸ್ಪಂದನೆ ನೀಡದೆ ಇದ್ದಾಗ, ಸಮಸ್ಯೆ ಗಂಭೀರವಾದಾಗ, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ DDPI ಅಂತ ಕರಿತೀವಿ ನಾವು, ಅವರಿಗೆ ಕೂಡ ನಾವು ದೂರನ್ನ ನೀಡಬಹುದು ಸರ್. ಆಮೇಲೆ ಇಲ್ಲಿ ಕಲುಷಿತ ಆಹಾರ ಇರೋದ್ರಿಂದ ಫುಡ್ ಸೇಫ್ಟಿ ಆಫೀಸರ್ ಅಂತ ಕರಿತೀವಿ ನಾವು, ಫುಡ್ ಸೇಫ್ಟಿ ಇಲಾಖೆ ಅಂತ ಇದೆ, ಅಲ್ಲಿ ನೀಡಬಹುದು. ಪೊಲೀಸರಿಗೂ ಕೂಡ ನಾವು ದೂರವನ್ನ ನೀಡಬಹುದು, ಅದು FIR ದಾಖಲೆ ಮಾಡಬಹುದು. ಇನ್ನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಆ ಖರ್ಚ ವೆಚ್ಚಗಳನ್ನ ನಾವು ಪರಿಹಾರದ ರೀತಿಯಲ್ಲಿ ಅದನ್ನ ನಾವು ಕಮಿಷನ್ಗೆ ಕೇಳಬಹುದು.
3: ಅಂದ್ರೆ ಈಗ ಪೊಲೀಸರಿಗೆ ದೂರು ನೀಡ್ತೀವಿ, ಅದು ಒಂಥರ ಗಂಭೀರ ಒಂದು ಪ್ರಕರಣ ಆ ರೀತಿ ಆಗ್ಬಿಡುತ್ತಾ, ಅದು ಹೇಗೆ?
4: ಅದು ಬಹಳಷ್ಟು ಜನ ಮಕ್ಕಳು ಕಲುಷಿತ ಆಹಾರ ತಗೊಂಡು ತೊಂದರೆಗೊಳಗಾದ್ರೆ ಅದು ಗಂಭೀರ ಪ್ರಕರಣ ಆಗುತ್ತೆ, ಅಲ್ಲಿ FIR ದಾಖಲಿಸಬಹುದು. ಆ ಅಡಿಗೆ ಮಾಡಿದ ಸ್ಥಳವನ್ನ ಮುಚ್ಚಿಸ್ತಾರೆ, ಪರೀಕ್ಷೆ ಫುಡ್ ಸ್ಯಾಂಪಲ್ ಅನ್ನ ಪರೀಕ್ಷೆ ಒಳಗ ಮಾಡ್ತಾರೆ. ಆಮೇಲೆ ಶಿಕ್ಷಣ ಅಧಿಕಾರಿ ಅವರು ಕ್ರಮ ಕೈಗೊಳ್ತಾರೆ. DC ಕೂಡ ಸುಮಾರು ಮಕ್ಕಳು ತೊಂದರೆಗೊಳಗಾದಾಗ DC ಕೂಡ ಕ್ರಮವನ್ನ ತನಿಖೆ ಮಾಡುವ ಆದೇಶವನ್ನು ಸಹ ನೀಡ್ತಾರೆ. ಇನ್ನು ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ನಾವು ಉಲ್ಲಂಘನೆ ಆಗಿದೆ, ಇಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಅಲ್ಲೂ ನಾವು ಸರ್ಕಾರಕ್ಕೆ ನಾವು ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತದೆ.
3: ಒಟ್ಟಾರೆ ಮಕ್ಕಳ ಆರೋಗ್ಯ, ಮಕ್ಕಳ ಶಿಕ್ಷಣ ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ಬಾಧ್ಯಸ್ಥರಾಗಿರ್ತಾರೆ. ಅವರ ರಕ್ಷಣೆ, ಅವರ ಶಿಕ್ಷಣ, ಅವರ ಆರೋಗ್ಯ, ಎಲ್ಲರ ರಕ್ಷಣೆಯನ್ನು ನಾವು ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ಸೇರಿ. ಅವ್ರು DC ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಷನ್ನ ಆಯೋಗದವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ನಿಲ್ಲಬೇಕಾಗತ್ತೆ. ಪೊಲೀಸ್ ವ್ಯವಸ್ಥೆ ಅಂತೂ ಜೊತೆಗಿದ್ದೇ ಇರುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಇದ್ದಂಥ ಅಧಿಕಾರಿಗಳು ಕೂಡ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಆ ಸಮಸ್ಯೆಯನ್ನು ನಾವು ಇನ್ನೊಂದು ಕಡೆ ಆಗಬಾರ್ದು ಆ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿಯವರೇ. ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650101107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
5: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BS.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

101.3 ಮೆಗಾಹರ್ಟ್ಸ್ ಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 3:37. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ. ನಾವು ಕೇಳುವ ಸುಲಭವಾದ ಸರಳವಾದ ಪ್ರಶ್ನೆಗಳಿಗೆ ನೀವು ಸಂದೇಶದ ಮೂಲಕ ಉತ್ತರ ಕಳಿಸಬೇಕು ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ನಂಬರ್ ಹೀಗಿದೆ: 9480901013 9480901013. ತಡ ಮಾಡದೆ ನಮ್ಮ ಮೊದಲ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಅನುಭವಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಯಾರು ಬರೆದ ಗ್ರಂಥಗಳಾಗಿವೆ? ಅನುಭವಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಯಾರು ಬರೆದ ಗ್ರಂಥಗಳಾಗಿವೆ ಅಂತ ನೀವು ಉತ್ತರ ಕಳಿಸ್ಬೇಕು. ಆದಷ್ಟು ಬೇಗ ನಿಮ್ಮ ಉತ್ತರಗಳೊಂದಿಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರನ್ನ ಕೂಡ ಟೈಪ್ ಮಾಡಿ ಕಳಿಸೋದನ್ನ ಮರಿಬೇಡಿ. ಮೊದಲು ಸರಿ ಉತ್ತರ ಕಳಿಸಿದ 10 ಜನರ ಹೆಸರನ್ನ ನಾನಿನ್ನು ಹೇಳ್ತೀನಿ. ನಿಮಗಿರುವ ಸಮಯಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಶ್ರುತಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಮಂಜುಳಾ ಗುರುರಾಜ್ ಹಾಗೂ ಕೆ ಜೆ ಜೆ ಸುದಾಸ್ ಅವರ ಗಾಯನದಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

0: ಹೊಂಬಿಸಿನಲ್ಲಿ ಸಾಕ್ತಾ ಇದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ. ಅನುಭವ ಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಯಾರು ಬರೆದ ಗ್ರಂಥಗಳಾಗಿವೆ ಅಂತ ಸರಿಯಾದ ಉತ್ತರವನ್ನ ಬಹಳಷ್ಟು ಜನ ಕೊಟ್ಟಿದ್ದಾರೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಬಿಂದು ಪ್ರಕಾಶ್ ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಹಾಗೆ ಅನಿಲ್ ಬಿಷ್ಟಣ್ಣನವರ್ ಶಮನ್ಯವಾಡಿಯಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಹರೀಶ್ ಮಲ್ಲೇಶ್ವರಂಿಂದ, ಹಾಗೆ ನೇತ್ರ ಕೆಂಗೇರಿಯಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆಯಿಂದ, ಎಸ್ಎಂ ಶೋಭಾ ಹಾಸನದಿಂದ, ಹಾಗೆ ವೇದಾಶೆಟ್ಟಿ ಕಾಳವರದಿಂದ, ಮಂಡಿಕಲ್ ಕೃಪಾ, ಹಾಗೆ ಅಂಬಿಕಾ ಹರಿಹರಪುರ ಕೊಪ್ಪ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ, ನಿಜಗುಣ ಶಿವಯೋಗಿಗಳು. ಇವು ಕನ್ನಡ ಸಾಹಿತ್ಯದ ಅಂದರೆ ಅನುಭವ ಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ, ಈ ಕೃತಿಗಳು ಕನ್ನಡ ಸಾಹಿತ್ಯ ಮತ್ತು ಆಧ್ಯಾತ್ಮ ಲೋಕದ ಅತ್ಯಂತ ಶ್ರೇಷ್ಠ ಗ್ರಂಥಗಳಾಗಿದ್ದು, ಇವುಗಳ ಕರ್ತೃ ಮಹಾನ್ ಸಂತ ದಾರ್ಶನಿಕರಾದಂಥ ಶ್ರೀ ನಿಜಗುಣ ಶಿವಯೋಗಿಗಳು. ನಿಜಗುಣ ಶಿವಯೋಗಿಗಳು ಕೊಳ್ಳೇಗಾಲದ ಬಳಿಯ ಚಿಲಕವಾಡಿ ಪ್ರಾಂತದ ಅರಸರಾಗಿದ್ದರು ಅಂತ ಹೇಳಲಾಗುತ್ತೆ. ನಂತರ ವೈರಾಗ್ಯ ತಳೆದು ಅರಮನೆಯನ್ನ ತೊರೆದು ಶ್ರೇಷ್ಠ ಶಿವಯೋಗಿಗಳಾದರು. ಇವರು ಸಂಸ್ಕೃತದಲ್ಲಿದ್ದ ಕಠಿಣವಾದ ಉಪನಿಷತ್ ಹಾಗೂ ಅದ್ವೈತ ವೇದಾಂತದ ಸಾರವನ್ನ ಜನಸಾಮಾನ್ಯರಿಗೂ ಅರ್ಥ ಆಗೋ ಹಾಗೆ ಅತ್ಯಂತ ಸರಳ ಕನ್ನಡದಲ್ಲಿ ತತ್ವ ಪದಗಳು ಮತ್ತು ಗ್ರಂಥಗಳ ರೂಪದಲ್ಲಿ ನೀಡಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾದ ದೇಪರಾಜ ಯಾವ ವಂಶಕ್ಕೆ ಸೇರಿದವರಾಗಿದ್ದಾರೆ? ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾಗಿರುವ ದೇಪರಾಜ ಯಾವ ವಂಶಕ್ಕೆ ಸೇರಿದವರಾಗಿದ್ದಾರೆ ಅಂತ ಉತ್ತರ ಕಳಿಸ್ಬೇಕು. ನೀವು ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರಿನ ಜೊತೆಗೆ 9480901013849809101013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬೇಕಾಗುತ್ತೆ. ಆದಷ್ಟು ಬೇಗ ಬೇಗ ಉತ್ತರಗಳು ಬಂದು ನಮ್ಮ ವಾಟ್ಸಪ್ಪನ್ನು ತಲುಪಲಿ ಅಂತ ಹೇಳ್ತಾ ಈಗ ಜಾಹೀರಾತು, ನಂತರ ನಿಮ್ಮ ಸಮಯಾವಕಾಶ ಶುರುವಾಗುತ್ತೆ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
8: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
9: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
10: ಒಳ್ಳೆ ಟೀಚರ್ಸ್ ಇರಬೇಕು,
9: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
8: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
11: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಸಮಯ ಆಗಿದೆ 3:52 FM ರೇನ್ಬೋನ ಟ್ಯೂನ್ ಮಾಡಿ ನಾವು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಹಾಗೆ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ, ಹಾಗೆ ಉತ್ತರಗಳನ್ನು ಕೂಡ ಚೆನ್ನಾಗಿ ಕಳಿಸ್ತಾ ಇದ್ದೀರಿ ಕೂಡ. ಪ್ರಶ್ನೆಯನ್ನು ಕೇಳಿದ್ವಿ, ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾಗಿರುವ ದೇವರಾಜ ಯಾವ ವಂಶಕ್ಕೆ ಸೇರಿದವರಾಗಿದ್ದರು ಅಂತ. ಬಹಳಷ್ಟು ವೆರೈಟಿ ಉತ್ತರಗಳು ಬಂದಿದೆ, ಚಾಲುಕ್ಯ, ರಾಷ್ಟ್ರಕೂಟ, ಕದಂಬ, ಹೊಯ್ಸಳ, ಇನ್ನೂ ತುಂಬ ಹೊಸ ಹೊಸ ರಾಜವಂಶಗಳ ಉದಯ ಆಗಿದೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಂತಲೇ ಹೇಳ್ಬೋದು. ಈಗ ಸರಿಯಾದ ಉತ್ತರ, ಕೆಲವೊಬ್ಬರು ವಿಜಯನಗರ ಸಾಮ್ರಾಜ್ಯ ಅಂತ ಕೊಟ್ಟಿದ್ದೀರಾ, ಅದು ಸಾಮ್ರಾಜ್ಯ ಆಯಿತು, ಅದರ ಪರ್ಟಿಕ್ಯುಲರ್ ಒಂದು ಹೆಸರಿದೆ ಯಾವ ವಂಶ ಅಂತ. ವಂಶದ ಹೆಸರನ್ನು ಪರ್ಟಿಕ್ಯುಲರ್ ಆಗಿ ಬರೆದು ಕಳಿಸಿದ ಅಥವಾ ಟೈಪ್ ಮಾಡಿ ಕಳಿಸಿದವರ ಹೆಸರನ್ನು ಹೇಳ್ತಾ ಇದ್ದೀನಿ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಗಜಾನನ್ ಭಟ್ ಬೋಳನ್ಮಕ್ಕಿಯಿಂದ, ಹಾಗೆ ಜಯಶ್ರೀ

ರಾಜಾಜಿನಗರದಿಂದ ವಾಸಿಮಲಿ ಹಾಗೆ ಶ್ವೇತಾ ಎಸ್ ರಾವ್ ಹಾಗೆ ಬಿವಿ ಕೃತಿಕಾ ಗಣೇಶ್ ಚಂದ್ರಶೇಖರ್ ಗಂಗಾವತಿಯಿಂದ ಇಷ್ಟು ಜನ ಯಾವ ವಂಶ ಅಂತ ಕಳಿಸಿದ್ದೀರಾ? ಸರಿಯಾದ ಉತ್ತರ ವಿಜಯನಗರ ಸಾಮ್ರಾಜ್ಯ ಕರೆಕ್ಟು, ಆದರೆ ಸಂಗಮ ವಂಶ. ಸಂಗಮ ವಂಶ ಅನ್ನೋದು ನಮಗೆ ಇಲ್ಲಿ ಬೇಕಾದ ಉತ್ತರ ಆಗಿತ್ತು. ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾಗಿರುವ ದೇವರಾಜ ಅವರು ಸಂಗಮ ವಂಶಕ್ಕೆ ಸೇರಿದವರಾಗಿದ್ದಾರೆ. ಇವರ ಸಾಂಗತ್ಯ ಕೃತಿ ಅಂದರೆ ಛಂದಸ್ಸು ಅಂದರೆ ಕನ್ನಡದ ಅತ್ಯಂತ ಜನಪ್ರಿಯ ದೇಶಿ ಕಾವ್ಯಗಳ ಪ್ರಕಾರಗಳಲ್ಲಿ ಒಂದು. ಇದು ಹಾಡಲು ಅತ್ಯಂತ ಸುಲಭವಾದ ಮತ್ತು ಮಧುರವಾದ ನಾಲ್ಕು ಸಾಲುಗಳ ಅಂದರೆ ಚೌಪದಿ ಪದ್ಯ ಪ್ರಕಾರವಾಗಿದೆ. ಮುಂದೆ ರತ್ನಾಕರ ವರ್ಣೀಯ ಭರತೇಶ ವೈಭವ ಮತ್ತು ಸಂಚಿ ಹೊನ್ನಮ್ಮನ ಹಡಪದ ಧರ್ಮರಾಜ ಕೃತಿಗಳು ಇದೇ ಸಾಂಗತ್ಯದಲ್ಲಿ ರಚನೆಯಾಗಿ ಪ್ರಸಿದ್ಧವಾಗಿ ಪಡೆದವು ಅಂತಲೇ ಹೇಳ್ಬೋದು. ಇವರ ಒಂದು ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಅಂದರೆ ದೇವರಾಜ ಅವರು ಬರೆದಿರುವ, ಸಂಗಮ ವಂಶಕ್ಕೆ ಸೇರಿದ ದೇವರಾಜ ಅವರು ಬರೆದಿರುವ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಸೊಬಗಿನ ಸೋನೆ. ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ, ಸೊಬಗಿನ ಸೋನೆ ಅನ್ನೋದು. ಸಮಯ ಆಗಿದೆ 3:54. ಹೊಂಬಿಸಿಲಿನ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಉತ್ತರ ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಹೊಂಬಿಸಿಲನ್ನು ಇಲ್ಲಿಗೆ ಮುಗಿಸುವಂತ ಹೊತ್ತಾಗಿದೆ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಮತ್ತೆ 4 ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಯಾವ ಒಂದು ವಿಷಯದೊಂದಿಗೆ ನಿಮ್ಮ ಜೊತೆಯಾಗ್ತೀನಿ ಅಂತ ಕಾಯ್ತಾ ಇರಿ, ಕೇಳ್ತಾ ಇರಿ. ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ನಿಮ್ಮ ಜೊತೆಯಾಗ್ತಿದೆ. ಅಲ್ಲಿವರೆಗೂ ಲಯನ್ ಜಗಪತಿ ರಾವ್ ಅನ್ನೋ ಚಿತ್ರದ ಒಂದು ಗೀತೆ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಮಯ ಆಗಿದೆ. 4:24 101.3 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ, ಮ್ಯೂಸಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲ್ಲು. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೆಲವು ವರ್ಷಗಳ ಹಿಂದೆ ಈ ಬಿಸ್ನೆಸ್ ಅನ್ನೋದು ಬರೀ ಪುರುಷರಿಗಷ್ಟೇ ಸೀಮಿತ ಆಗಿದೆ ಅನ್ನೋ ಮಾತಿತ್ತು. ಆದರೆ ಈಚಿನ ದಿನಗಳಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಬಿಸ್ನೆಸ್ ಅನ್ನೋದು ಯಾರು ಬೇಕಾದರೂ ಮಾಡಬಹುದು ಅನ್ನೋ ಅಷ್ಟು ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಈ ರಂಗದಲ್ಲಿ ಅಂದರೆ ಈ ಬಿಸ್ನೆಸ್ ವಲಯದಲ್ಲಿ ಮಹಿಳೆಯರು ಕೂಡ ನಾವು ಕೂಡ ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಹಾಗೆ ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ಆದರೆ ಕೆಲವೊಂದು ಚಿಕ್ಕ ಪುಟ್ಟ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ತೊಂದರೆಗಳು ಬರುತ್ತೆ. ಈಗ ಉದಾಹರಣೆಗೆ ಈಗ ಬೆಂಗಳೂರಲ್ಲಿ ಅಥವಾ ಎಲ್ಲ ಬೇರೆ ಪ್ರದೇಶಗಳಲ್ಲೂ ಮಹಿಳೆಯರಿಗೆ ಎದುರಾಗುವ ದೊಡ್ಡ ಸಮಸ್ಯೆ ಅಂದರೆ ಮಕ್ಕಳನ್ನ ನೋಡ್ಕೊಳ್ಳೋದು. ಮನೇಲಿ ಪುಟ್ಟ ಪುಟಾಣಿ ಮಕ್ಕಳಿರುತ್ತೆ, ಅವ್ರಿಗೆ ಸ್ಕೂಲಿಗೆ ಕಳಿಸೋದು, ಡ್ರಾಪು ಪಿಕಪ್ ಇರುತ್ತೆ, ಆಮೇಲೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರನ್ನೆಲ್ಲ ಮನೇಲಿ ಏನಾದರೂ ಗಂಡ ಆಫೀಸ್ಗೆ ಹೋಗೋದಿದ್ರೆ ಅವ್ರಿಗೂ ಅವ್ರನ್ನೂ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಅರ್ಧ ದಿನ ಅಲ್ಲೇ ಕಳೆದು ಬಿಡ್ತಾರೆ ಅವರು. ಆಮೇಲೆ ಮನೆಯಲ್ಲಿ ಹಿರಿಯರು ಕೂಡ ಇರ್ತಾರೆ, ಅವ್ರನ್ನು ಬಿಟ್ಟು ಎಲ್ಲೂ ಹೋಗೋಕ್ಕೂ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವ್ರೇನು ಮಾಡಬೇಕಾಗುತ್ತೆ ಅಂದರೆ ಇಷ್ಟೆಲ್ಲ ಮಾಡಿ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋಕೆ ಹಿರಿಯರು ನೋಡ್ಕೊಳ್ಳೋಕೆ ಒಬ್ಬರು ಬೇಕೇ ಬೇಕು. ಅವ್ರನ್ನ ಬಿಟ್ಟು ಇವ್ರಿಗೆ ಆಚೆ ಕಡೆನೂ ಹೋಗೋಕ್ಕಾಗೋದಿಲ್ಲ. ಹಾಗಂತ ಮನೆಯಲ್ಲಿ ಉಳಿದ ಟೈಮ್ನಲ್ಲಿ ಸಮಯದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗದೆ ಏನು ಮಾಡೋದು ಅಂತ ಆ ಯೋಚನೆಯಲ್ಲೇ ಅರ್ಧ ಒಂದು ಆಯಸ್ಸನ್ನು ಕಳೆದುಬಿಡ್ತಾರೆ ಅಂತ ಹೇಳ್ಬೋದು. ಆದರೆ ಇವತ್ತಿನ ಒಂದು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರಿಗೆ ಮನೆಯಲ್ಲೇ ಕೂತು ಅಂದರೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿದ ಮೇಲೆ ಅಥವಾ ವಾರದಲ್ಲಿ ತಿಂಗಳಲ್ಲಿ ಕೆಲವೊಂದಿಷ್ಟು ದಿನ ಅಥವಾ ಕೆಲವೊಂದಿಷ್ಟು ಸಮಯ ಮಾತ್ರ ಆ ಕೆಲಸಗಳಿಗೆ ಮೀಸಲಿಡೋದು ಅಥವಾ ಏನಾದರೂ ಆರ್ಡರ್ಸು ಅವಕಾಶಗಳು ಬಂದರೆ ಮಾತ್ರ ಆ ಕೆಲಸನ ಮಾಡೋದು, ಬಾಕಿ ಟೈಮಲ್ಲಿ ಆರಾಮಾಗಿ ಗೃಹಿಣಿಯಾಗಿ ಮನೆಯ ಮಹಾರಾಣಿಯಾಗಿ ಮನೆಯನ್ನು ನಡೆಸೋದು ಅಂತ ಕೆಲವೊಂದು ಬಿಸ್ನೆಸ್ ಐಡಿಯಾಗಳನ್ನು ಇಂದಿನ ಬಿಸ್ನೆಸ್ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಜೊತೆಯಾಗಿರಿ, ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮೂಡಿ ಬರ್ತಾ ಇದೆ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಬೆಂಗಳೂರು ಬಿಸ್ನೆಸ್ ಬಜ್ನಲ್ಲಿ ಸಾಕ್ತಾ ಇದ್ವಿ ನಾವು, ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಮೊದಲೇ ಹೇಳಿದ ಹಾಗೆ ಮಹಿಳೆಯರು ಎಲ್ಲ ರಂಗದಲ್ಲೂ ಮುಂದಿದ್ದಾರೆ, ಎಲ್ಲ ಬಿಸ್ನೆಸ್ನಲ್ಲೂ ಕೂಡ ಅವರು ಪುರುಷರಷ್ಟೇ ಸಮಾನವಾಗಿ ಭಾಗವಹಿಸ್ತಾರೆ, ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ. ಅಂದರೂ ಕೂಡ ಅವ್ರಿಗೆ ಆದ ಕೆಲವೊಂದು ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಕಟ್ಟುಪಾಡುಗಳಿರುತ್ತೆ, ಕೆಲವೊಂದು ತೊಂದರೆ ತಾಪತ್ರಯದಿಂದ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂಥವರು ಚಿಕ್ಕ ಪುಟ್ಟದಾಗಿ ಈ ಕಡೆ ಮನಸ್ಸಿನ ಆಸೆನೂ ಈಡೇರಿಸ್ಕೋಬೇಕು, ಎರಡೂ ಆಗಬೇಕು, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳ್ತಾರಲ್ವ, ಅಂಥವರಿಗೆ ಒಂದು ಪುಟ್ಟಾಣಿ ಬಿಸ್ನೆಸ್ ಐಡಿಯಾಗಳನ್ನು ಇವತ್ತು ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಾವು ಮಾತಾಡ್ತಾ ಸಾಗೋಣ. ಹಾಗೆಯೇ ನಿಮಗೂ ಯಾವುದಾದ್ರೂ ಒಂದು ಐಡಿಯಾ ಇದ್ದರೆ, ಇಲ್ಲ ಇಷ್ಟು ಇದು ಮಾಡಿದರೆ ಚೆನ್ನಾಗಿರ್ತಿತ್ತು, ಇದು ಬೇರೆಯವ್ರ ಜೊತೆ ಹಂಚಿಕೊಂಡ್ರೆ ಯಾರಿಗಾದರೂ ಒಬ್ಬರಿಗೆ ಅದರಿಂದ ಸಹಾಯ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಕೂಡ ನಿಮಗೆ ಬಂದಿರೋ ಐಡಿಯಾಸನ್ನು ಕೂಡ ನಮ್ಮ ಕೇಳುಗರ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಗೆ 9480909013 9489001013 ಇದು ನಮ್ಮ ವಾಟ್ಸಪ್ ನಂಬರ್. ನಿಮ್ಮಲ್ಲಿರುವ ಒಂದು ಅದ್ಭುತವಾದ ಐಡಿಯಾವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ, ಅದನ್ನು ನಾನು ಕೂಡ ಇಲ್ಲಿ ಹೇಳ್ತೀನಿ. ನಿಮ್ಮ ಒಂದು ಐಡಿಯಾಗಳ ಮೂಲಕ ನಮ್ಮ ಕೇಳುಗರಿಗೆ ತಲುಪುವಂತಾಗಲಿ ಅಂತ ಹೇಳ್ತಾ, ಬೆಂಗಳೂರಿನಂತಹ ವೇಗವಾಗಿ ಬೆಳೀತಾ ಇರೋ ನಗರದಲ್ಲಿ ಮಹಿಳೆಯರು ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋದಕ್ಕೆ ಅವಕಾಶಗಳು ತುಂಬಾ ಇದೆ. ಕಡಿಮೆ ಹೂಡಿಕೆಯಿಂದನೇ ಅಥವಾ ಸಣ್ಣ ಪ್ರಮಾಣದಲ್ಲಿ ಆರಂಭಿಸಬಹುದಾದ ಕೆಲವು ಅತ್ಯುತ್ತಮ ಬಿಸ್ನೆಸ್ ಐಡಿಯಾಗಳು ಅಂದರೆ ಈಗ ಮನೆ ಅಡುಗೆ ಮತ್ತು ಟಿಫನ್ ಸರ್ವಿಸ್, ಹೋಮ್ ಕೇಟ್ರಿಂಗ್ ಮತ್ತು ಟಿಫನ್ ಸರ್ವಿಸ್ ಅಂತ ಹೇಳ್ಬೋದು. ಈ ಬೆಂಗಳೂರಿನಲ್ಲಿ ಏನಾಗುತ್ತೆ ಅಂದರೆ, ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಐಟಿ ಉದ್ಯೋಗಿಗಳು ಮತ್ತು ಬ್ಯಾಚುಲರ್ಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮನೆ ಅಡುಗೆಗೆ ಭಾರೀ ಬೇಡಿಕೆ ಇದೆ. ಹೇಗೆ ಆರಂಭ ಮಾಡಬಹುದು ಅಂತ ಹೇಳೋದಾದರೆ, ನಮ್ಮ ಮನೆ ಅಡುಗೆ ಮನೆಯಿಂದನೇ ಆರಂಭ ಮಾಡ್ಬೋದು. ಶುದ್ಧ ಹಾಗೂ ಆರೋಗ್ಯಕರ ಊಟ ತಿಂಡಿ ನೀಡೋದು, ಟೈಮ್ ಸೆನ್ಸ್ ಕರೆಕ್ಟ್ ಇರಬೇಕು. 9 ಗಂಟೆ ಅಂತ ಹೇಳಿದ್ರೆ 12 ಗಂಟೆಗೆ ಕೊಡೋದಲ್ಲ, ಕರೆಕ್ಟಾಗಿ ಅವ್ರು ಯಾವ ಟೈಮಿಗೆ ಆರ್ಡರ್ ಮಾಡಿರ್ತಾರೆ ಆ ಟೈಮಿಗೆ ನಾವು ಫುಡ್ ಡೆಲಿವರಿ ಮಾಡಿದ್ರೆ. ಜೊತೆಗೆ ನಾವೇನು ಮಾಡ್ಬೋದು ಅಂದರೆ, ಎಷ್ಟೊಂದು ಫುಡ್ ಡೆಲಿವರಿ ಆ್ಯಪ್ಗಳು ಇರುತ್ತೆ, ಆ ಆ್ಯಪ್ಗಳ ಜೊತೆಗೆ ನಾವು ಕೈ ಜೋಡಿಸ್ಕೊಂಡು ಅಥವಾ ಸ್ಥಳೀಯ PG ಮತ್ತು ಆಫೀಸ್ಗಳಿಗೆ ತಿಂಗಳ ಆಧಾರದ ಮೇಲೆ ಕೂಡ ನಾವು ಟಿಫಿನ್ ಸರ್ವಿಸ್ ಸಪ್ಲೈ ಮಾಡೋದು ಆಗಲಿ ಅಥವಾ ಊಟ ಸಪ್ಲೈ ಮಾಡೋದಾಗಲಿ ಕಾಂಟ್ರಾಕ್ಟ್ ತೊಗೊಂಡಾಗ, ಅಂದರೆ ಒಂದು ನಿರ್ದಿಷ್ಟ ಸಮಯಕ್ಕಷ್ಟೇ, ಫುಲ್ ಡೇ ಅಲ್ಲ, ಒಂದು ನಿರ್ದಿಷ್ಟ ಸಮಯ ಅಥವಾ ನಿರ್ದಿಷ್ಟ ದಿನಗಳಲ್ಲಿ ಅಂತ ನೀವು ಮಾಡಿಕೊಂಡ್ರೆ ಅದು ನಿಮಗೆ ಸ್ವಲ್ಪ ಸಹಾಯ ಆಗಬಹುದು ಈ ಒಂದು ಬಿಸ್ನೆಸ್ ಐಡಿಯಾ ಅಂತ ನಾನು ಅನ್ಕೊಂತೀನಿ. ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳೊಂದಿಗೆ ನಿಮ್ಮ ಜೊತೆ ಆಗ್ತೀನಿ ಇದೆರಡು ಗೀತೆಗಳ ನಂತರ.

ಆಕಾಶವಾಣಿ ಎಫ್ಎಂ ರೇನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. 101.3 ಮೆಗಾಹರ್ಟ್ಸ್ಗಳಲ್ಲಿ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಮಹಿಳೆಯರಿಗಾಗಿ ವಿಶೇಷವಾಗಿ ಮನೆಯಲ್ಲೇ ಕುಳಿತು ಮಾಡಬಹುದಾದಂತಹ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಮುಂದಿನ ಒಂದು ಐಡಿಯಾ ಬಗ್ಗೆ ಹೇಳೋದಾದರೆ ಹೋಮ್ ಬೇಸ್ಡ್ ಡೇ ಕೇರ್ ಸೆಂಟರ್ ಅಂತ ಹೇಳ್ಬೋದು. ಈ ಬೆಂಗಳೂರಿನಲ್ಲಿ ಪತಿ ಪತ್ನಿ ಇಬ್ಬರು ಕೆಲಸಕ್ಕೆ ಹೋಗೋ ಕುಟುಂಬಗಳು ಹೆಚ್ಚಾಗ್ತಾ ಇವೆ. ಆದ್ದರಿಂದ ಈ ಸಣ್ಣ ಮಕ್ಕಳನ್ನು ನೋಡಿಕೊಳ್ಳುವಂತಹ ನಂಬಿಕಸ್ಥ ಡೇ ಕೇರ್ ಕೇಂದ್ರಗಳಿಗೆ ತುಂಬ ಬೇಡಿಕೆ ಇದೆ. ಏನು ಅಗತ್ಯತೆ ಇದೆ ಅಂದರೆ ಹೇಗೆ ಮಾಡಬಹುದು ಅನ್ನೋದಾದರೆ, ಮನೆಯಲ್ಲಿ ಸ್ವಲ್ಪ ಅಂದರೆ ನಮ್ಮ ಮನೆ ಸ್ವಲ್ಪ ವಿಶಾಲವಾಗಿರಬೇಕು, ಅಥವಾ ಮನೆ ಮುಂದೆ ಸ್ವಲ್ಪ ಜಗಲಿತರ ಜಾಗ ಇದ್ದರೂ ಓಕೆ. ಇಲ್ಲಿ ಮಕ್ಕಳ ಆಟದ ಸಾಮಗ್ರಿಗಳು ಮತ್ತು ಸುರಕ್ಷಿತ ವಾತಾವರಣ, ಮುಖ್ಯವಾಗಿ ಮಕ್ಕಳನ್ನು ಈ ಡೇ ಕೇರ್ ಸೆಂಟರ್ ಮುಂತಾದ ಒಂದು ಮಕ್ಕಳನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೊಳ್ಬೇಕಾದ್ರೆ ಫಸ್ಟು ಅಲ್ಲಿ ಎಷ್ಟು ಸುರಕ್ಷಿತ, ಎಲ್ಲ ರೀತಿಯಿಂದನೂ ಎಷ್ಟು ಸುರಕ್ಷಿತ ಅನ್ನೋದನ್ನು ನಾವು ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ನಂತರ ನಮಗೆ ಮಕ್ಕಳನ್ನು ನಿಭಾಯಿಸುವ ಆಸಕ್ತಿ ಇದ್ದರೆ ಮೊದಲಿನ ಪಾಯಿಂಟ್ ಪ್ಲಸ್ ಪಾಯಿಂಟ್ ಮೊದಲಿನ ಪಾಯಿಂಟ್ ಅಂದರೆ ಮಕ್ಕಳಲ್ಲಿ ನಮಗೆ ತುಂಬ ಪ್ರೀತಿ ಇರಬೇಕು, ಆಸಕ್ತಿ ಇರಬೇಕು. ನಿಮಗೆ ಗೊತ್ತು, ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಹಠ ಮಾಡ್ತವೆ, ಎಷ್ಟು ರಚ್ಚೆ ಹಿಡಿತವೆ, ಒಂದೊಂದು ನಿಮಿಷಕ್ಕೊಂದೊಂದು ಥರ ಮೂಡಿರುತ್ತೆ ಅವ್ರದ್ದು. ಆ ಮೂಡ್ಗಳಿಗೆ ನಾವು ಅವ್ರ ಜೊತೆ ಮಕ್ಕಳಾಗಿ ಬೆರೆಯುವಂಥವ್ರು ಆಗಿರಬೇಕು. ಅದು ಅಂತಹ ಒಂದು ಮಕ್ಕಳನ್ನು ನಿಭಾಯಿಸುವ ಆಸಕ್ತಿ ನಮ್ಮಲ್ಲಿದ್ದರೆ ಇದು ಒಂದು ಅತ್ಯಂತ ಹೆಚ್ಚು ಆದಾಯ ತರುವ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಬಿಸ್ನೆಸ್ ಐಡಿಯಾ ಬಗ್ಗೆ ಹೇಳೋದಾದರೆ ಕಸ್ಟಮೈಸ್ಡ್ ಬೊಟಿಕ್ ಮತ್ತು ಟೇಲರಿಂಗ್. ಈಗ ಫ್ಯಾಷನ್ ಮತ್ತು ಟ್ರೆಂಡಿ ಉಡುಪುಗಳಿಗೆ ಬೆಂಗಳೂರಿನಲ್ಲಿ ಸದಾ ಮಾರುಕಟ್ಟೆ ಇದ್ದೇ ಇದೆ. ನಮಗೆ ಡಿಸೈನಿಂಗು ಗೊತ್ತಿದ್ರೆ ಸ್ವತಃ ಮಾಡಬಹುದು, ಇಲ್ದಿದ್ರೆ ಒಬ್ಬರು ಅಥವಾ ಇಬ್ಬರು ಟೇಲರ್ಗಳನ್ನು ಕೆಲಸಕ್ಕಿಟ್ಕೊಂಡು ಕಸ್ಟಮ್ ಸ್ಟಿಚಿಂಗು, ಬ್ಲೌಸು, ಕುರ್ತಿ ಇತ್ಯಾದಿನ ಮಾಡ್ಬೋದು. ಈಗಂತೂ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಮೂಲಕ, ವಾಟ್ಸಪ್ ಗ್ರೂಪ್ಗಳ ಮೂಲಕ ನಮ್ಮ ಡಿಸೈನ್ಗಳನ್ನು ಪ್ರಮೋಟ್ ಮಾಡಬಹುದು ನಾವು. ಹಾಗೆ ಹೇಗೆಲ್ಲ ನಾವು ಆಫರ್ ಕೊಟ್ಟು ಜನರನ್ನ ಸೆಳಿಬೋದು ಈ ವಾಟ್ಸಪ್ಗಳ ಮೂಲಕನೇ ಅಂತ ನಿಮಗೆ ಎಲ್ಲ ಗೊತ್ತಿದ್ದೇ ಇದೆ. ಯಾಕಂದರೆ ಎಲ್ಲರೂ ಸಾಮಾಜಿಕ ಜಾಲತಾಣಗಳನ್ನು ಬಿಟ್ಟು ಏನು ಯಾರೇನು ಇಲ್ಲ, ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಅದಕ್ಕೆ ಅಂಟ್ಕೊಂಡೇ ಇರ್ತೀವಿ. ಸೊ ಈ ಒಂದು ರೀತಿಯಿಂದನೂ ಕೂಡ ನಮ್ಮ ಬಿಸ್ನೆಸ್ಗಳನ್ನು ನಾವು ಪ್ರಮೋಟ್ ಮಾಡ್ಬೋದು ಅಂತ ಹೇಳ್ತಾ ಒಂದು ಗೀತೆಯ ನಂತರ ಮತ್ತಷ್ಟು ಮಾತುಕತೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಬಣ್ಣದ ಗೆಜ್ಜೆ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 4:40:36. ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ಸಾಗ್ತಾ ಇದ್ವಿ. ಮಹಿಳೆಯರಿಗಾಗಿ ಕೆಲವೊಂದು ಬಿಸ್ನೆಸ್ ಐಡಿಯಾಗಳನ್ನು ಶೇರ್ ಮಾಡ್ಕೋತಾ ಇದ್ವಿ ನಾವು. ಹಾಗೆಯೇ ಇನ್ನೊಂದು ಒಂದು ಐಡಿಯಾ ಹೇಳೋದಾದರೆ ಕ್ಲೌಡ್ ಕಿಚನ್ ಅಥವಾ ಹೋಮ್ ಬೇಕರಿ, ಕೇಕ್ ಪೇಸ್ಟ್ರಿ ಕುಕ್ಕೀಸ್ ತಯಾರಿಸೋದು. ನಿಮ್ಗೆ ಇಷ್ಟ ಆದರೆ ಇದೊಂದು ಸೂಪರ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಇದರ ವಿಶೇಷತೆ ಏನಂದರೆ ಇದಕ್ಕೆ ದೊಡ್ಡ ಅಂಗಡಿಯ ಅಗತ್ಯವೇನೂ ಇರೋದಿಲ್ಲ. ಆರ್ಡ್ರ್ ಬಂದಾಗ ಮಾತ್ರ ಕೇಕ್ ಸಿದ್ಧಪಡಿಸಿ ಕೊಡ್ಬೋದು. ಹುಟ್ಟುಹಬ್ಬ ಮತ್ತು ಪಾರ್ಟಿಗಳಿಗೆ ಕೂಡ ಕಸ್ಟಮೈಸ್ಡ್ ಕೇಕ್ಗಳಿಗೆ ಒಳ್ಳೆಯ ಲಾಭ ಕೂಡ ಸಿಗುತ್ತೆ. ಹಾಗೆ ಇನ್ನೊಂದು ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಆನ್ಲೈನ್ ರೀಸೆಲ್ಲಿಂಗ್ ಮತ್ತು ಇ ಕಾಮರ್ಸ್, ಸೀರೆಗಳು, ಜುವೆಲ್ಲರಿ, ಕುರ್ತಿಗಳು ಅಥವಾ ಮನೆ ಅಲಂಕಾರಿಕ ವಸ್ತುಗಳನ್ನು ಕೂಡ ಹೋಲ್ಸೇಲ್ ದರದಲ್ಲಿ ಖರೀದಿಸಿ ಆನ್ಲೈನ್ನಲ್ಲಿ ಮಾರಾಟ ಮಾಡ್ಬೋದು. ಇದಕ್ಕೆ ಕೂಡ ಹಲವಾರು ಪ್ಲಾಟ್ಫಾರ್ಮ್ಗಳು ನಿಮಗೆ ಆನ್ಲೈನ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ಬೋದು. ಮತ್ತಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಸಾಗೋಣ. ಈ ಒಂದು ಗೀತೆಯ ನಂತರ ಮಿಡಿದ ಶ್ರುತಿ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಮಯವಾಗಿದೆ 4:51. ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ನಾವು ಮಹಿಳೆಯರಿಗಾಗಿಯೇ ವಿಶೇಷವಾದ ಒಂದು ಚಿಕ್ಕ ಪುಟ್ಟ ಐಡಿಯಾಗಳನ್ನ ಇಟ್ಟುಕೊಂಡು ಹೆಂಗೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ಇಷ್ಟೊತ್ತು ಹೇಳ್ತಾ ಇದ್ವಿ. ಇದಕ್ಕೋಸ್ಕರ ಸರ್ಕಾರದಿಂದ ನಿಮಗೆ ಸಾಲದ ನೆರವು ಕೂಡ ಸಿಗುತ್ತೆ. ಸ್ವಲ್ಪ ಎಲ್ಲ ಕಡೆ ವಿಚಾರಿಸ್ಬೇಕು, ಅದಕ್ಕೆ ಸಂಬಂಧಪಟ್ಟ ಮೂಲಗಳನ್ನು ಹುಡುಕಾಡಿದಾಗ ನಿಜವಾಗ್ಲೂ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಇದರ ಜೊತೆಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯ ಕೂಡ ಮುಗಿಸುವಂತಹ ಸಮಯ ಆಗಿದೆ. ಇಂದು ಪ್ರಸಾರವಾದ ಮಧ್ಯಾಹ್ನದ ಪ್ರಸಾರದಲ್ಲಿ ಪ್ರಸಾರವಾದ ಕಾರ್ಯಕ್ರಮ ಹಾಗೂ ಹಾಡುಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದೆ ಸ್ಟುಡಿಯೋಗೆ ಬಂದಾಗ ನಿಮ್ಮನ್ನು ಭೇಟಿಯಾಗ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಹರಟೆ ಹೊಡೆಯೋಣ ಅಂತ ಹೇಳ್ತಾ ಇಲ್ಲಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಮುಗಿಸುವಂಥ ಸಮಯ ಬಂದಿದೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮ ಮ್ಯೂಸಿಕಲಿ ಯಾರ್ಸ್.

ಈಗ ಸಮಯ 5 ಗಂಟೆ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ರೇಡಿಯೋ ಸಖಿ ಸಂಧ್ಯಾ.

ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಮಾಡೋಣಂತ. ಒಳ್ಳೆ ಮಾತು ಹೀಗಿದೆ: ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಇರುತ್ತವೆ, ಕಠೋರವಾಗಿ ಕೂಡ ಅನಿಸ್ತವೆ. ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸ ಇರೋದಿಲ್ಲ. ಮತ್ತೊಮ್ಮೆ, ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡ್ತಾನೆ ಆತನ ಮಾತುಗಳು ತೀವ್ರವಾಗಿರ್ತವೆ ಮತ್ತು ಕಠೋರ ಅನಿಸುತ್ತೆ. ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಮತ್ತು ಮೋಸ ಇರುವುದಿಲ್ಲ. ಈ ಒಂದು ಒಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಮಾಡ್ತಾ ಇದ್ದೀನಿ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಆ ವಿಶೇಷತೆ ಏನಿದೆ ಅನ್ನೋದನ್ನು ಗೀತೆಗಳನ್ನು ಕೇಳ್ತಾ ಕೇಳ್ತಾ ಗೆಸ್ ಮಾಡ್ತಾ ಹೋಗಿ. ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆ ಗೋವಿಂದಾಯ ನಮಃ ಚಿತ್ರದಿಂದ ಬರ್ತಾ ಇದೆ, ಕೇಳಿ. ಗೀತೆಯನ್ನು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ, ಸಂಗೀತ ಗುರು ಕಿರಣ್ ಅವರದ್ದು.

ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಗೀತೆ ಲವ್ ಶೋ ಚಿತ್ರದ್ದು. ರಾಗ್ ಸಾಗರ್ ಅವರು ಹಾಡಿದ್ದಾರೆ. ರಾಜೇಶ್ ಎಸ್ ಅವರ ಗೀತ ಸಾಹಿತ್ಯಕ್ಕೆ ಶ್ರೀಧರ್ ಅತ್ರೇಯ ಅವರ ಸಂಗೀತವಿದೆ. ಈಗಾಗಲೇ ಹೇಳಿದಂತೆ ಒಂದು ವಸ್ತುನ, ವಿಷಯನ, ವ್ಯಕ್ತಿನ ಅಂತ ನಾನು ಕೇಳಿದ್ದೆ. ಒಂದು ವಿಷಯದ ಕುರಿತು ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೆ. ನಿಮಗೆಲ್ಲ ಈಗಾಗಲೇ ಅದರ ಒಂದು ಗೆಸ್ ಆಗಿರಬಹುದು ಏನು ಅಂತ. ಏನಪ್ಪ ಅಂತಂದರೆ, ಗಂಡ ಮತ್ತು ಹೆಂಡತಿ ಅಥವಾ ಗಂಡು ಮತ್ತು ಹೆಣ್ಣು, ಪ್ರಿಯಕರ ಮತ್ತು ಪ್ರೇಯಸ್, ಇವರಿಬ್ಬರು ಮಾತನಾಡಿಕೊಳ್ಳುವಂತಹ ಸನ್ನಿವೇಶಗಳ ಕುರಿತ ಗೀತೆಗಳು ಇಂದಿನ ಚಿತ್ರಗೀತೆಗಳಾಗಿದ್ದು, ಅವು ಕೂಡ ಹೊಸ ಚಿತ್ರಗೀತೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ. ಬನ್ನಿ, ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳೋಣಂತ.

0: ಯುವ ಮಿತ್ರರಿಗೆಲ್ಲ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಯುವ ಚಿಂತನ ಚಿಂತನ ಚಿಂತನ ಚಿಂತನ
2: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ.
1: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
2: ಕೇಳಿ ನೇರ ಫೋನಿನ.

0: ಕೇಳುಗ ಸ್ನೇಹಿತರಿಗೆಲ್ಲ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಬೇಕು, ಹಾಗೆ ನೇರಿನ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಇಂದಿನ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಅನ್ಕೋತಾ ಇದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮೊದಲು ಹೇಳ್ತೀನಿ, ನಂತರ ಇಂದಿನ ವಿಷಯವನ್ನು ತಿಳಿಸ್ಕೊಡ್ತೀನಿ. ದೂರವಾಣಿ ಸಂಖ್ಯೆಗಳು ಹೀಗಿವೆ, ನೋಟ್ ಮಾಡ್ಕೊಳ್ಳಿ. 200312, ಮತ್ತೊಮ್ಮೆ 200312, ಮತ್ತೊಂದು ಸಂಖ್ಯೆ 295898 298. ಎಸ್ ಡಿ ಕೋಡ್ ಸಂಖ್ಯೆ 0852 ಕರೆ ಮಾಡಿ ನೀವು ನಮ್ಮ ಇಂದಿನ ವಿಷಯ ನಮ್ಮೂರಿನ ಸರ್ಕಾರಿ ಶಾಲೆ, ಅಂದರೆ ನಿಮ್ಮೂರಿನಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆಯಾ, ಇದ್ದರೆ ಅದು ಹೇಗಿದೆ, ಏನೇನು ಅಲ್ಲಿ ಸೌಕರ್ಯಗಳಿವೆ, ಇನ್ನು ಏನೇನು ಸೌಕರ್ಯಗಳು ಆಗಬೇಕು, ನೀವು ಓದಿದಂತಹ ಸರ್ಕಾರಿ ಶಾಲೆ ಹೇಗಿತ್ತು, ಈಗ ಹೇಗಿದೆ, ಅದರ ಕುರಿತು ನಮ್ಮೊಟ್ಟಿಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಚ್ಕೊಳ್ಳೋಕ್ಕೆ ನೀವು ಈಗಾಗಲೇ ಹೇಳಿದ ನಂಬರ್ಗಳಿಗೆ ಕರೆ ಮಾಡಬಹುದು. 200312, ಮತ್ತೊಂದು 2233365 ಕರೆ ಮಾಡಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಬಹುದು. ಶಾಲೆ ಅಂತ ಅಂದಾಕ್ಷಣ ನಮಗೆಲ್ಲ ನೆನಪಾಗೋದು ನಮ್ಮ ಶಿಕ್ಷಕರು. ಅನಂತರ ನಾವು ಯಾವ ಕ್ಲಾಸ್ನಲ್ಲಿ ಕೂಡ್ತಿದ್ವಿ, ಹೇಗಿದ್ವಿ, ನಮ್ಮ ಬಾಲ್ಯ ನೆನಪಾಗುತ್ತೆ. ಆಮೇಲೆ ಬಾಲ್ಯದಲ್ಲಿ ನಮಗಾಗಿ ನಮ್ಮ ತಂದೆ ತಾಯಿಗಳು ಏನು ಮಾಡಿದರು ಅನ್ನುವಂತಹ ತ್ಯಾಗ ಆಗಿರಬಹುದು, ಅಥವಾ ಅವರು ಮಾಡಿದಂಥ ಪಟ್ಟ ಕಷ್ಟ ಏನಿರಬಹುದು, ಅದೆಲ್ಲ ನಮಗೆ ನೆನಪಾಗುತ್ತೆ. ನಮ್ಮ ಶಿಕ್ಷಕರು ನಮಗೇನು ಹೇಳಿಕೊಟ್ರು, ವರ್ಣಮಾಲೆ ಆಗಿರಬಹುದು ಅಥವಾ ಕನ್ನಡ ಟೇಬಲ್ ಅಥವಾ ಮಗ್ಗಿಗಳು, ಅವೆಲ್ಲ ನೆನಪಾಗುತ್ತೆ. ಕನ್ನಡ ನಂಬರ್ಸ್ ನೆನಪಾಗುತ್ತೆ. ಹೀಗೆ ಹೀಗೆಲ್ಲ ಆಮೇಲೆ ಬೆಂಚ್ ಮೇಲೆ ಕೂಡ್ತಾ ಇದ್ವಾ ಅಥವಾ ಏನಾದರೂ ಒಂದು ಜಮಖಾನ ಅದೇನಾದರೂ ಹಾಸಿದ್ರ, ಪ್ರೇಯರ್ ಹೇಗೆ ನಡೀತಾ ಇತ್ತು, ಅಲ್ಲಿ ಏನು ಏನೇನು ವ್ಯವಸ್ಥೆ ಇತ್ತು, ನಮ್ಮ ಹೆಡ್ ಮಾಸ್ಟರ್ ಹೇಗಿದ್ರು, ನಮ್ಮ ಕನ್ನಡ ಮೇಸ್ಟ್ರ್ ಹೆಂಗಿದ್ರು, ಇಂಗ್ಲೀಷ್ ಹೇಗಿದ್ರು, ಇವೆಲ್ಲ ನಮಗೆ ನೆನಪಾಗ್ತಾ ಹೋಗುತ್ತೆ ನಮ್ಮ ಶಾಲೆಯ ಬಗ್ಗೆ ನಾವು ನೆನಪು ಮಾಡಿಕೊಂಡಾಗ. ಅದೇ ರೀತಿ ನಿಮಗೂ ಕೂಡ ನಿಮ್ಮ ಶಾಲೆ ನೆನಪಾಗ್ತಾ ಇದೆಯಾ, ಆಗ್ತಾ ಇದೆ ಅಂದರೆ ಹೇಗಿದೆ ಅನ್ನೋದನ್ನು ತಿಳಿಸಿ. ಅದೇ ರೀತಿ ಈಗ ನಿಮ್ಮ ಊರಿನಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆಯಾ, ಇದ್ದರೆ ಅದು ಹೇಗಿದೆ ಅನ್ನೋದನ್ನು ನಮ್ಮೊಟ್ಟಿಗೆ ನೀವು ಹಂಚ್ಕೋಬೇಕು ಅಂತಂದರೆ ಈಗಾಗಲೇ ಹೇಳಿದಂಥ ಫೋನ್ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ಮೊದಲಿಗೆ ಈ ಒಂದು ಗೀತೆಯನ್ನು ಕೇಳಿ. ಸ್ನೇಹಿತರೆ, ಕರೆ ಬರ್ತಾ ಇದೆ, ಕರೆಯ ನಂತರ ಗೀತೆಯನ್ನು ಕೇಳೋಣ ಅಂತ. ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಕರೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ನೀವು ಸಿಗ್ನಲ್ ಇದ ಕಡೆ ಬಂದು ನಿಂತರೆ ನಿಮಗೆ ಮಾತನಾಡಲಿಕ್ಕೆ ಅನುಕೂಲ ಆಗುತ್ತೆ, ಅದೇ ರೀತಿ ನಿಮ್ಮ ಅಭಿಪ್ರಾಯಗಳು ನಮ್ಮನ್ನು ತಲುಪುತ್ತವೆ. ಈ ಗೀತೆಯನ್ನು ಕೇಳೋಣ ಅಂತ ಕಾರ್ಯಕ್ರಮದಲ್ಲಿ ಕರೆ ಬಂದಾಗ ಮತ್ತೆ ಮಾತಾಡೋಣ ಅಂತ. ಹಲೋ ಹಲೋ ಹಲೋ ಹಲೋ, ನಮಸ್ತೆ.
1: ಹಲೋ
0: ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ಹಲೋ, ನಮಸ್ತೆ.
1: ಕೇಳ್ತಾ ಮೇಡಮ್? ಹಲೋ,
0: ಕೇಳಿಸ್ತಾ ಇದೇನಾ?
1: ಕೇಳ್ತು ಮೇಡಮ್. ಅಷ್ಟು ಸೌಂಡ್ ಕಡಿಮೆ ಇದೆ ಮೇಡಮ್. ಹಲೋ,
0: ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ
1: ಇವಾಗ ರೀ.
0: ಹಾ, ಸರಿ, ಹೇಳಿ ನಿಮ್ಮ ಹೆಸರು.
1: ಕೊಪ್ಪ ಜಿಲ್ಲಾ ಕುಕ್ನೂರು ತಾಲೂಕು ರಾಜೂರಿಂದ ಅಕ್ಕ ಮಹಾದೇವಿ.
0: ಓಕೆ ಅಕ್ಕ ಮಹಾದೇವಿ ಅವರೇ, ಹೇಗಿದ್ದೀರಿ?
1: ಆರಾಮಿದ್ದೀವ್ರಿ, ನೀವು ರೀ?
0: ನಾನು ಕೂಡ ಚೆನ್ನಾಗಿದ್ದೀನಿ. ಹೇಳಿ, ನಮ್ಮ ನಿಮ್ಮೂರಿನ ಸರ್ಕಾರಿ ಶಾಲೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಸರ್ಕಾರ ಶಾಲೆ ಅಂದ್ರೆ ಏನು, ಪ್ರೈವೇಟ್ ಶಾಲೆಗೆ ಏನು ಕಡಿಮೆ ಇಲ್ಲ ಬಿಡ್ರಿ. ಇವಾಗ ಏನು, ಅವಾಗೆಲ್ಲ ಇತ್ತು ಬಟ್ಟೆ ಬಟ್ಟೆ ಚಂದ ಓದಿರ್ಬೋದು, ಪುಸ್ತಕ ಅರ್ಧ ಉಪ್ಪಾರ್ದು, ಬ್ಯಾಗ್ ಒಂದು ಕಚ್ಚಿಲ್ಲ. ಅವಾಗ ಬ್ಯಾಗ್ ಅಂತ ಎಲ್ಲ ಏನ್ಬೇಕ್ರಿ, ಕಚ್ಚಿಲ್ಲ. ಒಬ್ಬ ಅಣ್ಣ ಹಿರಿಯವನು ತಗೊಂಡಿದ್ದು ಎಲ್ಲರ ಅವಾಗ 7-8 ಮಂದಿ ಇಟ್ಕೊಂಡ್ರು, ಅದನ್ನೇ ಉಪಯೋಗಿಸ್ಯನಾರು. ಇವಾಗ ನೀವು ಬೆಂಚ್ ಅಷ್ಟೇನು ಇರ್ಲಿಲ್ಲ. ಅದು ಶವಂತರ್ಲಿಂದ್ರ ಸ್ಟಾರ್ಟಿಂಗ್, 8th ಸ್ಟಾರ್ಟಿಂಗ್ ಬೆಂಚ್ ಇರ್ಬೋದು, ಏನು ಕೂಡಕ್ ಇರ್ಬೋದು ಎಲ್ಲದ್ರಿ. ಇವಾಗ ನಂಗಿಲ್ಲ, ಇವಾಗ ಎಲ್ಲ ಇಷ್ಟ ಮಾಡ್ರಿ, ಬಹಳ ಚೆನ್ನಾಗೈತಿ. ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗೈತಿ.
0: ಯಾವುದು ಪ್ರೈವೇಟ್ ಸ್ಕೂಲ್ಗಿಂತ ಕಡಿಮೆ ಇಲ್ಲ ಅಂತ ಹೇಳ್ತೀರಿ? ಟೀಚಿಂಗ್ ಆಗಿರಬಹುದು, ಫೆಸಿಲಿಟೀಸ್ ಆಗಿರಬಹುದು.
1: ಹೌದ್ರಿ, ಎಲ್ಲ ಫೆಸಿಲಿಟೀಸ್ ಐತ್ರಿ ಇವಾಗ, ಏನೂ ಕಮ್ಮಿನೇ ಇಲ್ಲ ಮಕ್ಕಳಿಗೆ. ಅದು ಇದು ಇದು ಹೆಂಗಪ್ಪ ಇದಕ್ಕೆ ಬೇಡ ಅದಕ್ಕೆ ಹೋಗ್ಬೇಕನ್ನ ಅನಿಸಂಗಿಲ್ಲ. ಆದ್ರೆ ನಾವು ಏನೋ ಒಂದೊಂದು ಇದರಲ್ಲಿಂದ ಮಕ್ಕಳು ಜಾಸ್ತಿ ಮುಂದೆ ಬರಲಿ, ಹಂಗೆ ಹಿಂಗೆ ಇಂಗ್ಲೀಷ್ ಜಾಸ್ತಿ ಕಲ್ತೇವ ಹಂಗೆ ಕಲ್ತೇವೆ ಹಿಂಗೆ ಕಲ್ತೇವೆ ಅಂತ ಪ್ರೌಢ ಸ್ಕೂಲ್ ಹೇಳ್ತಾರೆ. ಅದು ಅವ್ರವ್ರ ವೈಯಕ್ತಿಕ ಗೌರ್ಮೆಂಟ್ ಸ್ಕೂಲ್ ಯಾವುದಕ್ಕೂ ಕಮ್ಮಿ ಇಲ್ರಿ, ಎಲ್ಲದರಲ್ಲಿ ಮುಂದೆ ಇದೆ ಇವಾಗ.
0: ಓಕೆ, ನಿಮ್ಮ ಊರಿನ ಶಾಲೆ ಚೆನ್ನಾಗಿದೆ, ನಂಬರ್ ಒನ್ ಅಂತ ಹೇಳ್ತೀರಿ?
1: ನಮ್ಮೂರವ ಒನ್ ನಂಬರ್ ಒನ್ ರೀ, ಇಡೀ ಎಲ್ಲ ಕಡೆನು ಹಂಗೈತಿ ರೀ. ಗೌರ್ಮೆಂಟ್ ಸ್ಕೂಲ್ ಅಷ್ಟೇನು ಎಡ ಇಲ್ಲ ಅಂತಿದ್ರಿ ಅವಾಗ ನಂಗ. ಅವನ ಚಿಕ್ಕವ್ರದಾಗಲ ಎಷ್ಟು ಎಲ್ಲ ಕೊರ್ತೇರಿ. ಅವಾಗೆಲ್ಲ ಬಿಸಿ ಉಟ್ಟಿರ್ಲಿಲ್ಲ, ಚೆಂದ ಪಟಕ ಚಿಲ್ಲ ಇರ್ತಿದ್ದಿಲ್ಲ, ಮತ್ತೆ ಇಂಗ್ಲೀಷ್ ಸಾಕ್ಸ್ ಹೂ ಬಿಟ್ಟು ಎಲ್ಲ ಇರ್ತಿಲ್ಲ. ಅವು ಎಂತ ಕಲ್ಕೊಂಡು ಹೋಗೋರು, ಬಾನೆ ಬೇರೆ ಊರು ಹೆಣ್ಕೊಂಡು ಹೋಗಿ ಜಾಸ್ತಿ ರೀ. ಈಗಿನ ಇದ್ರ ಶಾಲೆ ಕೂಡ ಇರ್ತಿರ್ಲಿಲ್ಲ, ನಾವೇ ಒಯ್ದು ಹೇಳ್ಬೇಕು. ನೀವ್ ಎಲ್ಲಿ ಒಯ್ದ್ರೆ ಗೊತ್ತಿಲ್ಲ, ನಾನು ಒಂದು 4 ಕಿಲೋಮೀಟರ್ ಹೋಗ್ತಾ, 4-6 ಕಿಲೋಮೀಟರ್ ಇರ್ತ್ರಿ. 12 ಕಿಲೋಮೀಟರ್ ಹೋಗ್ಬೇಕು ನಡ್ಕೊಂತ ಬರೋದು, ಮನೆ ಬಂದು ಅಕ್ಕಿ ಕುಟ್ಟೋದು, ಮತ್ತೆ ಖಾರ ಕುಟ್ಟೋದು, ಮಿಲ್ಕ ಇವನ್ನ ಜೋಳ ಬೀಸೋದು, ಇವೆಲ್ಲ ತಾಯಿಯನ್ನ ಕೂಡ ಮಾಡ್ಬೇಕ್ರಿ. ಮತ್ತೆ ಅಡಿಗೆ ಮಾಡ್ಬೇಕು ಸಂಜೆನೆ, ಮುಂಜಾನೆ ಸ್ವಲ್ಪ ರೊಟ್ಟಿ ಮಾಡ್ಲಿಕ್ಕೆ ಏನ ಮುಸ್ರಿ ಕಸ ಮಾಡ್ಕೊಂಡು ಅಷ್ಟು ದೂರ ನಡ್ಕೊಂತ ಹೋಗ್ಬೇಕು. ಅವಾಗೆಲ್ಲ ಈಗೆಲ್ಲ ಅನುಕೂಲ ಐತ್ರಿ, ಸರ್ಕಾರ ಸ್ಕೂಲ್ ಅನ್ನಂಗಿಲ್ಲ, ದೂರ ಇರಂಗಿಲ್ಲ, ಎಲ್ಲ ಚೆನ್ನಾಗೈತಿ ಇವಾಗ, ಯಾರು ಚೆನ್ನಾಗಿಲ್ಲ ಅಂತ ಅನ್ನಂಗೇ ಇಲ್ಲ.
0: ಓಕೆ,
1: ಎಲ್ಲ ಫೆಸಿಲಿಟಿ
0: ಐತ್ರಿ. ಓಕೆ, ಅಕ್ಕ ಮಹಾದೇವಿ ಅವರೇ, ನೀವು ಶಾಲೆಯ ಬಗ್ಗೆ ಎಷ್ಟೊಂದು ಅಭಿಮಾನವನ್ನು ತೋರಿಸ್ತಾ ಇದ್ರಿ, ಕರೆ ಮಾಡಿದ್ರಿ ನಮ್ಮೊಟ್ಟಿಗೆ, ನಿಮ್ಮ ಬಾಲ್ಯದ ನೆನಪುಗಳನ್ನು ಕೂಡ ಹಂಚಿಕೊಂಡ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ತೆ.
1: ಧನ್ಯವಾದ ಮೇಡಮ್, ನೀವು ಕೂಡ ಶುಭ ಸಂಜೆ.
0: ಸ್ನೇಹಿತರೆ, ಆಗಿನ ಶಾಲೆಗಳು ಈಗಿನ ಶಾಲೆಗಳನ್ನು ನಾವು ಹೋಲಿಕೆ ಮಾಡಿದಾಗ ನಮಗೇನೋ ಅದು ನಮಗೆ ಆತ್ಮೀಯ ಅನಿಸ್ಬಿಡುತ್ತೆ. ನಾವು ಓದಿದಂತಹ ಶಾಲಾ ಕಾಲೇಜುಗಳೇನಿರ್ತವೆ, ಈಗ ಏನೇ ಎಷ್ಟೇ ಫೆಸಿಲಿಟೀಸ್ ಇದ್ದರೂ, ಎಷ್ಟೇ ಮುಂದುವರೆದಿದ್ರು ಕೂಡ ನಮಗೆ ನಮ್ಮದೇ ಚಲೋ ಅಂತ ಅನ್ನಿಸ್ತದೆ. ಯಾಕಂತಂದರೆ ಎಲ್ಲ ಕಡೆ ತಿರುಗಿ ಬಂದರೂ ಕೂಡ ಕೊನೆಗೆ ನಮಗೆ ಸಮಾಧಾನ, ಒಂದು ಶಾಂತಿ, ನೆಮ್ಮದಿ ಸಿಗೋದು ಎಲ್ಲಪ್ಪ ಅಂತಂದರೆ ಅದು ನಮ್ಮ ಮನೆಯಲ್ಲಿ. ಅದೇ ರೀತಿ ಈ ಸ್ಕೂಲ್ಗಳ ಮಾತುಗಳು ಬಂದಾಗ ಕೂಡ ನಮ್ಮ ಗೌರ್ಮೆಂಟ್ ಶಾಲೆ, ಸರ್ಕಾರಿ ಶಾಲೆಗಳು ಏನಿವೆ ಅವು ನಿಜಕ್ಕೂ ತುಂಬ ಒಳ್ಳೆಯವು. ಯಾಕಂತಂದರೆ ಹೆಚ್ಚಿನ ಒಂದು ಒತ್ತಡ ಮಕ್ಕಳ ಮೇಲೆ ಅಲ್ಲಿ ಹಾಕಂಗಿಲ್ಲ. ಯಾಕಂತಂದರೆ ಬೇರೆ ಬೇರೆ ಸ್ಕೂಲ್ಗಳು, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೇವಲ ಓದಿಗೆ ಒಂದು ಒತ್ತಡವನ್ನು ಕೊಡ್ತಾರೆ ಹೊರತು ಬೇರೆ ಯಾವುದೇ ಒಂದು ದೈಹಿಕ ಚಟುವಟಿಕೆಗಳನ್ನು ಮಾಡಿಸೋದಿಲ್ಲ, ಮಕ್ಕಳಿಗೆ ಸರ್ವಾಂಗೀಣ ಬೆಳವಣಿಗೆಗೆ ಅನುಕೂಲ ಇರೋದಿಲ್ಲ. ಆದರೆ ಈ ಒಂದು ಸರ್ಕಾರಿ ಶಾಲೆಗಳು ಮಕ್ಕಳ ವಯಸ್ಸು ಎಷ್ಟಿರುತ್ತೆ, ಅವರ ಬುದ್ಧಿಮಟ್ಟ ಎಷ್ಟಿರುತ್ತೆ, ಅದಕ್ಕೆ ತಕ್ಕಂಥ ಸಿಲೆಬಸ್ಸನ್ನು, ಪಠ್ಯಕ್ರಮವನ್ನು ಸೇರಿಸಿರ್ತಾರೆ. ಹೀಗಾಗಿ ಸರ್ಕಾರಿ ಶಾಲೆಗಳು ನಿಜಕ್ಕೂ ಯಾವಾಗಲೂ ಕೂಡ ಮೊದಲನೇ ಶ್ರೇಣಿಯಲ್ಲಿ ನಿಲ್ತವೆ ಅಂತ ಹೇಳಬಹುದು. ಇನ್ನು ನೀವು ಕೂಡ ಕರೆ ಮಾಡಬೇಕು, ನಿಮ್ಮೂರಿನ ಸರ್ಕಾರಿ ಶಾಲೆ ಬಗ್ಗೆ ನಮ್ಮೊಟ್ಟಿಗೆ ನೀವೇನಾದರೂ ಹಂಚ್ಕೋಬೇಕು. ಅಲ್ಲಿರುವಂತಹ ಶಿಕ್ಷಕರು ಹೇಗೆ ಪಾಠವನ್ನು ಮಾಡ್ತಾರೆ, ಹೇಗೆ ನಿಮ್ಮ ಮಕ್ಕಳಿಗೆ ಅವರು ಆತ್ಮೀಯರಾಗಿದ್ದಾರೆ, ಇವನ್ನೆಲ್ಲ ನಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 2220031212 2003 12, ಮತ್ತೊಂದು 2958 98 295 8988 ಕರೆ ಮಾಡಿ HD ಕೋಡ್ ಸಂಖ್ಯೆ 0853 2 ಬಳಸಿ. ಈಗೊಂದು ಗೀತೆಯನ್ನು ಕೇಳೋಣ ಅಂತ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ಸ್ನೇಹಿತರೆ, ಚಿನ್ನಾರಿ ಮುತ್ತ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಸಮಯ 5:45:33 ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ನೀವು ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇಂದಿನ ವಿಷಯ ನಮ್ಮೂರಿನ ಸರ್ಕಾರಿ ಶಾಲೆ. ಬನ್ನಿ, ಕಾರ್ಯಕ್ರಮಕ್ಕೆ ಕರೆ ಬರ್ತಾ ಇದೆ, ಕೇಳೋಣ ಯಾರ್ದು ಅಂತ. ಹಲೋ, ನಮಸ್ಕಾರ. ಹಾ ನಮಸ್ತೆ, ಹೇಳಿ ನಿಮ್ಮ ಹೆಸರು? ನಾಗೇಂದ್ರಪ್ಪ ಗೌಡ ಅವರೇ, ಹೇಳಿ, ನಿಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆ ಹೇಗಿದೆ? ಹೇಳಿ, ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ, ಏನಾದ್ರೂ ಶಾಲೆ? ಓಕೆ, ಎಷ್ಟು ಜನ ಇದ್ದಾರೆ ಅಂತಂದ್ರೆ ಸ್ಟೂಡೆಂಟ್ಸ್? ಹೇಗಿದೆ ಸ್ಕೂಲ್ ನೋಡ್ಲಿಕ್ಕೆ? ಸುಂದರವಾಗಿದೆನಾ
1: ಸ್ಕೂಲ್? ಏನ್ ಕೇಳಬೇಡ ಮೇಡಮ್, ಯಾಕಂದ್ರೆ ಕಂಪೌಂಡ್ ಅದ, ನೀರಿನ ಅನುಕೂಲ ಅದ, ಟೀಚರ್ ಒಂದೇ ಪ್ರಾಬ್ಲಮ್.
0: ಓಕೆ ಓಕೆ, ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರ?
1: ಎಲ್ಲ ಶೌಚಾಲಯ ಎಲ್ಲ ಶೌಚಾಲಯ ಎಲ್ಲ ಬೇಸಾವ ಮೇಡಮ್, ಅದು ಒಂದೇ ಇಲ್ಲ ನೋಡಿ.
0: ಓಕೆ ಓಕೆ, ಟೀಚರ್ಸ್ ಓಕೆ ಬರ್ತಾರೆ. ಈಗ ಅಪಾಯಿಂಟ್ಮೆಂಟ್ಗಳು ನಡೀತಾ ಇದೆ, ಅತಿಥಿ ಶಿಕ್ಷಕರನ್ನು ಕೂಡ ಈಗ ಅಪಾಯಿಂಟ್ ಮಾಡ್ತಾರೆ, ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಹೌದೌದು, ಅಲ್ಲ ಮೂರು ಜನ ಇದ್ರು ಕೂಡ ಅವರು ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ಏನು ತೊಂದರೆ ಇಲ್ಲ ಅಲ್ವಾ? ಹೌದೌದು, ಅಂದ್ರೆ ಕೂಡ ನಿಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆ ಚೆನ್ನಾಗಿದೆ, ಅದು ಒಂದು ಹೆಮ್ಮೆನೆ ಅಲ್ವಾ?
1: ಹೌದು.
0: ನಾಗೇಂದ್ರಪ್ಪ ಗೌಡ ಅವರೇ, ನೀವು ಕರೆ ಮಾಡಿದ್ರಿ, ನಿಮ್ ಸ್ಕೂಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ, ಆಮೇಲೆ ಶಿಕ್ಷಕರ ಕುರಿತು ತುಂಬಾ ಹೃದಯದಿಂದ ಪಾಪ ಅವರ ಒಂದು ಕಷ್ಟವನ್ನ ಅರಿತು ಅವರಿಗೋಸ್ಕರ ಮಾತನಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಸ್ನೇಹಿತರೆ, ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ಶಿಕ್ಷಕರ ಕೊರತೆ ಸರ್ಕಾರಿ ಶಾಲೆಗಳಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಯಾಕಂತಂದರೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ರೂ ಕೂಡ ಹಳ್ಳಿಗಳಲ್ಲಿ ಹೋಗಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆಮೇಲೆ ಬಹಳ ವರ್ಷಗಳಾದರೂ ಕೂಡ ಒಂದು ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಅಂತಂದಾಗ ಇಂತಹ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾದಾಗ ಪ್ರತಿ ವರ್ಷವೂ ಕೂಡ ಅತಿಥಿ ಶಿಕ್ಷಕರನ್ನ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ಳುತ್ತೆ. ಹೀಗಾದಾಗ ಮಾತ್ರ ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣ, ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆದರೆ ಪ್ರತಿಯೊಬ್ಬರು ಹೇಳೋದೇನು, ಸರ್ಕಾರಿ ಶಾಲೆಗಳು ಯಾವಾಗಲೂ ಕೂಡ ಉತ್ತಮವಾಗಿಯೇ ಇವೆ, ಎಲ್ಲ ಒಂದು ಸೌಲಭ್ಯಗಳಲ್ಲಿ ದೊರಕ್ತಾ ಇವೆ. ಆದರೂ ಕೂಡ ಒಂದು ಶಿಕ್ಷಕರ ಕೊರತೆ ಒಂದು ನೀಗಿಬಿಟ್ರೆ ನಮ್ಮ ಶಾಲೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಪ್ರೈವೇಟ್ ಏನು ಖಾಸಗಿ ಶಾಲೆಗಳೇನಿದ್ದಾವೆ ಅವುಗಳು ಕೇವಲ ಒಂದು ಫೀಸ್ ವಸೂಲಿಗಾಗಿಯೇ ಮುಂದೆ ಮುಂದೆ ಬರ್ತಾ ಇರ್ತವೆ. ಆದರೆ ಏನೂ ಕೂಡ ಫೀಸ್ ಇಲ್ಲದೆ ಎಲ್ಲ ಫ್ರೀಯಾಗಿ ಕೊಟ್ಟು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂಥೇಳಿ ಸರ್ಕಾರ ಎಷ್ಟು ಒಂದು ಕಾಳಜಿಯನ್ನು ವಹಿಸ್ತಾ ಇದೆ, ಆ ಕಾಳಜಿಯನ್ನು ಸಾರ್ವಜನಿಕರಾದ ನಾವು ಕೂಡ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಮಕ್ಕಳನ್ನು ಇನ್ನೂ ಯಾರಿಗೆ ಯಾರು ಶಾಲೆಗೆ ಕಳಿಸಿಲ್ಲ, ಯಾಕಂತಂದರೆ ಈಗಾಗಲೇ ಮುಂಗಾರು ಹಂಗಾಮು ಶುರು ಆಗಿದೆ, ಮಕ್ಕಳಿಗೆ ಹೊಲದಲ್ಲಿ ಕೆಲಸ ಇರುತ್ತೆ, ಶಾಲೆ ಕಳಿಸಿದ್ರೆ ಯಾರು ಮಾಡಬೇಕು, ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವ್ರನ್ನ ಯಾರು ನೋಡ್ಕೋಬೇಕು, ಇದೆಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲಿ ಇದ್ದಿದ್ದೆ. ದಯಮಾಡಿ ಹೀಗೆ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಸಮಸ್ಯೆ ನಿಮಗೆ ಇರಲಿ, ನಿಮ್ಮ ಮಕ್ಕಳಿಗೆ ಒಂದು ಶಾಲೆಗೆ ಕಳಿಸಿ ಉತ್ತಮ ಒಂದು ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಡಿ ಅಂತ ಈ ಮೂಲಕ ಎಲ್ಲ ಒಂದು ಕೇಳುಗರಲ್ಲಿ ಕೇಳ್ಕೊತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ಬರುತ್ತೆ, ಆ ಗೀತೆಯ ನಂತರ ಕಾರ್ಯಕ್ರಮದಲ್ಲಿ ಮುಂದಿನ ಕೇಳುಗರೊಟ್ಟಿಗೆ ಮಾತನಾಡೋಣ.

0: हेलो ಸ್ನೇಹಿತರೆ, ಕರೆ ಮಾಡಲಿಕ್ಕೆ 2003123226522 ಎಸ್ಟಿಡಿ ಕೋಡ್ ಸಂಖ್ಯೆ 08532 ಬಳಸಿ ಕರೆ ಬರ್ತಾ ಇದ್ದು ಕರೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಅನಿಸುತ್ತೆ. ಈಗಾಗಲೇ ಹೇಳಿದಂತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ಲಭ್ಯ ಇವೆ ಅಂತ ಹೇಳ್ಬೋದು. ಆಮೇಲೆ ಯಾವುದೇ ಮಕ್ಕಳಿಗೆ ಒತ್ತಡ ಕೂಡ ಇರೋದಿಲ್ಲ ಅನ್ನುವಂಥದ್ದು. ಸ್ಕೂಲ್ ಟೈಮಿಂಗ್ಸ್ ಕೂಡ ವೇಳೆ ಎಷ್ಟು ಚೆನ್ನಾಗಿದೆ ಅಂತಂದರೆ 9 ಗಂಟೆಯಿಂದ ಹಿಡಿದು 4-4:30 ಅಷ್ಟೇ. ಆದರೆ ನೀವು ಬೇರೆ ಪ್ರೈವೇಟ್ ಸ್ಕೂಲ್ಗಳನ್ನು ನೋಡಿದಾಗ ತುಂಬ ಹೊತ್ತು ಸ್ಕೂಲಲ್ಲಿ ಇರಿಸ್ಕೋತಾರೆ. ಆ ಮಕ್ಕಳ ತಲೆಯಲ್ಲಿ ಎಷ್ಟು ಹೋಗಬೇಕು ಅಷ್ಟೇ ಹೋಗುತ್ತೆ. ಆದರೆ ಕೆಲವು ನಿಯಮಗಳೇನಿವೆ ಸರ್ಕಾರದ್ದು ತುಂಬಾ ಒಳ್ಳೆಯದಿದೆ ಅಂತ ಹೇಳ್ಬೋದು. ಆಮೇಲೆ ನಲಿ ಕಲಿ ಅನ್ನುವಂತಹ ಒಂದು ಹೊಸ ಚಟುವಟಿಕೆ ಆಗಿರಬಹುದು. ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ದಾಖಲಾತಿ ಸೇತು ಬಂದ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಮಕ್ಕಳಿಗಾಗಿ. ಮಧ್ಯಾಹ್ನದ ಉಪಹಾರ ಯೋಜನೆ ಇದೆ. ಅನುಭವಾತ್ಮಕ ಕಲಿಕೆಯೊಂದಿಗೆ ಕಲಿಸ್ತಾರೆ. ಬೂಟುಗಳನ್ನು, ಸಾಕ್ಸ್ಗಳನ್ನು, ಸಮವಸ್ತ್ರಗಳನ್ನು ಮತ್ತು ಸೈಕಲನ್ನು ಕೂಡ ಫ್ರೀಯಾಗಿ ಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ತಾಲೂಕಾ ಲೆವೆಲ್ಗಳಲ್ಲಿ ಅಥವಾ ಜಿಲ್ಲಾ ಮಟ್ಟಗಳಲ್ಲಿ ಪ್ರತಿಭಾ ಕಾರಂಜಿ ಅನ್ನೋವಂಥದ್ದು, ಮಕ್ಕಳಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಎಲ್ಲ ತರಹದ ಹಾಡಾಗಿರ್ಬೋದು, ನೃತ್ಯ ಆಗಿರಬಹುದು, ಏಕಪಾತ್ರ ಅಭಿನಯ ಆಗಿರಬಹುದು, ಇನ್ನೇನು ಇವೆ ಬೇರೆ ಬೇರೆ ಸೃಜನಾತ್ಮಕವಾಗಿ ಬಳಸುವಂಥ ಎಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ. ಎಲ್ಲ ಸ್ಪರ್ಧೆಗಳನ್ನು ಕೂಡ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಕಂಡುಹಿಡಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಅವರು ಆ ಒಂದು ನಿಟ್ಟಿನಲ್ಲಿ ಮುಂದುವರಲಿಕ್ಕೆ ಹೆಚ್ಚಿನ ಅಭ್ಯಾಸ ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಗ್ರಂಥಾಲಯಗಳಲ್ಲಿ ಹೆಚ್ಚಿನ ಒಳ್ಳೆಯ ಒಂದು ಗುಣಾತ್ಮಕ ಪುಸ್ತಕಗಳನ್ನು ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ನೋಡಬಹುದು. ಕಲಿಕಾಸರೆ ಮತ್ತು ಪ್ರಶ್ನಕೋಟಿ ಅನ್ನುವಂಥದ್ದಿದೆ. ನಂತರ ಅನೇಕ ರೀತಿಯ ಪ್ರಶ್ನೆ ಪತ್ರಗಳಲ್ಲಿರ್ತವೆ. ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಲ್ಲವೂ ಕೂಡ ಅದರಲ್ಲಿ ಶುಭ ನುಡಿ ಇರುತ್ತೆ. ಪಂಚಾಂಗ ಶುಭ ನುಡಿ ಅಂತೇಳಿ ಒಂದು ಮಾಡಿದ್ದಾರೆ. ಇವೆಲ್ಲ ಬಹಳಷ್ಟು ರೀತಿಯ, ಮತ್ತು ಈಗ ಶಾಲೆಯಲ್ಲಿ ಪರೀಕ್ಷೆಗಳು ಬಂತು ಅಂತಂದರೆ ಸಾಕು, ರೇಡಿಯೋಗಳಲ್ಲಿ, ದೂರದರ್ಶನಗಳಲ್ಲಿ ಪಾಠಗಳನ್ನು ಕೂಡ ಬಿತ್ತರ ಮಾಡ್ತಾರೆ. ಅವರು ಯಾರು ಒಂದು ತಜ್ಞರು ಇರ್ತಾರೆ, ಆ ಭಾಷಾ ತಜ್ಞರು ಬಂದು ಪಾಠಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲವೂ ಕೂಡ ನಮಗೆ ಈ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಮ್ಮ ಗೌರ್ಮೆಂಟ್ ಶಾಲೆ ಅನ್ನುವಂಥದ್ದು ನಿಜಕ್ಕೂ ಇದೊಂದು ರೀತಿ ವರ ಇದ್ದಂಗೆ ಅಂತ ಹೇಳಬಹುದು. ಮೊದಲೆಲ್ಲ ನಾವು ಗೌರ್ಮೆಂಟ್ ಶಾಲೆ ಅಂತಂದರೆ ಏನೋ ಪ್ರೈವೇಟ್ ಶಾಲೆಯಲ್ಲಿ ಇರಲಾರದ್ದು, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇರಲಾರದ್ದು ಪ್ರೈವೇಟ್ನಲ್ಲಿ ಏನೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಪ್ರೈವೇಟ್ನಲ್ಲಿ ಸಿಗಲಾರದ್ದೆಲ್ಲ ನಮ್ಮ ಗೌರ್ಮೆಂಟ್ನಲ್ಲಿ ಸಿಗುತ್ತೆ. ಮುಖ್ಯವಾಗಿ ಮಕ್ಕಳಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಪಠ್ಯ ಪುಸ್ತಕಗಳನ್ನು ಹೊತ್ಕೊಂಡು ಹೋಗ್ತಿರ್ತಾರೆ, ಆ ಬೆನ್ನು ಮುರಿದು ಹೋಗೋ ಹಾಗೆ ಹೊತ್ಕೊಂಡು ಹೋಗ್ತಿರ್ತಾರೆ. ಆ ಒಂದು ಕಷ್ಟದಿಂದ ಈ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ರಿಯಾಯಿತಿ ಇದೆ ಅಂತಲೂ ಕೂಡ ಹೇಳಬಹುದು. ಕುಡಿಲಿಕ್ಕೆ ಶುದ್ಧ ನೀರಿದೆ, ಶೌಚಾಲಯ ಇದೆ, ಎಲ್ಲ ರೀತಿಯಾಗಿ ಎಲ್ಲವನ್ನು ಉಚಿತವಾಗಿ ಕೊಡುತ್ತೆ. ಜ್ಞಾನವನ್ನು ಯಥೇಚ್ಛವಾಗಿ ಯಥೇಚ್ಛವಾಗಿ ಹಂಚುವಂತಹ ಒಂದು ಭಂಡಾರ ನಮ್ಮ ಸರ್ಕಾರಿ ಶಾಲೆಗಳು ಅಂತಂದರೆ ತಪ್ಪಾಗೋದಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರೂ ಕೂಡ ದಾಖಲಾಗಬೇಕು. ಮಕ್ಕಳು, ಎಲ್ಲ ಮಕ್ಕಳು ದಾಖಲಾಗಬೇಕು. ಯಾರಿಗೆ ಕೂಡ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನೋ ಕೆಲಸ ಇದೆ ಅದು ಇದು ಅನ್ನೋರು ಕೂಡ ಬಾಲಕಾರ್ಮಿಕ ಪದ್ಧತಿಗೆ ಪೂರ್ಣ ವಿರಾಮ ಇಟ್ಟು ಅವರನ್ನು ಕೂಡ ಶಾಲೆಗೆ ಸೇರಿಸಬೇಕು ಅನ್ನುವಂಥದ್ದು ನಮ್ಮ ಆಕಾಶವಾಣಿ ರಾಯಚೂರು FM ಕೇಂದ್ರದ ಮಹದಾಶಯ. ಹೀಗಾಗಿ ಈ ಕಾರ್ಯಕ್ರಮವನ್ನು, ನೇರ ಫೋನಿನ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಶಾಲೆಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ, ನಿಮ್ಮ ಮನೆಯ ಅಕ್ಕಪಕ್ಕ ಆಗಿರ್ಬೋದು, ನಿಮ್ಮ ಊರಿನಲ್ಲಾಗಿರ್ಬೋದು, ಇಂತಹ ಒಂದು ಪರಿಸ್ಥಿತಿಗಳಿರ್ತವೆ. ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳು ನೋಡ್ಕೋಬೇಕು, ಹಾಗೆ ಹೀಗೆ ಅಂಥೇಳಿ ಮಕ್ಕಳನ್ನು ಶಾಲೆಗೆ ಕಳಿಸೋದನ್ನೇ ಬಿಟ್ಬಿಟ್ಟಿರ್ತಾರೆ ತಂದೆ ತಾಯಿಗಳು. ಈ ನಿಟ್ಟಿನಲ್ಲೂ ಕೂಡ ನಮ್ಮ ಸರ್ಕಾರಿ ಶಿಕ್ಷಕರು ಕೆಲಸ ಮಾಡ್ತಾಯಿದ್ದಾರೆ. ಮನೆ ಮನೆಗೆ ಹೋಗಿ ಅವರನ್ನು ಶಾಲೆಗೆ ಕರ್ಕೊಂಬರ್ಲಿಕ್ಕೆ ಮನ ಒಲಿಸ್ತಾ ಇದ್ದಾರೆ. ನೀವು ಕೂಡ ಈ ಒಂದು ಕಾರ್ಯಕ್ರಮನ ಕೇಳಿ ಅವರ ಮನ ಒಲಿಸಿ ಶಾಲೆಗೆ ಅವರನ್ನು ದಾಖಲಾತಿ ಮಾಡಿ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತಹ, ಕರೆಗಾಗಿ ಪ್ರಯತ್ನಿಸಿದಂತಹ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನು ಶರಣಬಸವ ಅವರು ಒದಗಿಸಿದರು.
1: ಇದುವರೆಗೂ ಯುವ ಚಿಂತನ
2: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ.

ಇದಾಗಿತ್ತು ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಪ್ರಕಟಣೆಗಳಿವೆ. 6:15 ಆರೋಗ್ಯ ಭಾಗ್ಯ, ಮಕ್ಕಳ ಫಿಸಿಯೋಥೆರಪಿ ಮಹತ್ವದ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಮಕ್ಕಳ ಫಿಸಿಯೋಥೆರಪಿ ತಜ್ಞರಾದ ಡಾಕ್ಟರ್ ಪದ್ಮಾವತಿ ಅವರೊಂದಿಗೆ ಸಂದರ್ಶನ ಇದೆ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಬೇವಿನ್ ಬೆಂಚಿ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ನೇರ ಫೋನಿನ ಕಾರ್ಯಕ್ರಮ ಇದೆ. ರಾಯಚೂರು ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್, ಉಪನಿರ್ದೇಶಕರಾದ ನಯೀಂ ಹುಸೇನ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ. ಪ್ರಸ್ತುತಿ ಅಮರೇಶ್ ಆಶಿಹಾಳ್. 7:20 ಜನಪದ ಸಂಗೀತವಿದೆ. ಇನ್ನು 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಗರಿಂದ ಚೌಡಕಿ ಪದಗಳನ್ನು ಕೇಳುವಿರಿ. 9:15 ಭಾವಗೀತೆಗಳಿವೆ. 9:30 ನಾಟಕ ಹಿನ್ನೀರು ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಆರ್ ಸೆಮ್ಮನ್ಗುಡಿ ಆರ್ ಶ್ರೀನಿವಾಸ್ ಅಯ್ಯರವರ ಗಾಯನದ ಧ್ವನಿ ಮುದ್ರಿಕೆ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಇನ್ನು ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮ ವಿವರಣೆ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಚಂದ್ರಕಲಾ ನಂದವರ್ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ NS ಗಡ್ಕರ್ ಅವರ ರಚನೆಯ ವೃಂದಗಾನದಲ್ಲಿ. 6:40 ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಮುಂದುವರೆದ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ. 7:35 ಪ್ರಕಟಣೆಗಳು. 7:45 ಹಾಗೂ 9:00 ಚಿತ್ರಗೀತೆಗಳು. 8:30 ವಚನ ಗಾಯನ. 9:05 ಭಾವಗೀತೆಗಳು. 10:02 10:30 11:02 11:59 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಿಲಯದ ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಡಾಕ್ಟರ್ ದುರ್ಗಾ ರತ್ನಾಸಿ ಅವರಿಂದ ಭಾಷಣ. ವಿಷಯ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ PCOD ಮತ್ತು PCOS ಮತ್ತು PMOS ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ JK ಅವರಿಂದ ಮಾಹಿತಿ ಹಾಗೂ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಿನ ಸಂಬಂಧ ಕುರಿತು ಡಾಕ್ಟರ್ ಗಾನ್ವಿ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಹಾಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ AS ಶಂಕರ ನಾರಾಯಣ. ಇನ್ನು ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ತುತಿಗೊಂದು ಮಾರ್ಗ. ಭಾಗವಹಿಸುತ್ತಾರೆ ನೃತ್ಯ ಹಾಗೂ ಜಿಮ್ನಾಸ್ಟಿಕ್ ಟ್ರೈನರ್ ರಾಕೇಶ್. ಪ್ರಸ್ತುತಿ ವೆಂಕಟೇಶ್ ಹೂಗಾರ್. 6:15 ಗ್ರಾಮದರ್ಶಿಯಲ್ಲಿ ರಾಯಚೂರು ತಾಲೂಕಿನ ಹನುಮಾನ್ ದೊಡ್ಡಿ ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್. ಇನ್ನು 6:51 7:34 7:45 9:15 ಪಂದ್ಯದ ಕೊನೆಯವರೆಗೂ ಲೀಡ್ಸ್ ನಗರದ ಹೆಡಿಂಗ್ಲೋ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ನೆದರ್ಲ್ಯಾಂಡ್ ತಂಡಗಳ ನಡುವೆ ನಡೆಯುತ್ತಿರುವ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಬಿತ್ತರಗೊಳ್ಳಲಿದೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಈಗ ಕೆಲವು ಹೇಳಿಕೆಗಳನ್ನು ಕೇಳಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳುತ್ತಾರೆ, ವಿಶಾಲ ಹೃದಯಗಳಲ್ಲಿ ಸ್ವಾರ್ಥ ಇರೋದಿಲ್ಲ. ಶಾಂತಿ ಸಂತೋಷ ಉಂಟು ಮಾಡುವ ಒಂದು ಮಾತು ಅತ್ಯಂತ ಶ್ರೇಷ್ಠ.

ಸತ್ಯ ಏನು ಅಂತ ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ. ಯಾಕೆಂದರೆ ನಿಮಗೆ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ ನಂಬಿಕೆ ಕಳೆದುಕೊಂಡಿರುತ್ತದೆ.

ವಿಶ್ವಾಸ ಮತ್ತು ನಂಬಿಕೆ ಇರುವ ಜನರು ಆಯಸ್ಕಾಂತವಿದ್ದಂತೆ. ಅವರು ಎಂತಹ ಪರಿಸ್ಥಿತಿಯಲ್ಲೂ ಆತ್ಮವಿಶ್ವಾಸ ಕಳೆದುಕೊಳ್ಳೋದಿಲ್ಲ. ರಾತ್ರಿಯಾಗುವುದೇ ಬೆಳಗಾಗಲು ಎಂಬುದು ಅವರ ನಂಬಿಕೆ. ಇದು ವಾಸ್ತವವೂ ಕೂಡ. ಹೇಳಿಕೆಗಳನ್ನು ಕೇಳಿದ್ರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
0: ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಫಿಸಿಯೋಥೆರಪಿ ಮಹತ್ವದ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಮಕ್ಕಳ ಫಿಸಿಯೋಥೆರಪಿ ತಜ್ಞರಾದ ಡಾಕ್ಟರ್ ಪದ್ಮಾವತಿ ಅವರೊಂದಿಗೆ ಸಂದರ್ಶನ ಇದೆ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯಕೇಳಿಗರೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರತಕ್ಕಂಥ ಮತ್ತು ವಿಶೇಷವಾಗಿ ಮಕ್ಕಳ ಫಿಸಿಯೋಥೆರಪಿ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಪದ್ಮಾವತಿ ಎಸ್ ಪಾಟೀಲ್ ಅವರು ಬಂದಿದ್ದಾರೆ. ಅವರು ಮಕ್ಕಳಲ್ಲಿ ಈ ಫಿಸಿಯೋಥೆರಪಿ ಬಗ್ಗೆ ಮಾತಾಡ್ತಾರೆ. ಸಾಮಾನ್ಯವಾಗಿ ಈ ಫಿಸಿಯೋಥೆರಪಿ ತುಂಬಾ ವಯಸ್ಸಾದವರಿಗೆ ಅಥವಾ ಮಧ್ಯ ವಯಸ್ಸಿನ ಜನರಿಗೆ ಈ ನೋವುಗಳು ಕಂಡು ಬಂದಾಗ ಬೆನ್ನು ನೋವು, ಕತ್ತು ನೋವು ಅಥವಾ ಬ್ಯಾಕ್ ಪೇನು, ಮೊಣಕಾಲು ನೋವು ಈ ತರ ನೋವುಗಳಿದ್ದಾಗ ಫಿಸಿಯೋಥೆರಪಿ ತುಂಬಾ ಒಳ್ಳೆ ಕೆಲಸ ಮಾಡ್ತದೆ ಅಂತೇಳಿ ಅದನ್ನು ಅಡ್ವೈಸ್ ಮಾಡ್ತಾರೆ. ಆದರೆ ಮಕ್ಕಳಲ್ಲಿ ಫಿಸಿಯೋಥೆರಪಿ ಯಾಕೆ ಮಾಡಿಸ್ತಾರೆ? ಚಿಕ್ಕ ಮಕ್ಕಳಲ್ಲಿ ಎಳೆ ದೇಹ ಇರುತ್ತೆ, ಅವ್ರಿಗೆ ಯಾಕೆ ಫಿಸಿಯೋಥೆರಪಿ ಮಾಡಿಸ್ತಾರೆ? ಇವೆಲ್ಲ ಪ್ರಶ್ನೆಗಳು ನಮ್ಗೆ ಎಲ್ರಿಗೂ ಕಾಡ್ತಿರ್ತದೆ. ಹಾಗಾಗಿ ಮಕ್ಕಳಿಗೆ ಫಿಸಿಯೋಥೆರಪಿಯ ಮಹತ್ವ ಏನು ಅನ್ನೋದನ್ನು ಕುರಿತು ಇವತ್ತು ಡಾಕ್ಟರ್ ಪದ್ಮಾವತಿ ಪಾಟೀಲ್ ಅವರು ಮಾತಾಡ್ತಾರೆ. ಮೇಡಮ್, ಫಿಸಿಯೋಥೆರಪಿ ಅಂದ್ರೆ ಏನು, ಅದ್ರ ಬಗ್ಗೆ ಪ್ರಾರಂಭದಲ್ಲಿ ಹೇಳಿ.
3: ನಮಸ್ಕಾರ ಎಲ್ರಿಗೂ. ಫಿಸಿಯೋಥೆರಪಿ ಅಂತ ಅಂದ್ರೆ ಈಗ ನಾವು ನಾರ್ಮಲಿ ಈಗ ಸರ್ ಎಕ್ಸ್ಪ್ಲೇನ್ ಮಾಡಿರೋ ತರಾನೇ ವ್ಯಾಯಾಮ ಮಾಡಿಸೋದು ಅಥವಾ ಮೂವ್ಮೆಂಟ್ಸ್ ಮಾಡಿಸೋದ್ರಿಂದ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಮೆಡಿಸಿನ್ಸ್, ಗುಳಿಗೆ ಕೊಡೋದು, ಸರ್ಜರಿ ಮಾಡೋದು ಇದೆಲ್ಲ ಒಂಥರದ ಟ್ರೀಟ್ಮೆಂಟ್ ಆದ್ರೆ ಜಸ್ಟ್ ಎಕ್ಸಸೈಸಸ್ ಮಾಡಿಸಿ ಒಂದು ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡುವಂತದ್ದು ಇರುತ್ತೆ. ಈಗ ನಮ್ದು ಮಕ್ಕಳದ್ದು ಸ್ಪೆಷಾಲಿಟಿ ಇರೋದು, ಎಲ್ರಿಗೂ ಏನ್ ಚಿಂತೆ ಇರ್ತೈತಿ, ಈಗ ಮಕ್ಳು ಹುಟ್ಟಿದಾಗ ಮಕ್ಳು ಕುತ್ಕೊಳ್ಬೇಕು, ಅವನು ಎದ್ ನಿತ್ಕೊಂಡ ಇಲ್ಲ, ಅವ್ನು ನಡೀತಾ ಇದ್ದಾನ ಇಲ್ಲ. ಮೊದಲನೇ ಒಂದು ವರ್ಷದ್ದು ಅಥವಾ 2 ವರ್ಷದ ಟೈಮ್ ಅಲ್ಲಿ ನಮ್ ಎಲ್ರಿಗೂ ಮಕ್ಕಳ ಮೇಲೆ ಫೋಕಸ್ ಇರೋದು ಇದೆ, ಅವ್ನು ಎದ್ ನಡೀತಿದ್ದಾನ ಇಲ್ಲ ಅನ್ನೋದು. ಸೊ ಇದು ಇನ್ ಕೇಸ್ ಆಗ್ಲಿಲ್ಲ, ಯಾವುದೋ ಬೇರೆ ಎಲ್ಲ ತರದ ಕಾರಣಗಳಿರ್ತಾವ, ಯಾವುದೋ ಒಂದ್ ಕಾರಣದಿಂದ ಹಿಂದುಳಿದ್ರು ಮಕ್ಕಳು, ಹಂಗಿದ್ದಾಗ ನಾವ್ ಅವರಿಗೆ ಅದನ್ನ ಅಚೀವ್ ಮಾಡಕ್ಕೆ ಒಂಥರ ಹೆಲ್ಪ್ ಮಾಡ್ತೀವಿ. ಈಗ ನಮ್ದ್ರಲ್ಲೂ ಬೇರೆ ಬೇರೆ ತರದೆಲ್ಲ ಟೆಕ್ನಿಕ್ಸ್ ಇರ್ತಾವ, ನಮ್ಮ ಹತ್ರನು ಮಷಿನ್ಸ್ ಇರ್ತಾವೆ, ಯಾವ ಮಗುವಿಗೆ ಯಾವ ತರದ ಮೂವ್ಮೆಂಟ್ಸ್ ಮಾಡಿಸಿದ್ರೆ ಏನ್ ಬರ್ತೈತಿ ಅನ್ನೋದ್ರ ಪ್ರಕಾರ ನಾವು ಫಿಸಿಯೋಥೆರಪಿ ಮಕ್ಕಳದ ಏಜ್ ಅಲ್ಲಿ ಮಾಡಿಸ್ತೀವಿ. ಈಗ ನಮ್ದ್ರಲ್ಲಿ ನಾವು ಹುಟ್ಟಿದ ಮಗುವಿಂದ ಹಿಡಿದು 17-18 ವರ್ಷದ ತನಕ ಈ ಒಂದು ಏಜ್ ಗ್ರೂಪ್ ಅಲ್ಲಿ ನಾವು ಫಿಸಿಯೋಥೆರಪಿ ಕೊಡ್ತೀವಿ. ನಮ್ದ್ರಲ್ಲಿ ಕಾಮನ್ ಆಗಿ ಫಿಸಿಯೋಥೆರಪಿ ಮಕ್ಕಳದಂದ್ರೆ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿ ಬಹಳ ಈಗ ಎಲ್ರ ಬಾಯಿಂತ್ರ ಬರೋದು ಅದು ಒಂದೇ. ಬಟ್ ಅದು ಒಂದು ಬಿಟ್ಟು ನಮ್ಮ ಹತ್ರ ಬೇರೆನೂ ನಾವೀಗ ಮಕ್ಕಳದ ಏಜ್ ಗ್ರೂಪೇ ಹಂಗಿದೆ, ಈಗ ಹುಟ್ಟಿದ ದಿನದಿಂದ 18 ವರ್ಷದ ತನಕ ಯಾವುದೇ ತರದ ತೊಂದರೆ ಇದ್ರು ಅದಕ್ಕೆ ಫಿಸಿಯೋಥೆರಪಿ ಅವಶ್ಯಕತೆ ಇರ್ತೈತಿ. ಕಾಲ್ ಮುರ್ಕೊಂಡು, ಕೈ ಮುರ್ಕೊಂಡು, ಫ್ರಾಕ್ಚರ್ ಆಗಿ ಅದಕ್ಕೆ ನೆಕ್ಸ್ಟ್ ನಾವು ರಿಹ್ಯಾಬ್ ಮಾಡೋದು ಅದು ಮಕ್ಕಳದ ಫಿಸಿಯೋಥೆರಪಿದಲ್ಲೇ ಬರುತ್ತೆ. ಪ್ಯಾರಾಲೈಸಿಸ್ ತರ ಆಯ್ತು, ಈಗ ಫಿಟ್ಸ್ ಅಂತ ಹೇಳ್ತಾರೆ ಕಾಮನ್ ಆಗಿ, ಹುಟ್ಟಿದ ದಿನ ಅತ್ತಿಲ್ಲ ಮಗು, ಹುಟ್ಟಿದ ತಕ್ಷಣ ಅಳಬೇಕು ಅತ್ತಿಲ್ಲ. ಸೊ ಹಂಗಾದಾಗ ಆ ಒಂದು ಸ್ವಲ್ಪ ಟೈಮ್ ಅಲ್ಲಿ ಮೆದುಳಿಗೆ ರಕ್ತ ಸಂಚಲನೆ ಸರಿಯಾಗಿ ಆಗಂಗಿಲ್ಲ, ಬ್ಲಡ್ ಸಪ್ಲೈ ಆಗಂಗಿಲ್ಲ. ಸೊ ಅದರಿಂದ್ರೂ ಪ್ರಾಬ್ಲಮ್ ಆಗತ್ತೆ. ಹುಟ್ಟಿದ ತಕ್ಷಣ, ಹುಟ್ಟಿದ ಒಂದು ವಾರದ ಟೈಮ್ದಲ್ಲಿ ಕಾಮಾಲೆ ರೋಗ ಅಥವಾ ಜಾಂಡಿಸ್ ಆಗಿ ಅದು ಬ್ರೈನಿಗೆ ಸ್ಪ್ರೆಡ್ ಆಗಿ ಅವಾಗೂ ಪ್ರಾಬ್ಲಮ್ ಆಗತ್ತೆ. ಹಂಗಿದ್ದಾಗ ಅಂತ ಮಕ್ಕಳು ಸ್ವಲ್ಪ ಬುದ್ಧಿಮಾಂದ್ಯ ಮಕ್ಕಳ ತರ ಹುಟ್ಕೊಳ್ತಾರೆ, ಅವ್ರಿಗೆ ಸ್ವಲ್ಪ ಕೈ ಕಾಲು ಆಡಂಗಿಲ್ಲ, ಎದ್ದು ಮೂವ್ಮೆಂಟ್ ಮಾಡಂಗಿಲ್ಲ, ಎಲ್ಲಿ ಹೆಂಗ್ ಮಲಗಿಸಿರ್ತೀರಿ ಹಂಗೆ ಇರ್ತಾರೆ. ಸೊ ಅಂತ ಮಕ್ಕಳಿಗೆ ನಾವು ನೋಡ್ತೀವಿ. ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗಿರತ್ತೆ ಮಕ್ಕಳಿಗೆ, ಹುಟ್ಟಿದಾಗ ವೆಂಟಿಲೇಟರ್ ಮೇಲೆ ಇರ್ತಾರ, ಇಲ್ಲ ಆಕ್ಸಿಜನ್ ಥೆರಪಿ ತಗೊಳ್ತಿರ್ತಾರ. ಸೊ ಅಂಥವ್ರಿಗೂ ಉಸಿರಾಟದ ಅವ್ರದ್ದು ತಮ್ ತಾವೇ ಮಾಡಕ್ ಹೆಲ್ಪ್ ಮಾಡೋ ಹಂಗೂ ನಾವು ಫಿಸಿಯೋಥೆರಪಿ ಮಾಡಿಸ್ತೀವಿ, ಇದು ನಾವು ಮಾಡ್ತೀವಿ. ಮತ್ತೆ ಕೆಲವೊಂದಿಷ್ಟು ಸಿಚುವೇಶನ್ ದಲ್ಲಿ ಮಕ್ಕಳಿಗೆ ನಮ್ಗೆ ಹೆಂಗೀಗ ಈಗಿನ ಜನರೇಷನ್ ನಾವು ನೋಡಿದ್ರೆ ದೊಡ್ಡವರಿಗೆ ಈಗ ಎಷ್ಟು ವಯಸ್ಸಾದ್ಮೇಲೆ ನೀ ಪೇನ್, ಬ್ಯಾಕ್ ಪೇನ್ ಬರುತ್ತೆ, ಅದು ನಮ್ಗೀಗ ನಾವು ಈಗ 18-20 ವರ್ಷದ ಮಕ್ಕಳದೊಳಗು ನಾವ್ ನೋಡ್ತೀವಿ. ಸೊ ಅವರಿಗೂ ನಾವು ಫಿಸಿಯೋಥೆರಪಿ ಕೊಡ್ತೀವಿ. ವ್ಯಾಯಾಮದ ಅವಶ್ಯಕತೆ ಐತಿ, ಫಿಸಿಯೋಥೆರಪಿ ಅವಶ್ಯಕತೆ ಐತಿ ಅಂತ ಅವರಿಗೆಲ್ಲ ನಾವು ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ.
2: ಮಕ್ಕಳಿಗೆ ಯಾವ ನೋವುಗಳು ಬರ್ತದೆ ಈ ಬೆಳವಣಿಗೆ ಇರ್ತಕ್ಕಂಥ ಮಕ್ಕಳಿಗೆ ಅಂತೇಳಿ ಸಾಮಾನ್ಯವಾಗಿ ಅಂತಿರ್ತಾರೆ. ಆದರೆ ಮಕ್ಕಳಲ್ಲಿ ಕೂಡ ಈ ಥರ ನೋವುಗಳು ಬರ್ತಿರ್ತವೆ, ನೀವು ಹೇಳ್ದಂಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತವೆ ಅಂತೇಳಿ. ಈಗ ಯಾವ ಮಕ್ಕಳಿಗೆ ನೀವು ಫಿಸಿಯೋಥೆರಪಿ ಮಾಡಿಸ್ತೀರಿ? ಈಗ ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳು ತೊದಲು ಮಾತಾಡ್ತಿರ್ತಾರೆ, ಅದು ಬೇರೆ, ಆಮೇಲೆ ನಡೆಕಾಗಲ್ಲ ಅನ್ನೋವಂಥದ್ದು ಮಾತು ಹೇಳಿದ್ರಿ, ಆಮೇಲೆ ಬ್ರೇನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಫಿಸಿಯೋಥೆರಪಿ ಮಾಡಿಸ್ತಾರೆ. ಯಾವ ಥರದ ಮಕ್ಕಳಿಗೆ ನೀವು

0: ಈಗ ನಾವ್ ಏನ್ ಪ್ರಾಕ್ಟೀಸ್ ಮಾಡೋದ್ರಿಂದ್ರನೇ ಎಲ್ಲ ಬರುತ್ತೆ. ಸೊ ನಾವ್ ಅವ್ರಿಗೆ ಅದನ್ನ ಟ್ರೈನ್ ಮಾಡ್ತೀವಿ, ಸರಿ ವೇ ಒಳಗ ಟ್ರೈನ್ ಮಾಡಿ ಅವ್ರು ಅದನ್ನ ಅಚೀವ್ ಮಾಡೋ ಹಂಗೆ ಹೆಲ್ಪ್ ಮಾಡ್ತೀವಿ. ಎಲ್ಲಾ ಮಕ್ಳಿಗೂ ಫಿಸಿಯೋಥೆರಪಿ ಬೇಕಂತಿರಂಗಿಲ್ಲ, ಯಾವ ಮಕ್ಳಿಗೆ ಬೇಕು. ಈಗ ನಾವು ನಾರ್ಮಲ್ ಆಗಿ ನೋಡಿದ್ರೆ 3 ತಿಂಗಳದ ಒಂದು ಪೀರಿಯಡ್ ಅಂದ್ರೆ ಹುಟ್ಟಿದ ಕೋಸು ಒಂದು ತಲೆ ಕುತ್ಕೊಳ್ಬೇಕಾದ್ರದ್ದು, ಕತ್ ನಿಂದ್ರೋದು ಅಥವಾ ಗೋಣ್ ನಿಂದ್ರೋದು ಏನಂತಾರಲ್ಲ ಅದು 3 ತಿಂಗಳಿಗೆ ಇರಬೇಕು. ಹಂಗೆ ನೋಡ್ಕೊಂತ ಹೋದ್ರೆ ಒಂದ್ 4-5 ತಿಂಗಳಕ್ಕೆ ಡಬ್ ಹೊಳ್ಳೋದು, ಊರುಳ ಆಡೋದು ಅದು ಸ್ಟಾರ್ಟ್ ಆಗ್ತೈತಿ. ಒಂದ್ 8 ತಿಂಗಳದ ಮಗು ಅಂಬೆಗಲ್ ಹಾಕಿ ನಡೆಯಕ್ ಸ್ಟಾರ್ಟ್ ಮಾಡ್ತೈತಿ. 10-11 ತಿಂಗಳಕ್ಕಂದ್ರೆ ಎದ್ ನಿತ್ಕೊಳ್ಳೋದು, ಕೈ ಬಿಟ್ಟು ನಿತ್ಕೊಳ್ಳೋದು, 1-1.5 ವರ್ಷದ ತನಕ ಕೈ ಬಿಟ್ಟು ತನ್ನ ತಾನಿಗೆ ನಡೆಯೋದು ಒಂದು. ಸೊ ಈ ಒಂದಿಷ್ಟು ಬಹಳ ಕಾಮನ್ ಆಗಿ ಏನ್ ನಾವು ನೋಡ್ತೇವಿ, ಇವು ನಮ್ಗ ಒಂದು ನಾರ್ಮಲ್ ಪ್ಯಾಟರ್ನ್ ಮಕ್ಕಳ ಒಳಗೆ ಬೆಳವಣಿಗೆ ನೋಡ್ಬೇಕಂದ್ರೆ ಇದು ನಾವು ನೋಡೋದು. ಇದು ಆಗಿಲ್ಲಪ್ಪ ಅಂತಂದಾಗ ಸ್ವಲ್ಪ ವಿಚಾರ ಮಾಡ್ಬೇಕು. ಈಗ ಒಂದ್ಸರಿ ಏನಾಗ್ತೈತಿ, ಕೆಲವರು ಪೇರೆಂಟ್ಸ್ ನಮ್ ಕಡೆ ಬರೋರು 4 ತಿಂಗಳಾಗೈತಿ, 4.5 ತಿಂಗಳಾಗಿದ್ದಿ ಬಟ್ ಇನ್ನು ಗೋಣ್ ನಿತ್ಕೊಂಡಿಲ್ಲ ಅಂತ. ಹಂಗಿದ್ದಾಗ ಎಲ್ಲಾ 4.5 ತಿಂಗಳ ಮಗು ಗೋಣ್ ನಿಂತಿಲ್ಲ ಅಂದ್ರೆ ಪ್ರಾಬ್ಲಮ್ ಇರ್ತೈತಿ ಅಂತಿಲ್ಲ. ಬಟ್ ನಾವ್ ಅವಾಗ ಅವ್ರಿಗೆ ಕೇಳ್ತೀವಿ ಏನಾಗೈತಿ ಏನಿಲ್ಲ ಅಂತ ಹೇಳಿ. ನಮಗ ಹಿಸ್ಟ್ರಿ ಏನಾದ್ರೂ ಪ್ರಾಬ್ಲಮ್ ಐತಿ ಅಂತ ಇದ್ದಾಗಷ್ಟೇ ಅದು ಇಶ್ಯೂಸ್. ಕೆಲವೊಂದ್ಸಾರಿ ಏನೂ ತೊಂದರೆ ಇರಂಗಿಲ್ಲ. ಹಂಗಿದ್ದಾಗೂ ಮಕ್ಳು 1-2 ತಿಂಗಳ ಹೆಚ್ಚು ಕಡಿಮೆ ಆಗ್ತೈತಿ. ಕೆಲವೊಂದಿಷ್ಟು ಮಕ್ಳು 2.5 ತಿಂಗಳಿಗೆ ಗೋಣ್ ನಿತ್ಕೊಳ್ತೈತಿ, ಕೆಲವೊಂದಿಷ್ಟು ಮಕ್ಳು 4 ತಿಂಗಳ ತನಕ ಹೋಗ್ತಾರ. ಹಂಗಿದ್ದಾಗ ವರಿ ಮಾಡೋದಿರಂಗಿಲ್ಲ. ಬಟ್ ಹುಟ್ಟಿದಾಗ ಹತ್ತಿಲ್ಲ, ಪಿಟ್ಸ್ ಬಂದಿತ್ತು, ಸೀಸನ್ ಪ್ರಕಾರ ಜ್ವರ ಬರೋದು ಬೇರೆ, ಒಂದೇ ತಿಂಗಳಲ್ಲಿ 5-6 ಸರಿ ಜ್ವರ ಬರೋದು ಬೇರೆ. ಹಂಗೇನಾದ್ರೂ ಬಿಟ್ಟು ಬಿಟ್ಟು ಜ್ವರ ಬರ್ತಿದೆ, ನಾವು ಸುಮ್ನೆ ಮೆಡಿಸಿನ್ ಹಾಕಿ ಮಗುಗೆ ರೆಸ್ಟ್ ಮಾಡಿಸ್ತಿದೀವಿ, ಆಮೇಲೆ ಅವನಿಗೆ ಜಾಂಡಿಸ್ ಬಂದು ಬ್ರೈನಿಗೆ ಅದು ಅಫೆಕ್ಟ್ ಆಗಿ ಕಂಟ್ರೋಲ್ ಆಗ್ಲಾರ್ದೆ ಜ್ವರ ಆಗೈತಿ, ಇಲ್ಲ ಇನ್ನು ಮೆದುಳಿಗೆ ಇನ್ಫೆಕ್ಷನ್ ಆಗೈತೆ ಅಂತ ಹೇಳ್ತಾರ, ಇಲ್ಲ ಹೊಡೆತ ಬಿದ್ದಿದಾನ ಅವ್ನು, ಬಿದ್ದಾಗಿಂತ ಅವ್ನು ಮೊದ್ಲು ಏನ್ ಮಾಡ್ತಿದ್ದ ಅದ್ ಮಾಡ್ತಾ ಇಲ್ಲ, ಮೊದ್ಲು ಎದ್ ಅಟ್ಲೀಸ್ಟ್ ನಿತ್ಕೊಳ್ತಿದ್ದ ಈಗ ಬಿದ್ದಾಗಿಂತ ನಿತ್ಕೊಳ್ತಿಲ್ಲ. ಹಿಂಗೆಲ್ಲ ಯಾವಾಗ ಸಿಚುವೇಶನ್ಸ್ ಇರ್ತಾವ ಅಂತ ಟೈಮ್ದಲ್ಲಿ ಕನ್ಸಲ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಪೀಡಿಯಾಟ್ರಿಷಿಯನ್ ಇಲ್ಲ ನ್ಯೂರೋ ಪೀಡಿಯಾಟ್ರಿಷಿಯನ್ಸ್ ಕನ್ಸಲ್ಟ್ ಮಾಡಿದ್ರೆ ಅವ್ರು ಒಂದ್ ಸಜೆಷನ್ಸ್ ಕೊಡ್ತಾರೆ, ಅವ್ರ ಮುಖಾಂತರ ಆಮೇಲೆ ಅಲ್ಟಿಮೇಟ್ಲಿ ಫಿಸಿಯೋಥೆರಪಿ ಅವರಿಗೆ ಹೆಲ್ಪ್ ಆಗ್ತೈತಿ.
1: ಈ ಫಿಸಿಯೋಥೆರಪಿಯಿಂದ ಮಕ್ಕಳಿಗೆ ಏನು ಅನುಕೂಲ ಆಗುತ್ತೆ? ಈಗ ತುಂಬಾ ಜನ ಈಗ ನಡೆಯಕ್ಕಾಗಲ್ಲಂತ ಬರ್ತಿರ್ತಾರೆ, ಅಂಬೆಗಾಲ ಇಡ್ತಾ ಇಲ್ಲ, ಏನಾಗ್ತಾ ಇಲ್ಲ, 1.5 ವರ್ಷ ಆದ್ರೂ ಕೂಡ ಅವನು ಏನ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಈ ತರ ಕಂಪ್ಲೇಂಟ್ ತಗೊಂಡು ಬರ್ತಿರ್ತಾರೆ. ಇದು ಫಿಸಿಯೋಥೆರಪಿಯಿಂದ ಏನು ಅನುಕೂಲ ಆಗುತ್ತೆ?
0: ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಇತ್ತು, ಅವ್ರದ್ದು ಮೈ ಕೈ ಬಹಳ ಬಿಗಿಯಾಗಿತ್ತು, ಇಲ್ಲ ಹುಟ್ಟಿದ ಟೈಮಿಗೆ ಏನಾದ್ರೂ ಮಗುಗೆ ಪ್ರಾಬ್ಲಮ್ ಆಗಿ ಅವನು ಬೆಳೆದಿಲ್ಲ, ಅದನ್ನ ನಾವು ಫಸ್ಟ್ ನೋಡ್ಕೊಳ್ತೀವಿ. ಇಲ್ಲ ಅವನು 1-2 ತಿಂಗಳ ಡಿಫ್ರೆನ್ಸ್ ಒಳಗೆ ಎಲ್ಲಾನು ಅಚೀವ್ ಮಾಡ್ಕೊಂಡ್ ಬಂದಾನ, 1.5 ವರ್ಷ ಆಗಿ ಇನ್ನೂ ನಡೆಯಕತ್ತಿಲ್ಲ, ಬಟ್ ಏನೂ ಇಲ್ಲ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದಾವ, ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಏನು ವರಿ ಮಾಡೋದು ಇರಂಗಿಲ್ಲ. ಸ್ವಲ್ಪ ಮಕ್ಳು 1-2 ತಿಂಗಳ ಲೇಟ್ ಆಗಿನು ಹೋಗ್ತಾರ, ಇಲ್ಲ ಅಂತಂದಾಗ ನಾವು ಅವರಿಗೆ ಈಗ ಕೈಕಾಲ್ ಬಿಗಿ ಹಿಡಿಯೋದೆಲ್ಲ ಇರ್ತೈತಿ, ಸೊ ಅದನ್ನ ನಾವು ರಿಲ್ಯಾಕ್ಸ್ ಮಾಡಕ್ಕೆ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ, ಕಾಮ್ ಡೌನ್ ಮಾಡ್ತೀವಿ. ಮಾಂಸಗಳದೊಳಗೆ ಶಕ್ತಿ ಇರಂಗಿಲ್ಲ, ಸೊ ಶಕ್ತಿ ಬರಕ್ ನಾವು ಅವರಿಗೆ ಎಕ್ಸಸೈಸಸ್ ಮಾಡಿಸ್ತೀವಿ. ಯಾವ ಮಾಂಸ ವರ್ಕ್ ಮಾಡಿದ್ರೆ ನಿತ್ಕೊಳ್ತಾರೆ, ಇಲ್ಲ ವಾಕ್ ಮಾಡ್ತಾರೆ, ನಮ್ಮ ಹತ್ರ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಇರ್ತವೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಸ್ಪಿಟಲ್ ದಲ್ಲಿ, ಅವ್ನ ಯೂಸ್ ಮಾಡ್ಕೊಂಡು, ಟ್ರೆಡ್ಮಿಲ್ ಇರುತ್ತೆ, ಟ್ರೆಡ್ಮಿಲ್ ಯೂಸ್ ಮಾಡ್ಕೊಂಡು ನಾವು ಸ್ವಲ್ಪ ಗೇಟ್ ಟ್ರೈನಿಂಗ್ ನಡೆಯೋದನ್ನ ಸ್ವಲ್ಪ ನಾವು ಕೊಟ್ಟು ಅದನ್ನ ಅವರು ತಾವೇ ಕಲ್ಕೊಳ್ಳೋ ಹಂಗೆ ಮಾಡ್ತೀವಿ. ಅದ್ ಆಗ್ತಾ ಇಲ್ಲ ಅಂತಂದಾಗ ಈಗ ಕೈ ಕಾಲದಲ್ಲಿ ಮೂಮೆಂಟ್ಸೇ ಇಲ್ಲ ಅಂದಾಗ ಫಸ್ಟ್ ನಾವು ಮೂಮೆಂಟ್ಸ್ ಅಚೀವ್ ಮಾಡ್ತೀವಿ. ಒಂದ್ಸಲ ಮೂಮೆಂಟ್ ಸ್ಲೋ ಆಗಿ ಬರಾಕತೆ ತಂದಾಗ ಅದನ್ನ ಯೂಸ್ ಮಾಡ್ಕೊಂಡು ಅವ್ರಿಗೆ ನಾವು ಕುತ್ಕೊಂಡಾಗ ಹೆಂಗ್ ಎದ್ ನಿತ್ಕೋಬೇಕು, ಎದ್ ನಿತ್ಕೊಂಡ್ರೆ ಮುಂದೆ ಹೆಜ್ಜೆ ಹೆಂಗ್ ಇಟ್ಟಿಡ್ಬೇಕು, ಅದು ಬಿಟ್ಟು ಬೇರೆ ಏನಾದ್ರೂ ಅವರಿಗೆ ಅಸಿಸ್ಟಿವ್ ಡಿವೈಸಸ್ ತರ ಸಪೋರ್ಟ್ ಬೇಕಂದ್ರೆ ಅದನ್ನ ಆಡ್ ಮಾಡ್ಕೊಂಡು ಆಕ್ಟಿವಿಟೀಸ್ ಮಾಡಿಸ್ತೀವಿ. ಎಕ್ಸಸೈಸಸ್ ಅಂದ್ರೆ ಹಿಂಗೆ ಕುತ್ಕೊಂಡು ಇದಿಷ್ಟು ಮಾಡ್ಬೇಕು, 10 ಸಲ ಮಾಡ್ಬೇಕು, 20 ಸಲ ಮಾಡ್ಬೇಕು ಅಂತ ಹಂಗ ಇರಂಗಿಲ್ಲ. ನಾವು ಅವರಿಗೆ ಆಟದ ಮುಖಾಂತರ ಗೋಲ್ ಇಡ್ತೀವಿ, ನೀನು ಇದು ಬಾಲ್ ಇದ್ರೊಳಗೆ ಹಾಕ್ಬೇಕು, ಈಗ ಬಾಲ್ ಹಾಕೋದು ಆಗ್ತೈತಿ, ನಮಗೇನ್ ಮೂಮೆಂಟ್ ಬೇಕು ಕೈನಾಗ ಆ ಮೂಮೆಂಟು ಸಿಗ್ತೈತಿ. ಸೊ ಅಂದ್ರೆ ಈಗ ಮಕ್ಳಿಗೆ ನಾವು ಹಂಗ ಕೈ ಹಿಡ್ಕೊಂಡು ಕುಂದ್ರಕ್ ಆಗಂಗಿಲ್ಲ, ನೀವ್ ಇದ್ ಮಾಡಬೇಕು ಅದೇ ಮಾಡ್ಬೇಕು ಅಂತ ಹೇಳಿ. ಸೊ ನಾವು ಅದ್ರ ಮುಖಾಂತರ ನಮಗೇನ್ ಬೇಕು ಆಕ್ಟಿವಿಟೀಸ್ ಮಕ್ಕಳ ಒಳಗ ಅದನ್ನ ನಾವು ಒಂದು ಗೋಲ್ ಇಡ್ತೀವಿ, ಬೇರೆ ಬೇರೆ ಆಟದ ಸಾಮಾನ ಇಡ್ತೀವಿ, ಅದವ್ರು ರೀಚ್ ಮಾಡ್ಬೇಕು, ಅದ ಅಲ್ಟಿಮೇಟ್ಲಿ ನಮ್ಗ ಮಕ್ಳು ಖುಷಿಯಾಗಿನ ಮಾಡ್ತಾರ, ನಮ್ಗೇನ್ ಬೇಕು ಅದನ್ನು ಮೂಮೆಂಟ್ ನಮ್ಗ ಸಿಗತ್ತೆ, ಆ ತರ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ.
1: ಮೇಡಮ್, ಈಗ ಕೆಲವು ಮಕ್ಕಳು ಹುಟ್ಟುತ್ತಲೇ ಸಮಸ್ಯೆಗಳು ಇರ್ತವೆ, ಕೆಲವರು ಬೆನ್ನು ಕೂನ್ ಆಗಿರ್ತದೆ, ಸೊಟ್ಟ ಆಗಿರ್ತದ, ಅಥವಾ ಕಾಲು ಸೊಟ್ಟಾಗಿ ಇರ್ತವ, ಈ ತರ ಸಮಸ್ಯೆಗಳಾದಾಗ ಫಿಸಿಯೋಥೆರಪಿ ಎಷ್ಟು ಅನುಕೂಲ ಆಗ್ತದೆ?
0: ಎಸ್ಪೆಷಲಿ ಹುಟ್ಟಿದ ತಕ್ಷಣ ಆ ಒಂದು ಪೀರಿಯಡ್ ನಮ್ಗ ಗೋಲ್ಡನ್ ಪೀರಿಯಡ್ ಅಂತ ನಾವು ಹೇಳ್ಬೋದು. ಮಕ್ಕಳಿಗೆ ನಾವ್ ಏನಾದ್ರೂ ತೊಂದರೆ ಆದ್ರೆ 1-2 ವರ್ಷದ ಅದು ಒಂಥರ ಬಹಳ ಬೆಸ್ಟ್ ಪೀರಿಯಡ್, ಬಿಕಾಸ್ ಆ ಟೈಮ್ನಾಗ ಬ್ರೈನ್ ಬೆಳವಣಿಗೆಗೂ ಹೆಲ್ಪ್ ಆಗ್ತೈತಿ. ಬ್ರೈನ್ ಹೆಂಗ್ ಬೆಳಕೊಂತ ಹೋಗ್ತೈತಿ ಹಂಗೆ ನಮ್ದು ಬಾಡಿ ಅದ್ರ ಪ್ರಕಾರ ಬೆಳಕೊಂತ ಹೋಗ್ತೈತಿ. ಸೊ ಆ ಟೈಮ್ನಾಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಅರ್ಲಿ ಇಂಟರ್ವೆನ್ಷನ್ ಅಂತೀವಿ ನಾವು, ಮುಂಚಿತವಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಹಂಗಿದ್ದಾಗ ಪೊಸಿಷನ್ಸ್ ಇರ್ತವೆ, ಬೇರೆ ಬೇರೆ ಪೊಸಿಷನ್ಸ್ ಚೇಂಜ್ ಮಾಡಿ ಆಗಿರ್ತೈತಿ ಕಾಲು, ಅದನ್ನ ಸೀದಾ ಒಂದು ಪೊಸಿಷನ್ ಒಳಗೆ ನಾವು

0: ಅಟ್ಯಾಚ್ ಮಾಡಿ ಇಟ್ಟು ಅದನ್ನೇ ನಾವು ಅದನ್ನ ಮನಿನಾಗೂ ಪ್ರಾಕ್ಟೀಸ್ ಮಾಡಕ್ ಹೇಳ್ತೇವಿ. ಪ್ಲಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದರದ್ದು ಆ ಒಂದು ಲೈನ್ ಒಳಗೆ ಬೇಕಾಗುವಂತ ಆಕ್ಟಿವಿಟೀಸ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಆಬ್ವಿಯಸ್ಲಿ ಬೆನ್ನು ಗೂಣು ಇರೋದಾಗ್ಲಿ, ಕೆಲವೊಂದಿಷ್ಟು ಮಸಲ್ಸ್ ಎಲ್ಲ ಟೈಟ್ ಆಗಿರ್ತವೆ, ಕೆಲವೊಂದಿಷ್ಟು ಮಸಲ್ಸ್ ಬಹಳ ಬಿಗಿ ಆಗಿರ್ತಾವ, ಅದರಿಂದನೂ ಪೊಸಿಷನ್ ಚೇಂಜ್ ಆಗ್ತೈತಿ. ಹಂಗಿದ್ದಾಗ ಸ್ಟ್ರೆಚಿಂಗ್ ಮಾಡೋದಾಗ್ಲಿ ಅಥವಾ ಯಾವ್ದು ಬಹಳ ಕೆಲಸ ಮಾಡ್ತಿರ್ತೈತಿ ಮಸಲ್ ಬೇಕಾಗಿರ್ಲಾರ್ದ, ಅದನ್ನ ನಾವು ರಿಲ್ಯಾಕ್ಸ್ ಮಾಡೋದಾಗ್ಲಿ ಮಾಡಿ ಎರಡು ತರದ ಟೆಕ್ನಿಕ್ಸ್ ಒಂದ್ಸಲ ಯೂಸ್ ಮಾಡಿ ನಮ್ಗೇನು ಮೂಮೆಂಟ್ ನಾರ್ಮಲ್ ಆಗಿ ಬೇಕೋ ಅದನ್ನ ಅಚೀವ್ ಮಾಡಕ್ ಟ್ರೈ ಮಾಡ್ತೀವಿ.
1: ಕೆಲವು ಮಕ್ಕಳು ಎಷ್ಟು 5-6 ವರ್ಷ ಆದರೂ ಕೂಡ ಮಾತು ಬರಂಗಿಲ್ಲ, ಮಾತು ತೊದಲ್ತಿರ್ತಾರೆ ಅಥವಾ ಪದೇ ಪದೇ ಒಂಥರ ಅವ್ರಿಗೆ ಮಾತನ್ನೋದು ಅಷ್ಟು ಸ್ಪಷ್ಟತೆ ಇರಂಗಿಲ್ಲ. ಅಂತ ಮಕ್ಕಳು ಕೂಡ ಫಿಸಿಯೋಥೆರಪಿ ಮೂಲಕ ಅಥವಾ ಸ್ಪೀಚ್ ಥೆರಪಿ ಮೂಲಕ?
0: ಅಂತ ಮಕ್ಕಳಿಗೆ ಸ್ಪೀಚ್ ಥೆರಪಿ ಅಂತಾನೆ ಬರ್ತೈತಿ ಸರ್.
1: ಅದು ನಿಮ್ಮಲ್ಲಿ
0: ಅದು ಸ್ಪೀಚ್ ಥೆರಪಿ ಅನ್ನೋದು ಕಂಪ್ಲೀಟ್ ಸಪರೇಟೇ ಬರ್ತೈತಿ. ನಾವು ಲೈಕ್ ನಮ್ಗೆ ಬೇಸಿಕ್ ಆಗಿ ಏನ್ ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತೈತಿ, ಬಟ್ ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್ ಅವ್ರದ್ದು ಮತ್ತೆ ಸಪರೇಟ್ ಬರುತ್ತೆ, ಅವ್ರು ಬೇರೆ ಒಳಗೆ ಟ್ರೈನ್ ಮಾಡ್ತಾರೆ.
1: ಯಾರ್ಯಾರಿಗೆ ಯಾವ ತರ ಫಿಸಿಯೋಥೆರಪಿ ಮಾಡಿಸಲಾಗ್ತದೆ, ಎಕ್ವಿಪ್ಮೆಂಟ್ಸ್ ಇದಾವೆ, ಕತ್ತು ನೋವು ಬೇರೆ, ಕಾಲು ನೋವು ಬೇರೆ, ಆ ಥರ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಒಂದು ಟ್ರೀಟ್ಮೆಂಟು ಕೊಡ್ತಾರೆ, ಫಿಸಿಯೋಥೆರಪಿ ಮಾಡಿಸ್ತಾರೆ, ಹಂಗೆ ಯಾವ ಥರ ಇದೆಯಂತ?
0: ಈಗ ನಮ್ಮ ಹತ್ರ ಬಾಲ್ಸ್ ಇದಾವೆ ಸರ್, ದೊಡ್ಡದು ವೆಸ್ಟಿಬುಲರ್ ಬಾಲ್ ಇಲ್ಲ, ನಾವು ಅದಕ್ಕೆ ಸ್ವಿಸ್ ಬಾಲ್ ಅಂತ ಹೇಳ್ತೀವಿ. ಆ ಬಾಲ್ಸ್ ಮೇಲೆ ಈಗ ನಾವು ನಾರ್ಮಲ್ ಮ್ಯಾಟ್ ಮೇಲೆನೂ ಎಕ್ಸಸೈಸ್ ಮಾಡಿಸ್ತೀವಿ, ಅದೇ ನಾವು ಬಾಲ್ ಮೇಲೂ ಮಾಡಿಸ್ತೀವಿ. ಮ್ಯಾಟ್ ಮೇಲೆ ನಾವು ಎಕ್ಸಸೈಸ್ ಮಾಡಿಸಿದಾಗ ಏನಾಗ್ತೈತಿ, ಒಂದು ನೆಲದ ಮೇಲೆ ಇರೋದು ಸಪೋರ್ಟ್ ಬೇರೆ, ನಾವು ಬಾಲ್ ಆ್ಯಡ್ ಮಾಡಿದಾಗ ಬಾಲ್ ಒಂದು ಎಕ್ಸ್ಟ್ರಾ ಸರ್ಫೇಸ್ ಆಗ್ತೈತಿ. ಸೊ ನಾವೀಗ ಮಕ್ಕಳಿಗೆ ನಾರ್ಮಲ್ ಅವ್ರೇನು ಮ್ಯಾಟ್ ಮೇಲೆ ಮಾಡ್ತಾರಲ್ಲ ಅದನ್ನ ನಾವು ಬಾಲಿಗೆ ತೊಗೊಂಡು ಹೋದಾಗ ಅವ್ರಿಗೆ ನಾವು ಎಕ್ಸ್ಟ್ರಾ ಟಾರ್ಗೆಟ್, ಅವ್ರಿಗೆ ನಾವು ಸ್ವಲ್ಪ ಸಿಂಪಲ್ ಆಗಿ ಮಾಡಿಸೋದು ನಾವು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡಿಸ್ತೇವೆ. ಅಂದ್ರೆ ಈಗ ಬಾಲ್ ಮೇಲೆ ನಾವು ಕುಂದ್ರಿಸಿ ಮಾಡಿದಾಗ ಆ ಮಗು ಏನೈತಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕು ಅದ್ರೊಳಗೆ, ಅದ್ರೊಳಗೆ ನಮ್ಗೆ ಮಸಲ್ಸ್ ನಾವು ಯಾವ್ದು ವರ್ಕ್ ಮಾಡ್ಬೇಕು ಅನ್ಕೋತೇವಲ್ಲ ಅದ್ರ ನಮ್ಮ ಟಾರ್ಗೆಟ್ ಜಾಸ್ತಿ ಆಗ್ತೈತಿ. ಸೊ ಹಂಗಾಗಿ ನಾವು ಒಂದ್ರಿಂದ ಇನ್ನೊಂದಕ್ಕೆ ಶಿಫ್ಟ್ ಮಾಡ್ಕೊಂತ ಹೋಗ್ಬೋದು. ನಮ್ಮ ಹತ್ರ ಬೋಲ್ಸ್ಟರ್ಸ್ ಇರ್ತವೆ ಬೇರೆ ಅಂತ ಹೇಳಿ, ಆಮೇಲೆ ಬ್ಯಾಲೆನ್ಸ್ ಬೋರ್ಡ್ ಅಂತ ಇರುತ್ತೆ. ನಾವು ಸ್ವಲ್ಪ ಸ್ಟೇಬಲ್ ಸರ್ಫೇಸ್ನಾಗ ಮಾಡಿಸೋದನ್ನ ಮೂವಿಂಗ್ ಸರ್ಫೇಸಿಗೆ ಶಿಫ್ಟ್ ಮಾಡಿದಾಗ ಮಗುಂದು ಬ್ರೈನ್ ಜಾಸ್ತಿ ವರ್ಕ್ ಮಾಡ್ಬೇಕು, ಯಾಕಂದ್ರೆ ಬ್ಯಾಲೆನ್ಸ್ ಅಂದ್ರೆ ಮೂವ್ ಆಗ್ತಿರ್ತೈತಿ. ಸೊ ಬೀಳಲಾರದಂಗೆ ಮಗು ಆ ಒಂದು ಪೊಸಿಷನ್ ಮೇಂಟೈನ್ ಮಾಡ್ಬೇಕು. ಸೊ ಹಂಗಾಗಿ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಒಳಗ ಟಾರ್ಗೆಟ್ ನಮ್ದು ಬೇರೆ ಬೇರೆ ಇರ್ತೈತಿ. ಅದು ಈಗ ಒಂದ್ ಮಗು ಈ ಪೊಸಿಷನ್ ಅಂತ ಈ ಪೊಸಿಷನ್ ಒಳಗೆ ಮೇಂಟೈನ್ ಮಾಡೋ ಕೆಪಾಸಿಟಿ ಐತಿ ಅಂದಾಗ ನಾವು ಅದನ್ನ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತೀವಿ. ನಾವ್ ಇರ್ತೀವಿ ಸಪೋರ್ಟ್ ಕೊಟ್ಟು, ಬಟ್ ಮಗು ಅದನ್ನ ರೀಚ್ ಮಾಡಕ್ ನಾವು ಅವನಿಗೆ ವರ್ಕ್ ಮಾಡಿಸ್ತೇವೆ. ಸೊ ಹಂಗಾಗಿ ಸಿಂಪಲ್ ಇಂತ ಕಾಂಪ್ಲಿಕೇಟೆಡ್ ಏನು ಮಗು ಟ್ರೈನ್ ಆಗ್ತಾನೆ, ಅವ್ನ್ ಬೀಳಲಾರ್ದಂಗೆ ಇರೋದಿರ್ಬೋದು, ಇಲ್ಲ ಅವನಿಗೆ ಕುತ್ಕೊಂಡು ಎತ್ಕೊಂಡು ನಿತ್ಕೋತಿದ್ದ ಬಟ್ ಯಾರಾದ್ರೂ ಬಂದು ಸ್ವಲ್ಪ ಹಿಂಗ ಪುಷ್ ಕೊಟ್ರ ಬಿದ್ದು ಬಿಡ್ತಾನ. ಸೊ ಅಂಥವೆಲ್ಲ ನಾವು ತಡೆ ಹಿಡಿಬೇಕಂತಂದ್ರೆ ನಾವು ಬೇರೆ ಬೇರೆ ಸರ್ಫೇಸಸ್ ಮೇಲೇನು ಮಕ್ಕಳಿಗೆ ಎಕ್ಸಸೈಸಸ್ ಟ್ರೈನ್ ಮಾಡ್ತೀವಿ.
1: ಮೇಡಮ್, ತುಂಬಾ ಮಕ್ಕಳಿಗೆ ಸಾಕಷ್ಟು ರೀತಿಯ ಸಮಸ್ಯೆಗಳಿರ್ತವೆ. ಕೆಲವು ಮಕ್ಕಳು ಹುಟ್ಟುತ್ತಲೇ ಸಮಸ್ಯೆಗಳು ಪಡ್ಕೊಂಡು ಬಂದಿರ್ತಾರೆ. ಈಗ ಕಾಲು ಸೊಟ್ಟಾಗೋದು ಅಥವಾ ನಡಿಲಿಕ್ಕಾಗಲಾರ್ದು, ಕಾಲು ವೀಕ್ ಆಗಿರ್ಬೋದು, ಇವೆಲ್ಲವೂ ಇರ್ತವೆ. ಆ ಥರ ಇದ್ದ ಮಕ್ಕಳಲ್ಲಿ ಕೂಡ ಈ ಫಿಸಿಯೋಥೆರಪಿ ಒಳ್ಳೆ ಕೆಲಸ ಮಾಡ್ತಾರೆ?
0: ಆಗತ್ತೆ ಸರ್, ಆಗತ್ತೆ. ಅದೇ ಫಸ್ಟ್ ಟೈಮ್ ಅದು ಒಂದು ವರ್ಷದ ಪೀರಿಯಡ್ ಏನಿರುತ್ತಲ್ಲ ಆ ಪೀರಿಯಡ್ ಅಲ್ಲಿ ಅವ್ರು ಬರ್ಬೇಕು. ಈಗ ನಾನು ಡಿಪಾರ್ಟ್ಮೆಂಟ್ ನಾನೀಗ 5 ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ, ಇಲ್ಲಿ ನಾವು ಎಷ್ಟು ಪೇಷಂಟ್ಸ್ ನೋಡ್ತಾ ಇದ್ದೀವಿ ಅದರಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ಒಂದು 5 ವರ್ಷದ ಮಕ್ಕಳು ಇಲ್ಲ 6 ವರ್ಷದ ಮಕ್ಳು ಕರ್ಕೊಂಡು ಬರ್ತಾರೆ. ನಮ್ಮ ಮಗುಗೆ ನಡಿಯಕ್ ಬರಲ್ಲ ಮೇಡಮ್, 6 ವರ್ಷನೂ ಆಗಿದೆ, 6 ವರ್ಷದವನಾದ್ರೂ ಇನ್ನೂ ಕುತ್ಕೊಳ್ಳಂಗಿಲ್ಲ, ಇನ್ನೂ ನಿತ್ಕೊಳ್ಳಂಗಿಲ್ಲ ಅಂತ ಹೇಳಿ ಅಂಥ ಮಕ್ಕಳಲ್ಲಿ ನಮಗದು ಎಕ್ಸ್ಟ್ರಾ ಚಾಲೆಂಜ್ ತರ. ಬಿಕಾಸ್ 1-6 ವರ್ಷದ ತನಕ ಮಗುಂದು ಕೈ ಕಾಲು ಏನಿದೆ ಅಲ್ಲ ಅದೇ ವೇ ಒಳಗೆ ಬೆಳೆದ್ ಬಿಟ್ಟಿರ್ತೈತಿ, ಜಾಸ್ತಿ ಗಟ್ಟಿ ಆಗ್ಬಿಟ್ಟಿರ್ತೈತಿ. ಹಂಗ ಬೆಳೆದ ಮೇಲೆ ನಾವ್ ಅದನ್ನ ಅಷ್ಟು ಈಸಿಯಾಗಿ ಕವರ್ ಮಾಡಕ್ ಆಗಂಗಿಲ್ಲ. ಬಟ್ ಅದೇ 1 ವರ್ಷ 6 ತಿಂಗಳದ ಮಗು ಹಿಂಗಿದೆ ಅಂತಂದಾಗ ಅದ್ ನಮಗ್ ಸ್ವಲ್ಪ ಈಸಿ ಆಗ್ತೈತಿ. ದಟ್ ಬೆಳೆಯೋದೇನ್ ಟೈಮ್ ಮುಂದ್ಗಡೆ ಇದೆಯಲ್ಲ, ನಾವ್ ಅದನ್ನ ಚಲೋ ವೇ ಒಳಗೇನೆ ತಗೊಂಡ್ ಹೋಗ್ತೀವಿ ಬೆಳೆಯಕ್ಕೆ. ಒಂದ್ಸಲ ಬೆಳೆದ ಮೇಲೆ ಸ್ವಲ್ಪ ಕಷ್ಟ ಆಗ್ತೈತಿ, ಬಟ್ ಅಗೇನ್ ಬೇರೆ ಬೇರೆ ಟ್ರೀಟ್ಮೆಂಟು ಇದಾವೆ. ಕೆಲವೊಂದಿಷ್ಟು ಸಾರಿ ಸರ್ಜರೀಸ್ ಹೆಲ್ಪ್ ಆಗ್ತವೆ, ಕೆಲವೊಂದಿಷ್ಟು ಸಾರಿ ಆರ್ಥೋದವ್ರದ್ದು ಹೆಲ್ಪ್ ಆಗತ್ತೆ. ಅದ್ ಹೆಲ್ಪ್ ತಗೊಂಡು ನಮ್ ಕಡೆಯಿಂದ ಏನಾಗ್ತೈತಿ ಅದನ್ನ ಸೇರ್ಕೊಂಡು ನಾವು ಒಂದ್ ಟೀಮ್ ವರ್ಕ್ ತರ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ.
1: ಫಿಸಿಯೋಥೆರಪಿದಲ್ಲಿ ಎಷ್ಟು ಟೈಪ್ಸ್ ಇದೆ?
0: ಓವರ್ಆಲ್ ಫಿಸಿಯೋಥೆರಪಿದಲ್ಲಿ ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ ಇದೆ, ನ್ಯೂರೋ ಫಿಸಿಯೋಥೆರಪಿ ಇದೆ, ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿ ಇದೆ, ಆರ್ಥೋಪೆಡಿಕ್ಸ್ ಇದೆ, ಸ್ಪೋರ್ಟ್ಸ್ ಅಂತ ಇದೆ, ಮತ್ತೆ ಈಗ ವುಮೆನ್ಸ್ ಹೆಲ್ತ್ ಅಂತ ಇದೆ. ಈಗ ವುಮೆನ್ಸ್ ಹೆಲ್ತ್ ಅಂದ್ರೆ ಅದೇ ಗರ್ಭಾವಸ್ಥೆ ಇಂತ್ರ ಹಿಡಿದು ಗುಡ್ ಡೆಲಿವರಿ ಆದ್ಮೇಲಿಂತ್ರನು ಆ ಒಂದು ಮಹಿಳೆದ ಹೆಲ್ತ್ ಹೆಂಗ್ ಮೇಂಟೈನ್ ಮಾಡ್ಬೇಕು, ಅದು ಬಿಟ್ರೆ ಮತ್ತೆ ಬೇರೆ ಬೇರೆ ಹೆಣ್ಮಕ್ಳದ್ದು ತೊಂದರೆ ಎಲ್ಲ ಇರ್ತಾವ, ಅಂಥದಕ್ಕೆ ಎಕ್ಸಸೈಸಸ್ ಇಂತ್ರ ಹೆಂಗ್ ಹೆಲ್ಪ್ ಮಾಡ್ಬೋದು ಅವೆಲ್ಲ ನಾವು ವುಮೆನ್ಸ್ ಫಿಸಿಯೋಥೆರಪಿದಲ್ಲಿ ನೋಡ್ತೀವಿ.
1: ಎಕ್ಸಸೈಸ್ ಥೆರಪಿ ಮತ್ತೆ ವಿದ್ಯುತ್ ಚಿಕಿತ್ಸೆ ಥೆರಪಿ ಅಂತ ಆ ತರ ಟೈಪ್ಸ್ ಗಳಿದಾವಲ್ಲ, ಅವು ಏನೇನು ವರ್ಕ್ ಮಾಡ್ತವೆ?
0: ಕರೆಂಟ್ ಬೇಸ್ ಇಟ್ಕೊಂಡು ಕೆಲವೊಂದಿಷ್ಟು ಬೇರೆ ಬೇರೆ ವಿಧ ವಿಧವಾದ ಮಷಿನ್ಸ್ ಇರ್ತಾವೆ.
1: ಅದು ಯಾರಿಗೆ ಯೂಸ್ ಮಾಡ್ತಾರೆ?
0: ಅದು ಸರ್ ಅಂದ್ರೆ ಈಗ ಮಷಿನ್ ಕೆಲಸ ಬೇರೆ ಇರುತ್ತೆ, ಸೊ ಅದು ಯಾರಿಗೆ ಬೇಕಾಗತ್ತೆ ಅವ್ರಿಗೆ ಕೊಡ್ತೇವೆ.
1: ಈಗ ಕೆಲವೊಂದಿಷ್ಟು
0: ಬಳಸ್ತೇವೆ, ಮಾಂಸಗಳದ್ದು ಕೆಲಸನೇ ಮಾಡ್ತಾ ಇಲ್ಲ, ಹಂಗಿದ್ದಾಗ ಸ್ವಲ್ಪ ಕರೆಂಟ್ ಮನುಷ್ಯನ್ ಮಸಲ್ಸ್ ಅಲ್ಲಿ ಅದೇ ಇರೋದು. ಈಗ ನರ್ವ್ ಇಂತರ ಕರೆಂಟ್ ಪ್ರಕಾರನೇ ಎನರ್ಜಿ ಬರುತ್ತೆ, ಅದರಿಂದ್ರೆ ಮಸಲ್ ಕೆಲಸ ಮಾಡುತ್ತೆ. ಈಗ ಅದು ನರ್ವ್ ಫಂಕ್ಷನ್ ಸ್ವಲ್ಪ ಕಡಿಮೆ ಇದೆ, ವೀಕ್ ಆಗೈತಿ, ಮಾಡ್ತಾ ಇಲ್ಲ, ಹಂಗಿದ್ದಾಗ ನಾವು ಎಕ್ಸ್ಟ್ರಾ ಹೊರಗಡೆಗಿಂತ ಕರೆಂಟ್ ಇಂತರ ಒಂದು ಸ್ಟಿಮ್ಯುಲೇಷನ್ ತರ ಕೊಟ್ಟು ಎಕ್ಸಸೈಸ್ ಮಾಡಿಸ್ತೀವಿ. ಈಗ ಕರೆಂಟ್ ಇಂತರ ನಾವು ಪೇನ್ಗೆನು ಹೆಲ್ಪ್ ಮಾಡ್ತೀವಿ, ಮೊಣಕಾಲು ನೋವು ಆಗಿರ್ತೈತಿ ಜಾಸ್ತಿ, ಇಲ್ಲ ಬ್ಯಾಕ್ ಪೇನ್ ಜಾಸ್ತಿ ಇರ್ತೈತಿ, ಹಂಗಿದ್ದಾಗ ಆ ನೋವು ಆ ಟೈಮಿಗೆ ಕಡಿಮೆ ಆಗಕ್ಕೂ ಮಷಿನ್ಸ್ ಇದಾವೆ. ಸೊ ಬೇರೆ ಬೇರೆದಲ್ಲಿ ಈಗ ಲೇಸರ್ ನಾವು ಯೂಸ್ ಮಾಡ್ತೀವಿ, ವೂಂಡ್ ಆಗಿರುತ್ತೆ, ಕಟ್ ಆಗಿರ್ತಾವೆ, ಸರ್ಜರಿ ಆದ್ಮೇಲೆ ಕಟ್ ಆಗಿರುತ್ತೆ, ಜಲ್ದಿ ಕೂಡ್ಕೊಳ್ತಿರಂಗಿಲ್ಲ ಅಥವಾ ಜಲ್ದಿ ಒಣಗ್ತಿರಂಗಿಲ್ಲ, ಮೇಲಿಂದ ಮೇಲೆ ಗಾಯ ಜಾಸ್ತಿ ಆಗ್ತಿರ್ತೈತಿ, ಹಂಗಿದ್ದಾಗ ನಾವು ಲೇಸರ್ ಯೂಸ್ ಮಾಡ್ತೀವಿ. ಯೂಶುವಲಿ ಡಯಾಬಿಟಿಸ್ ಪೇಷಂಟ್ಸ್ ದಲ್ಲಿ ಇದು ಆಗ್ತೈತಿ, ಗುಣ ಆಗಂಗಿಲ್ಲ ಜಲ್ದಿ. ಹಂಗೆ ಬೇರೆ ಬೇರೆ ಬೇರೆ ಮಷಿನ್ಸ್ ಇದಾವೆ, ಒಂದರದ್ದು ಒಂದ್ ಮಷಿನ್ ಕೆಲಸ ಒಂದ್ ಬೇರೆ ಇರುತ್ತೆ, ಯಾವ್ಯಾವ್ದು ಯಾವ ಪೇಷಂಟ್ಸ್ ಗೆ ಸೂಕ್ತ ಅನಿಸ್ತೈತಿ ಅಲ್ಲ ಅದ್ರ ಪ್ರಕಾರ ನಾವು ಮಷಿನ್ಸ್ ಸೆಲೆಕ್ಟ್
1: ಮಾಡ್ತೀವಿ.
0: ಹಾ ಮಾಡ್ತೀವಿ. ಈಗ ನಾವು ಪೋಸ್ಟ್ ಈಗ ಫ್ರಾಕ್ಚರ್ ಆಗಿ ಕೈ ಸ್ಟಿಫ್ ಆಗಿದೆ, ಜಾಯಿಂಟ್ ಸ್ಟಿಫ್ ಆಗಿದೆ, ಹಂಗಿದ್ದಾಗ ನಾವು ಲೈಕ್ ಮೊಬಿಲೈಸೇಷನ್ ಅದೆಲ್ಲ ಯೂಸ್ ಮಾಡ್ತೀವಿ. ನಾವೀಗ ಏನ್ ಮಾಡ್ತೀವಿ ಅದ ಕಂಪ್ಲೀಟ್ಲಿ ಅದಕ್ಕೆ ಮ್ಯಾನುವಲ್ ಥೆರಪಿನೇ ಅಂತಾರೆ, ಬಟ್ ಮ್ಯಾನುವಲ್ ಥೆರಪಿದಲ್ಲಿ ಮತ್ತೆ ಮೊಬಿಲೈಸೇಷನ್ಸ್ ಎಲ್ಲ ಬರ್ತಾವೆ. ಈಗ ಜಾಯಿಂಟ್ ಒಂದ್ ಸರಿ ಗಟ್ಟಿ ಆಗ್ಬಿಡ್ತು, ಕೈ ಮಡ್ಚಕ್ ಬರಂಗಿಲ್ಲ, ಸೀದಾ ಮಾಡಕ್ ಬರಂಗಿಲ್ಲ ಫ್ರಾಕ್ಚರ್ ಆದ್ಮೇಲೆ, ಅವಾಗ ನಾವು ಮೊಬಿಲೈಸೇಷನ್ಸ್ ಮಾಡಿಸಿ ಮೂಮೆಂಟ್ ಬರೋ ಹಂಗೆ ಹೆಲ್ಪ್ ಮಾಡ್ತೀವಿ.
1: ಒಳ್ಳೇದು ಮೇಡಮ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಸಾಕಷ್ಟು ಜನ ಮಕ್ಕಳಿಗೆ ಈ ಫಿಸಿಯೋಥೆರಪಿ ಅಂದರೆ ಗೊತ್ತಿಲ್ಲ, ಮಕ್ಕಳಿಗೆ ಏನು ಫಿಸಿಯೋಥೆರಪಿ ಮಾಡಿಸೋದು ಅಂತೇಳಿ, ಸಮಸ್ಯೆಗಳಿದ್ದರೆ ವೈದ್ಯರ ಹತ್ರ ತೋರಿಸ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ತಾರೆ, ಟ್ಯಾಬ್ಲೆಟ್ ತೊಗೊಳ್ತಾರೆ, ಮತ್ತು ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಆದರೆ ಫಿಸಿಯೋಥೆರಪಿ ತುಂಬ ಉಪಯುಕ್ತವಾಗಿ ಕೆಲಸ ಮಾಡ್ತದೆ ಅನ್ನುವಂಥದ್ದು ತುಂಬ ಜನಗಳಿಗೆ ಗೊತ್ತಿಲ್ಲ. ಈ ವಿಷಯಕ್ಕೆ ಬಂದಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ?
0: ಒಂದು ನನ್ನೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕಂದ್ರೆ, ಈಗ ಮಾನ್ವಿ ಸಿಂಧನೂರು ಇಲ್ಲಿಂದ ನಮ್ಮ ಕಡೆ ಪೇಷಂಟ್ಸ್ ಬರ್ತಾರೆ, ಅವ್ರದ್ದು ಮೇನ್ ಇದೇ ಇರುತ್ತೆ, ನಮ್ಗೆ ಸ್ಟಾರ್ಟಿಂಗಿಗೆ ಗೊತ್ತಾಗ್ಲಿಲ್ಲ ಫಿಸಿಯೋಥೆರಪಿ ಮಾಡಿಸ್ಬೇಕಂತ. ಈಗ 3 ವರ್ಷದವನಿದ್ದಾನೆ, 6 ವರ್ಷದವನಿದ್ದಾನೆ, ಈಗ ಅವನಿಗೆ ನಿಂತ್ಕೊಳ್ಬೇಕು, ನಡೆಸ್ಬೇಕು, ಹಂಗಿದ್ದಾಗ ನಮಗೆ ಸ್ವಲ್ಪ ಅದು ಕಷ್ಟ ಆಗ್ತಿದೆ. ಯಾಕಂದರೆ ಮಗುಂದು ಬೆಳವಣಿಗೆ ಆಲ್ರೆಡಿ ಆಗ್ಬಿಟ್ಟೈತಿ, ಯಾವ್ದು ಬ್ಯಾಡ ಅಲ್ಲ ಆ ಬ್ಯಾಡ್ ಆಗಿದ್ದ ಒಂದು ವೇ ಒಳಗೆ ಬೆಳವಣಿಗೆ ಆಗ್ಬಿಟ್ಟೈತಿ. ಸೊ ನಮ್ಮ ಕಡೆ ನಾವು ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ. ನಿಮಗೆ ಈಗ ಮಗು ಹುಟ್ಟದಾಗ ಅತ್ತಿಲ್ಲ, ಜಾಂಡಿಸ್ ಬಂದಿತ್ತು, ಇಲ್ಲ ಯಾವುದೋ ಒಂದು ರೀಸನ್ನಿಗೆ NICU ಇಟ್ಟಿದ್ರು, ಉಸಿರಾಡಕ್ಕೆ ತೊಂದರೆ ಆಗಿ NICU ನಮ್ಮ ಮಗ, ಹಿಂಗೇನೋ ಒಂದು ಕಾರಣ ಇದ್ದು ಮಗುಂದು ಕುತ್ತಿಗೆ ನಿಂತಿಲ್ಲ, 6 ತಿಂಗಳಾದ್ರೂ ಕತ್ ನಿಂತ್ಕೊಂಡಿಲ್ಲ, 2 ವರ್ಷ ಆಗಕ್ ಬಂದ್ರು ನಡೆಯಕ್ ಬರ್ತಾ ಇಲ್ಲ, ಇಲ್ಲ 1 ವರ್ಷದವನಾದ್ರೂ ಕುತ್ಕೊಂಡಿಲ್ಲ ಅಂತಂದಾಗ ಇವೆಲ್ಲ ಸೈನ್ಸ್ ಇದ್ದಂಗೆ. ಹಿಂಗಿದ್ದಾಗ ಫಿಸಿಯೋಥೆರಪಿಗೆ ಅಪ್ರೋಚ್ ಮಾಡೋದು ಇಂಪಾರ್ಟೆಂಟ್, ಶಾಲೆಗೆ ಒಂದು ಕಳಿಸೋದು ಇಂಪಾರ್ಟೆಂಟ್, ನಾವ್ ಇದ್ ಹೆಂಗ್ ಅವ್ರು ಬಂದು ಎಕ್ಸಸೈಸ್ ಮಾಡಿಸೋದು ಇಂಪಾರ್ಟೆಂಟ್, ಅದೇ ರೀತಿ ಆ ಮಗುವಿಗೆ ಆ ಏಜ್ ಪ್ರಕಾರ ಒಂದು ವಿದ್ಯೆ ದೊರೆಯೋದು ಅಷ್ಟೇ ಇಂಪಾರ್ಟೆಂಟ್. ಹಂಗಾಗಿ ಸ್ಕೂಲಿಗಂತೂ ಕಳಿಸ್ಬೇಕು, ಏಜ್ ಆಗೈತಿ ಅಂದ್ರೆ ಸ್ಕೂಲ್ಸ್ ಅವರು ಪರ್ಮಿಷನ್ ಕೊಡ್ತಾರೆ. ಈಗ ನಾವು ನಮ್ ಕಡೆಗಿಂತ ಲೆಟರ್ಸ್ ಕಳಿಸ್ತೀವಿ ಎಷ್ಟೋ ಜನ ಹಾಸ್ಪಿಟಲ್ಗೆ, ಸೊ ಅವ್ರು ಅದನ್ನ ತಗೊಂಡು ಹೋಗಿ ಸ್ಕೂಲ್ ತೋರಿಸ್ತಾರೆ, ಹಂಗಿದ್ದಾಗ ಅವ್ರು ಪರ್ಮಿಷನ್ ಕೊಡ್ತಾರೆ. ಸೊ ಅರ್ಧ ದಿನ ಸ್ಕೂಲು ಆಗ್ತೈತಿ, ಅರ್ಧ ದಿನ ಟ್ರೀಟ್ಮೆಂಟು ಆಗ್ತೈತಿ, ಯಾವುದೋ ಒಂದಕ್ಕೆ ಕಂಪ್ಲೀಟ್ ಆಗಿ ಹೋಗ್ಬಾರ್ದು. ನಾವು ಹೆಂಗ್ ಊಟ ಮಾಡ್ತೀವಿ 3 ಹೊತ್ತು 2 ಹೊತ್ತು 1 ಹೊತ್ತು ಅವ್ರವ್ರ ಪ್ರಕಾರ, ಅದೇ ತರ ದಿನಾ ಫಿಸಿಯೋಥೆರಪಿ ಬೇಕೇ ಬೇಕು. ಈಗ ಯಾವ್ದಾರ ಒಂದ್ ಮಗು ಟ್ರೀಟ್ಮೆಂಟ್ ಬರತ್ತಾರ ಅಂತಂದ್ರೆ ಅವರಿಗೆ ದಿನಾ ಟ್ರೀಟ್ಮೆಂಟ್ ತಗೊಳ್ಳೋದು ಇಂಪಾರ್ಟೆಂಟ್. ನಾವು ವಾರದಾಗ ಒಂದ್ ಸರಿ ಬರ್ತೀವಿ, ಇಲ್ಲ 15 ದಿನದಾಗ ಒಂದ್ ಸಲ ಬರ್ತೀವಿ, ಸರಿ ಹೋಗ್ತಾನ ಅಂತಂದ್ರೆ ಆಗೋದಿಲ್ಲ.
1: ಯಾಕಂದ್ರೆ ವೈದ್ಯರು ಅಲ್ಲಿವರೆಗೂ
0: ದಿನಾ ಬರ್ಲೇಬೇಕು, ಯಾಕಂದ್ರೆ ಇದು ನಮ್ದು ಪಾರ್ಟ್. ಹಾಸ್ಪಿಟಲ್ಗೆ ಬಂದು ಎಕ್ಸಸೈಸ್ ಮಾಡಿಸ್ಕೊಂಡು ಹೋಗಿ ಮುಗಿಸ್ಕೊಬಿಟ್ರೆ ಮುಗಿತಪ್ಪ, ಹಂಗೂ ಇಲ್ಲ. 1 ತಾಸು ಮಗು ನಮ್ ಕಡೆ ಇರ್ತಾನ, 23 ತಾಸು ಮನೀನಾಗಿರ್ತಾನ. ಸೊ ಮನೀನಾಗ ನಾವು ಪೇರೆಂಟ್ಸ್ ಏನ್ ಹೇಳ್ಕೊಡ್ತೇವಲ್ಲ ಅದವ್ರು ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅದು ಮಾಡ್ಲಿಲ್ಲ ಅಂತಂದ್ರೆ ಇದು 1 ತಾಸದ್ದು ಎಲ್ಲೂ ಲೆಕ್ಕ ಬರಂಗಿಲ್ಲ. ಸೊ ಆದಷ್ಟು ಜಲ್ದಿ ನಿಮ್ಗೆ ಅನ್ನಿಸ್ತು ನನ್ ಮಗಗ ನನ್ ಮಗಳಿಗೆ ತೊಂದರೆ ಐತಿ, ಇಮಿಡಿಯೇಟ್ಲಿ ಡಾಕ್ಟರ್ಸ್ ಗೆ ಕನ್ಸಲ್ಟ್ ಮಾಡೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್.
1: ತುಂಬಾ ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಫಿಸಿಯೋಥೆರಪಿ ಅಂದ್ರೇನು, ಮಕ್ಕಳಲ್ಲಿ ಫಿಸಿಯೋಥೆರಪಿಯ ಮಹತ್ವ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ. ತಾವು ಬಂದು ನಮ್ಮ ಆಕಾಶವಾಣಿ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಮಕ್ಕಳ ಫಿಸಿಯೋಥೆರಪಿ ಮಹತ್ವದ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಮಕ್ಕಳ ಫಿಸಿಯೋಥೆರಪಿ ತಜ್ಞರಾದ ಡಾಕ್ಟರ್ ಪದ್ಮಾವತಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ್ ಬೆಂಚಿ. ಈಗೊಂದು ಪ್ರಕಟಣೆ. ಈ
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಇದುವರೆಗೂ ಕಾರ್ಯಕ್ರಮ ಆರೋಗ್ಯ ಭಾಗ್ಯ ಕೇಳಿದ್ರಿ. ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಸ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
4: TLI है ना.
5: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
7: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ಧಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನ ಪರಿಷತ್ತಿನ ಏಳು ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೆವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು, ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು, ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ ಬಿಎಂಆರ್ಡಿಎ ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ

0: ಭಾರತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು, ಜನಕಲ್ಯಾಣ ಹಾಗೂ ರಾಷ್ಟದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷಿತ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿಗೆ ಸಿದ್ಧತೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುವವರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್, ಉಪನಿರ್ದೇಶಕರಾದ ನಯಂ ಹುಸೇನ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ. ಪ್ರಸ್ತುತಪಡಿಸುವವರು ಅಮರೇಶ್ ಆಶಿಹಾಳ್.
1: ದೂರವಾಣಿ ಸಂಖ್ಯೆ 00312. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ರೈತ ಬಾಂಧವರು ಕೃಷಿ ಚಟುವಟಿಕೆಯನ್ನು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಜಂಟಿ ಕೃಷಿ ನಿರ್ದೇಶಕರು ಹಾಗೆ ಉಪ ಕೃಷಿ ನಿರ್ದೇಶಕರು ಹಾಗೆಯೇ ನಮ್ಮ ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮಸ್ಕಾರ ಸರ್.
2: ನಮಸ್ಕಾರ ರೈತ ಬಾಂಧವರಿಗೆ. ನಾನು ಪ್ರಕಾಶ್ ಚೌಹಾಣ್, ಜಂಟಿ ಕೃಷಿ ನಿರ್ದೇಶಕ, ರಾಯಚೂರು.
1: ಹೇಳಿ ಸರ್, ಜಂಟಿ ಕೃಷಿ ನಿರ್ದೇಶಕರು, ಈಗ ರಾಯಚೂರು ಜಿಲ್ಲೆ ಮುಂಗಾರು ಸಕ್ರಿಯಗೊಂಡಿದೆ, ರೈತ ಬಾಂಧವರು ಹೇಗೆ ಮಳೆಯ ಪ್ರಮಾಣ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆಗಿರಬಹುದು, ಹೇಗೆ ಬಿತ್ತನೆಯ ಕಾರ್ಯ ಹೇಗೆ ನಡೀತಿದೆ ತಮ್ಮ ಒಂದು ಅವಲೋಕನದ ಪ್ರಕಾರ?
2: ಈ ವರ್ಷ ನಮಗೆ ನಮ್ಮ ನಾರ್ಮಲ್ ಮಳೆಗಿಂತನೂ ಹೆಚ್ಚಿಗೆ ಮಳೆ ಆಗಿದೆ. ನಾವು ಮಾರ್ಚ್ ತಿಂಗಳು ತೊಗೋಬೋದು, ಏಪ್ರಿಲಲ್ಲಿ ತೊಗೋಬೋದು, ಮೇಲೆ ತೊಗೋಬೋದು, ಜೂನಲ್ಲಿ ಕೂಡ ಒಂದು ಹೆಚ್ಚಿಗೆ ಮಳೆ ಆಗಿದೆ. ಸುಮಾರು ನಮಗೆ ಈ ದಿನಾಂಕದವರೆಗೆ 109 mm ಆಗಬೇಕಾಗಿತ್ತು, 185 mm ಆಗಿದೆ. ಹೀಗಾಗಿ ಈಗ ರೈತರು, ನಾವು ಬಿತ್ತನೆ ಕಾರ್ಯ ಪ್ರಾರಂಭವಾಗಿದೆ. ಪ್ರಾರಂಭ ಆಗಿ ಸುಮಾರು 21% ಈಗ ಬಿತ್ತನೆ ಆಗಿದೆ.
1: ಮುಖ್ಯವಾಗಿ 21% ಬಿತ್ತನೆ ಕಾರ್ಯ ಮುಗಿದಿದೆ.
2: ಅದರಲ್ಲಿ ಮುಖ್ಯವಾಗಿ ಹತ್ತಿ ಒಂದು ಹೆಚ್ಚಿನ ಬಿತ್ತನೆ ಬಂದಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ. ಅದರ ಜೊತೆಯಾಗಿ ಅದರ ಜೊತೆ ಹಿಂದೆ ಸೂರ್ಯಕಾಂತಿ ಬಂದಿದೆ. ಸೂರ್ಯಕಾಂತಿ, ಆಮೇಲೆ ತೊಗರಿ, ಸಜ್ಜೆ, ಈ ಥರ ಬಿತ್ತನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಮತ್ತು ಹೆಸರು ಕೂಡ ಈ ವರ್ಷ ಸ್ವಲ್ಪ ಮಟ್ಟಿಗೆ ಬಿತ್ತನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ.
1: ಈಗ ನಮ್ಮ 7 ತಾಲೂಕುಗಳಿಗೆ ನಾವು ತುಲನೆ ಮಾಡಿದಾಗ ಮಳೆಯ ಹಂಚಿಕೆ ಹೇಗಿದೆ? ರೈತ ಬಾಂಧವರು, ತಾವು ಹೇಳಿದ್ರೆ 21% ಬಿತ್ತನೆ ಕಾರ್ಯ ಆಗಿದೆ ಅಂತ, ಪೂರ್ತಿ ಪ್ರಮಾಣದ ಮಳೆ ಬಿತ್ತನೆಗೆ ಸಿದ್ಧವಾಗಿದೆ ಅಂತ ಹೇಳ್ತೀರಿ ಅಥವಾ ಇನ್ನೂ ಮಳೆ ಆಗಬೇಕು ಅಂತ ಹೇಳ್ತೀರಿ, ಹೇಗೆ?
2: ಈಗಂತೂ ಎಲ್ಲ ತಾಲೂಕುಗಳಲ್ಲಿನೂ ನಮ್ಮ ಏನು ನಾರ್ಮಲ್ ರೈನ್ಫಾಲ್ ಇದೆ ಅದಕ್ಕಿಂತ ಹೆಚ್ಚಿಗೆ ಆಗಿದೆ. ಆದರೆ ಕೆಲವೊಂದು ಕಡೆ ಮಸ್ಕಿ ಬಹಳಷ್ಟಾಗಿದೆ. ಮಸ್ಕಿಯಲ್ಲಿ ಸುಮಾರು 130% ಹೆಚ್ಚಾಗಿದೆ. ರಾಯಚೂರು ದೇವ್ರದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ನಾವು ಶೇಕಡಾವಾರು ತೊಗೊಂಡ್ರೆ ಅಷ್ಟಾಗಿಲ್ಲ. ರಾಯಚೂರಲ್ಲಿ 13% ಆಗಿದೆ. ಹೀಗೆ ಆಗಿದೆ.
1: ಈಗ ನೈಮೋಚನ್ ಅವರು, ಈಗ ರಾಯಚೂರು ಜಿಲ್ಲೆ ಮುಂಗಾರು ಆಶಾದಾಯಕವಾಗಿ ಆರಂಭವಾಗಿದೆ. ಈಗ ಪೂರ್ವ ಮುಂಗಾರು ಕೂಡ ಮಳೆ ಆಗಿತ್ತು, ರೈತ ಬಾಂಧವರು ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡಿದ್ರು. ರೈತ ಬಾಂಧವರು ಈಗ ಹತ್ತಿ ಕಾಳುಗಳನ್ನು ಇಡುವಂಥದ್ದು, ಈಗ ಜಂಟಿ ಕೃಷಿ ನಿರ್ದೇಶಕರು ಹೇಳಿದಂಗೆ ಹೆಸರನ್ನು ಕೂಡ ಬಿತ್ತನೆಯಾಗಿರುವಂಥದ್ದು, ಈ ನಿಟ್ಟಿನಲ್ಲಿ ಮುಂಗಾರು ಹಂಗಾಮಿಗೆ ಬೀಜದ್ದು ಬಹಳ ಮುಖ್ಯ. ಹೇಗೆ ಸಿದ್ಧತೆ ಇಲಾಖೆ ಮಾಡಿಕೊಂಡಿದೆ? ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಯಾವ ಬೀಜದ ಒಂದು ಲಭ್ಯತೆ ಇದೆ ಅಂತ ತಾವು ಹೇಳ್ತೀರಿ?
3: ಎಲ್ಲ ರೈತ ಬಾಂಧವರು ನಮಸ್ಕಾರ. ನಾವು ಉಪಕೃಷಿ ನಿರ್ದೇಶಕರು, ಉಪ ವಿಭಾಗ ರಾಯಚೂರು. ಈಗಾಗಲೇ ಮಾನ್ಯ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹೇಳದಂತೆ ಈ ವರ್ಷ ನಮಗೆ ಸಾಮಾನ್ಯ ಮಳೆಗಿಂತ ಹೆಚ್ಚು ಮಳೆ ಇಲ್ಲಿವರೆಗೆ ಬಂದಿದೆ. ಬಟ್ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಮುಂದಿನ ದಿನಗಳಲ್ಲಿ ನಮಗೆ ಸ್ವಲ್ಪ ಕೊರತೆ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಅದು ದೇವ್ರ ದಯೆಯಿಂದ ಏನಾದರೂ ಸ್ವಲ್ಪ ಬದಲಾವಣೆ ಆದರೆ ಅದು ನಮಗೆ ನಾರ್ಮಲ್ ಏನು ನಮ್ಗೆ ಸಾಮಾನ್ಯ ಮಳೆ ಇದೆ ಅದು ಮಳೆ ಬರ್ಬೋದು. ಈಗ ನಮ್ಮ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂಗೆ ನಮಗೆ ಈ ವರ್ಷ ಒಟ್ಟು ಗುರಿ 577,000 ಹೆಕ್ಟ್ರಿಗೆ ಎಷ್ಟು ಗುರಿ ಇದೆ. ಅದರಲ್ಲಿ ಈಗ ಮುಖ್ಯ ಬೆಳೆ ಅಂದರೆ ಭತ್ತ ಇರ್ಬೋದು, ನಮ್ಮ ತೊಗರಿ ಮತ್ತೆ ನಮ್ಮ ಹತ್ತಿ ಇತರ ಬೆಳೆಗಳು ಎಲ್ಲರಿಗೆ ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಿಂದ ನಮ್ಮ ಎಲ್ಲ 37 ರೈತ ಸಂಪರ್ಕದಿಂದ ಸಂಬಂಧಪಟ್ಟ ಹಾಗೆ ಇಂಟೆಂಟ್ ಹಾಕಿ ನಮ್ಮ ಬೇಡಿಕೆ 4,950 ಇತ್ತು, ಈಗಾಗಲೇ ನಾವು 5,128 ಕ್ವಿಂಟಲಷ್ಟು ಎಲ್ಲ ರೈತ ಸಂಪರ್ಕದಲ್ಲಿ ದಾಸ್ತಾನು ಮಾಡಿದ್ದೀವಿ. ಅದ್ರ ಬಿಟ್ಟು ನಮ್ಮ ಸಾಮಾನ್ಯ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 28,900 ಕ್ವಿಂಟಲ್ ವಿವಿಧ ರಸಗೊಬ್ಬರ ಮತ್ತು ವಿವಿಧ ಬಿತ್ತನೆ ಬೀಜ ಮಾರಾಟ ಮಂಡಿಗಳಲ್ಲಿ ಲಭ್ಯವಿದೆ.
1: ಈಗ ಕಳೆದ ವರ್ಷ ನಾವು ನೋಡಿದಾಗ ಬಿತ್ತನೆ ಕ್ಷೇತ್ರ ರೈತ ಬಾಂಧವರು ಯಾವ ಬೆಳೆಗೆ ವಾಲ್ಬಹುದು ಅಂತ ಹೇಳ್ತೀರಿ ನಾವು ನೋಡಿದಾಗ ಈ ವರ್ಷದ ಒಂದು ಗುರಿ? ಹಾಗೆಯೇ ಕಳೆದ ವರ್ಷ ನಾವು ನೋಡಿದಾಗ ಈ ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಇತ್ತೀಚೆಗೆ ನಾವು ಗಮನಿಸಿದಂಗೆ ಸ್ವಲ್ಪ ಸೂರ್ಯಕಾಂತಿಗೆ ಬರ್ತಾ ಇದ್ದಾರೆ, ಹೇಗೆ ಎಣ್ಣೆಕಾಳುಗಳಲ್ಲಿ ಕೂಡ ರೈತ ಬಾಂಧವರು ಆಸಕ್ತಿಯನ್ನು ತೋರ್ತಾ ಇದ್ದಾರೆ, ಹೇಗೆ ಅನಿಸ್ತಿದೆ?
3: ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಎಣ್ಣೆಕಾಳು ಬೆಳೆಗೆ ಭಾಳ ಮಹತ್ವ ಕೊಡ್ತಾ ಇದ್ದಾರೆ. ಹೋದ ವರ್ಷ ಕಳೆದ ವರ್ಷಕ್ಕೆ ನಾವು ಹೊಲಿಕೆ ಮಾಡುವಾಗ ಈ ವರ್ಷ ನಮಗೆ ಸೂರ್ಯಕಾಂತಿ ಸ್ವಲ್ಪ ಜಾಸ್ತಿ ಬಂದಿದೆ. ಸುಮಾರು ಒಂದು ಹೋದ ವರ್ಷಕ್ಕಿಂತ ಈ ವರ್ಷ ನಮಗೆ ಒಂದು 20% ಅಷ್ಟು ಏರಿಯಾ ಜಾಸ್ತಿನೇ ಇದೆ. ಅದ್ರ ಜೊತೇಲಿ ಈಗ ನಮ್ಮ ಈ ತೊಗರಿ ಮತ್ತು ಹತ್ತಿ ಬೆಳೆಯಲ್ಲಿ ಹಿಂದೆ ಎಲ್ಲ ಸ್ವಲ್ಪ ನಾವು ತೊಗರಿ ಬೆಳೆ ಜಾಸ್ತಿ ಇತ್ತು, ಬಟ್ ಈ ವರ್ಷ ನಮಗೆ ಹತ್ತಿ ವಿಸ್ತೀರ್ಣ ಜಾಸ್ತಿ ಬರೋ ನಿರೀಕ್ಷೆ ಇದೆ. ಸುಮಾರು ನಮಗೆ ಆಲ್ರೆಡಿ ನಮ್ಮಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ 200,000 hectare ಅಷ್ಟು ಹತ್ತಿನ ಬೆಳೀತಾ ಇದ್ದಾರೆ, ಬಟ್ ಈ ವರ್ಷ ನಮಗೆ ಒಂದು ಸ್ವಲ್ಪ 215,000 hectare ಅಷ್ಟು ಹತ್ತಿ
1: ಕ್ಷೇತ್ರ ಹೆಚ್ಚಾಗಬಹುದು
3: ಅಂತ ನಮ್ಮ ನಿರೀಕ್ಷೆ ಇದೆ.
1: ಬಸವಣ್ಣಪ್ಪರಿಗೆ ಹೇಳಿ, ಈಗ ಮುಂಗಾರು ಹಂಗಾಮು ರೈತ ಬಾಂಧವರಿಗೆ ಏನು ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ? ನೇರವಾಗಿ ರೈತ ಬಾಂಧವರು ಬಿತ್ತನೆಗೆ ಹೋಗ್ಬೋದು ಅಥವಾ ಬೀಜೋಪಚಾರ ಮಾಡಲಿಕ್ಕೆ ಏನಾದರೂ ಹೇಗೆ ರೈತ ಬಾಂಧವರು ಏನು ಕಿವಿ ಮಾತು ಹೇಳ್ತೀರಿ ಪ್ರಾರಂಭದಲ್ಲಿ?
4: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ತಾವು ಹೇಳ್ದಂಗೆ ಈಗಾಗಲೇ ಆಲ್ಮೋಸ್ಟ್ ಅಲ್ಲೆಲ್ಲ ರೈತರು ಕೂಡ ಹೊಲವನ್ನು ತಯಾರು ಮಾಡ್ಕೊಂಡಿದ್ದಾರೆ. ನಿರೀಕ್ಷೆಗಿಂತ ಜಾಸ್ತಿ ಅಂದರೆ ಸಾಮಾನ್ಯಕ್ಕಿಂತ ಜಾಸ್ತಿ ಮಳೆ ಆಗಿದ್ದರಿಂದ ಭೂಮಿಯನ್ನು ತಯಾರು ಮಾಡ್ಕೊಂಡಿದ್ದಾರೆ. ಈಗ ಕೆಲವೊಂದು ಪ್ರದೇಶಗಳಲ್ಲಿ ಈಗಾಗಲೇ ಸರ್ ಹೇಳ್ದಂಗೆ ಮಸ್ಕಿನಲ್ಲಿ ಜಾಸ್ತಿ ಮಳೆಯಾಗಿದೆ, ಮತ್ತು ಲಿಂಗಸೂರು ದೇವದುರ್ಗ ಇಂಥಲ್ಲೆಲ್ಲ ಮಳೆ ಆದ ಕೂಡಲೇ ಒಂದಿಷ್ಟು ಜನ ಬಿತ್ತಿದ್ದಾರೆ, ಒಂದಿಷ್ಟು ಜನ ಬಿತ್ತೋರಿದ್ದಾರೆ. ಸೊ ಅಂಥ ಬಿತ್ತೋರು ಕೂಡ ಈಗಾಗಲೇ ಬೀಜಗಳನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥ ಹತ್ತಿ ಬೀಜಗಳಿರ್ಬೋದು, ತೊಗರಿ ಇರ್ಬೋದು, ಹೆಸರಿರ್ಬೋದು, ಉದ್ದಿರ್ಬೋದು, ಅಲಸಂದಿ ಇರ್ಬೋದು, ಈಗ ಸಜ್ಜೆ, ಸೂರ್ಯಕಾಂತಿ ಇಂತಹ ಬೀಜಗಳನ್ನು ನಮ್ಮ ಏನು ಕೃಷಿ ವಿಶ್ವವಿದ್ಯಾಲಯದ ಏನು ಬೀಜ ಘಟಕ ಇದೆ ಅಲ್ಲಿ ಬೀಜವನ್ನು ಕೂಡ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆ ಜೊತೆಗೆ ಕೃಷಿ ಇಲಾಖೆಯವರು ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಬೀಜವನ್ನು ಕೊಡ್ತಾ ಇದ್ದಾರೆ. ಬಟ್ ರೈತರು ನಾನು ಹೇಳೋದೇನೆಂದರೆ ನಮ್ಮ ಒಂದು ಸೂಕ್ತವಾದ ಬಿತ್ತನೆ ಸಮಯ ಅಂತಂದರೆ ಜೂನ್ 15ರಿಂದ ಜುಲೈ 15 ತೊಗರಿಯನ್ನು ಬಿತ್ತನೆ ಮಾಡ್ಬೋದು, ಹತ್ತಿಯನ್ನು ಬಿತ್ತನೆ ಮಾಡ್ಬೋದು. ಮತ್ತು ಈಗ ಭಾಳಷ್ಟು ಜನ ಈಗ ಸೂರ್ಯಕಾಂತಿಗೆ ಹೋಗ್ತಾ ಇದ್ದಾರೆ, ಸೂರ್ಯಕಾಂತಿಯನ್ನು ಆದಷ್ಟು ತಡವಾಗಿ ಬಿತ್ತೋದು ಒಳ್ಳೆಯದು. ಭಾಳಷ್ಟು ಜನ ರೈತರು ಸೂರ್ಯಕಾಂತಿಗೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಮುಂಗಾರಿನಲ್ಲಿ ಸೂರ್ಯಕಾಂತಿಯನ್ನು ತೆಗೆದುಕೊಂಡು ಜೋಳವನ್ನು ಬಿತ್ತನೆ ಮಾಡಬೇಕು ಅಂಥೇಳಿ ಈಗಾಗಲೇ ತಮ್ಮದೇ ಒಂದು ಸಂಶೋಧನೆಯ ಪ್ರಕಾರ ಮಾಡ್ತಾ ಇದ್ದಾರೆ ಹಿಂಗಾರಿನಲ್ಲಿ ಈ ಥರ ಮಾಡಬೇಕು ಅಂತೇಳಿ. ಸೊ ಅಂಥದ್ದನ್ನು ಕೂಡ ಮಾಡ್ಕೊಳ್ಬೋದು. ಆದಷ್ಟು ತೊಗರಿ ಬಿತ್ತನೆ ಮಾಡ್ತಕ್ಕಂಥವ್ರು ಇನ್ನೂ ಸಮಯ ಇದೆ, ಹತ್ತಿ ಬಿತ್ತನೆ ಮಾಡ್ತಕ್ಕಂಥವ್ರು ಸಮಯ ಇದೆ. ಆದರೆ ಏರು ಮಡಿಗಳನ್ನು ಅಂದರೆ ಬೋಧಗಳನ್ನು ಮಾಡಿಕೊಂಡು ಬೀಜವನ್ನು ಊರೋದು ಒಳ್ಳೆಯದು. ಒಂದು ಎರಡನೇದು ಏನಪ್ಪ ಅಂತಂದರೆ ಈಗಿರ್ತಕ್ಕಂಥ ಒಂದು ತೇವಾಂಶವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಹತ್ತಿ ಹುಟ್ಟಿರ್ತಕ್ಕಂಥ ಕ್ಷೇತ್ರದಲ್ಲಿ ಪದೇ ಪದೇ ಎಡೆಕುಂಟಿಯನ್ನು ಹೊಡ್ಕೊಂಡು ಆ ಇರ್ತಕ್ಕಂಥ ತೇವಾಂಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಹತ್ತಿನಲ್ಲೂ ಅದೇ ರೀತಿಯಾಗಿ ಆಗಿರ್ಬೋದು. ಮತ್ತು ಕಳೆನಾಶಕಗಳನ್ನು ಭಾಳಷ್ಟು ಜನ ರೈತರು ಏನಂದರೆ ಬಿತ್ತುವಾಗ ಕಳೆನಾಶಕಗಳನ್ನು ಬಳಸಿರೋದಿಲ್ಲ. ಕಳೆನಾಶಕಗಳನ್ನು ಬಳಸ್ತಕ್ಕಂಥದ್ದು ಆಯಾ ಬೆಳೆಗಳಿಗೆ, ಹತ್ತಿನಲ್ಲೇ ಪೆಂಡೆಮಿಥಿಲಿನ್ ಅಂತೇಳಿ 30 EC ಅಂತ ಇದೆ, ಆಮೇಲೆ ಪೆಂಡೆಮಿಥಿಲಿನ್ ಎಕ್ಸ್ಟ್ರಾ ಅಂತೇಳಿ 38.7 ಅಂತೇಳಿ ಅದು ಇದೆ. ಅದನ್ನು ಕೂಡ ಬಿತ್ತಿದ ದಿವಸ ಅಥವಾ ಮರುದಿವಸ ಬಿತ್ತನೆಯನ್ನು ಮಾಡ್ತಕ್ಕಂಥವ್ರಿಗೆ ಹೇಳ್ತಿರೋದು. ಈಗಾಗಲೇ ಕೆಲವೊಂದು ಪ್ರದೇಶಗಳಲ್ಲಿ ಹತ್ತಿ ಈಗಾಗಲೇ 15ರಿಂದ 20 ದಿವಸದ ಬೆಳೆ ಇದೆ. ಅಂಥದ್ರಲ್ಲಿ ಕ್ಯುಜುಲಫಾಫಿತೈಲ್ ಅಂತಕ್ಕಂಥದ್ದು ಒಂದು ಏನು ಕಳೆಗಳು ಹುಟ್ಟಿದ ಮೇಲೆ ಬಳಸ್ತಕ್ಕಂಥ ಅಂಥ ಕಳೆಗಳನ್ನಾಗಿರ್ಬೋದು, ಸೂರ್ಯಕಾಂತಿನಲ್ಲಿರ್ಬೋದು, ಹೀಗೆ ಹೆಸರಿನಲ್ಲಿರ್ಬೋದು, ಹೀಗೆ ಅವ್ರು ಬಳಸೋದ್ರಿಂದ ಖರ್ಚು ಕಮ್ಮಿಯಾಗಿ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ಜಂಟಿ ಕೃಷಿ ನಿರ್ದೇಶಕರು, ಈಗ ಬಿತ್ತನೆ ಬೀಜದಲ್ಲಿ ರೈತ ಬಾಂಧವರು ಕಳೆದ ವರ್ಷ ನಾವು ನೋಡಿದಾಗ ಅಥವಾ ಸುಮಾರು ವರ್ಷಗಳ ಹಿಂದೆ ನಾವು ನೋಡಿದಾಗ ಅಂತಹ ಸಮಸ್ಯೆಗಳು ಉಲ್ಬಣವಾಗಿಲ್ಲ, ಯಾಕಂತಂದರೆ ಮುಂಜಾಗ್ರತ ಕ್ರಮವಾಗಿ ಸಾಕಷ್ಟು ಬೀಜಗಳ ಸಂಗ್ರಹಣೆ ಇರೋದರಿಂದ ರೈತ ಬಾಂಧವರು ಬೀಜವನ್ನು ಖರೀದಿ ಮಾಡ್ತಾ ಇದ್ದಾರೆ, ತಮ್ಮಲ್ಲೂ ಕೂಡ ಲಭ್ಯ ಇದೆ, ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಕೂಡ ಲಭ್ಯ ಇದೆ. ಅಲ್ಲಲ್ಲಿ ರೈತ ಬಾಂಧವರು ಈಗ ಕಳಪೆ ಬೀಜಗಳನ್ನು ಅಥವಾ ಖುಲ್ಲಾ ಬೀಜಗಳನ್ನು ಮಾರುವಂಥದ್ದು ಅಥವಾ ಬಿತ್ತನೆ ಮಾಡುವಂಥ ಸನ್ನಿವೇಶಗಳು ಅಲ್ಲಲ್ಲಿ ಲಭ್ಯ ಆಗ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ಈಗ ಆ ಥರ ನಾವು ರೈತ ಬಾಂಧವರು ಅಂತ ಖುಲ್ಲಾ ಬೀಜಗಳನ್ನು ಅಥವಾ ಲೂಸ್ ಸೀಡ್ಸ್ಗಳನ್ನು ತೆಗೆದುಕೊಳ್ಬಾರ್ದು. ಈಗಾಗಲೇ ನಾವು ಅಂಥವು ಪ್ರಕರಣ ಕಂಡು ಬಂದಲ್ಲಿ ನಾವು ಅದನ್ನು ಸೀಜರ್ ಮಾಡಿಬಿಟ್ಟು ಜಪ್ತಿ ಮಾಡಿಕೊಂಡು ಅವ್ರ ಮ್ಯಾಗ ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಸೊ ರೈತ ಬಾಂಧವರಲ್ಲಿ ಏನು ವಿನಂತಿ ಅಂದರೆ, ನಮ್ಮ ಯಾರು ನಾವು ಪರವಾನಗಿ ಕೊಟ್ಟಿರ್ತೀವಿ ಅಂಥವರಲ್ಲೇ ಪರವಾನಗಿ ಪಡೆದಂಥ ನಮ್ಮ ಕೃಷಿ ಪರಿಕರ ವಿತರಕರು ಏನಿರ್ತಾರೆ ಅವರಲ್ಲೇ ಬೀಜಗಳನ್ನು ಖರೀದಿ ಮಾಡಬೇಕು. ಆಮೇಲೆ ಇದ್ರ ಜೊತೆ ಜೊತೆಯಾಗಿ ನಾವು ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಿ ರಿಯಾಯಿತಿ ದರದಲ್ಲಿ ಕೂಡ ನಾವು ಬೀಜನ ವಿತರಣೆ ಮಾಡ್ತಾ ಇದ್ದೀವಿ. ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಯಾವ್ಯಾವ ಇದಾವಂದರೆ ಭತ್ತ, ತೊಗರಿ, ಸಜ್ಜೆ, ಹೆಸರು, ಮೆಕ್ಕೆಜೋಳ, ಸೂರ್ಯಕಾಂತಿ. ಸೊ ಅಲ್ಲಲ್ಲೇ ಆಯಾ ರೈತ ಸಂಪರ್ಕ
1: ಒಂದು ಕರೆ ಇದೆ ಸರ್, ಆಮೇಲೆ ಅದನ್ನು ಮುಂದುವರಿಸೋಣ. ಹಲೋ, ಹಲೋ, ನಮಸ್ಕಾರ. ಹಲೋ
5: ಸರ್, ನಮಸ್ಕಾರ.
1: ನಮಸ್ಕಾರ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ
5: ಸರ್? ಮಟಮಾರಿಂದ ಎಲ್ ಕೆ ವೀರೇಂದ್ರ ಸರ್.
1: ಮಟಮಾರಿಯಿಂದ ಎಲ್ ಕೆ ವೀರೇಂದ್ರಗೌಡರು, ಹೇಳಿ, ತಮ್ಮ ಪ್ರಶ್ನೆ ಕೇಳಿ ನೇರವಾಗಿ.
5: ಅದೇ ಸರ್, ಈಗಾಗಲೇ ಮುಂಗಾರು ನಮಗೆ ಪ್ರಾರಂಭವಾಗಿದೆ ಸರ್. ಈಗಾಗಲೇ ನಾವು ಬಿತ್ತನೆ ಮಾಡಿದ್ವಿ ಸರ್. ಈಗ
1: ಏನ್ ಬಿತ್ತನೆ ಮಾಡಿದಿರಿ?
5: ಈಗ ಸರ್ ಬಿತ್ತನೆ ಮಾಡಿದ್ವಿ ಸರ್.
1: ಹತ್ತಿ ಕಾಳು ಇಟ್ಟಿರಿ?
5: ಹತ್ತಿ ಕಾಳು ಇಟ್ಟಿವಿ ಸರ್.
1: ಹೇಳಿ.
5: ಈಗ ನಮ್ಗೆ ರಸಗೊಬ್ಬರದೊಂದು ಸಮಸ್ಯೆ ಇದೆ ಸರ್.
1: ಏನ್ ಸಮಸ್ಯೆ ಇದೆ ರಸಗೊಬ್ಬರದ್ದು
5: ಸರ್? ಈಗ ನಮ್ಗೆ ಫಾಸ್ಫರಸ್ ಸಿಗ್ತಾ ಇದೆ ಸರ್, ಯೂರಿಯಾ ಸಿಗ್ತಾ ಇಲ್ಲ. ಕಳೆದ 2 ವರ್ಷದಿಂದ ನಮ್ಗೆ ಇದೇ ಸಮಸ್ಯೆ ಇದೆ ಸರ್.
1: ಈಗ ಜಂಟಿ ಕೃಷಿ ನಿರ್ದೇಶಕರು ಹೇಳ್ತಾರೆ,
2: ರಸಗೊಬ್ಬರವು ಈಗ ನಿಮ್ಗೆ ಯೂರಿಯಾ ನಾವು ಏನು ಮಾಡಿದ್ದೇವೆ ಈ ಸರ ಕೆ ಕಿಸಾನ್ ಆ್ಯಪಲ್ಲಿ, ಅಂದರೆ ನಮ್ಮ ಹಿಡುವಳಿ ಅನುಗುಣವಾಗಿ 1 ಎಕರೆಗೆ 1 ಯೂರಿಯಾ ಕೊಡಬೇಕು ಅಂಥೇಳಿ. ಸೊ ಈಗ ತಮ್ಮದು ಯಾವ ಊರು ಮಟಮಾರಿ ಅಂದ್ರಲ್ಲ, ಅಲ್ಲಿ ನಮ್ಮಲ್ಲಿ ರಸಗೊಬ್ಬರ ಈಗ ಯೂರಿಯಾ ನೀವು ಕೇಳಿದ್ರಿ, ಫಾಸ್ಫರಸ್ ಕೇಳಿದ್ರಿ, ಇಡೀ ಜಿಲ್ಲೆ ನಾವು ನೋಡಿದರೆ ದಾಸ್ತಾನು ಇದೆ. ತಾವು ಏನು ಮಾಡಿರಿ, ಅದೇ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಹೋಗಿ ಕೇಳಿದ್ರಂದ್ರೆ ಎಲ್ಲಿ ದಾಸ್ತಾನು ಇದೆ ಅನ್ನೋದು ಹೇಳ್ತಾರೆ, ಹೇಳಿ ಅಲ್ಲಿಂದ ನೀವು ಪಡ್ಕೋಬಹುದು. ಎಷ್ಟು ತಮ್ಮದು, ಎಷ್ಟು ಜಮೀನು ಇದೆ ವೀರನ್ ಗೌಡ್ರೆ, ಎಷ್ಟು ಬೇಕಾಗಿತ್ತು ರಸಗೊಬ್ಬರ? ಎಷ್ಟು?
1: 40 ಎಕರೆ ಇದೆ.
2: 40 ಎಕರೆ ಇದ್ರೆ ನಾವು ಏನ್ ಮಾಡ್ತಾ ಇದೀವಿ, ಈಗ ನಿಮ್ 40 ಎಕರೆ ಹಿಡುವಳಿ ಇತ್ತು ಅಂದ್ರೆ ಯೂರಿಯಾ ರಸಗೊಬ್ಬರನ್ನ ಈಗೇನು 10 ಎಕರೆ ತನಕ 6 ಚೀಲ ಕೊಡಬೇಕು ಅಂತ ಹೇಳಿ. ಈಗ ರಸಗೊಬ್ಬರ ಯೂರಿಯಾನೇ ಬಳಸೋಕ್ಕಿಂತನೂ ಈಗ ಪರ್ಯಾಯವಾಗಿ ಈಗ ಅಮೋನಿಯಂ ಸಲ್ಫೇಟ್ ಅಂತ ಸಿಗುತ್ತೆ, ಅದು ಕೂಡ ಬಳಸ್ಬೋದು ಅದ್ರ ಜೊತೆ ಯೂರಿಯಾ ಬದಲಾಗಿ. ಸೊ ಅಮೋನಿಯಂ ಸಲ್ಫೇಟ್ ಈಗೇನಾಗಿದೆ, ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಒಂದು ಸಭೆ ಮಾಡಿಬಿಟ್ಟು ನಾವು ಏನು ಮಾಡಿದ್ದೇವೆ, ಈಗ ರಸಗೊಬ್ಬರ ಯೂರಿಯಾ ಎಲ್ಲರಿಗೂ ದೊರಕಲಿ ಅಂತೇಳಿ. ಇದು ಯಾಕೆ ಮಾಡಿದ್ದೇವೆ ಕೆ ಕಿಸಾನಲ್ಲಿ ಅಂದರೆ, ರೈತರಿಗೆ ಎಲ್ಲರಿಗೂ ವ್ಯವಸಾಯಕ್ಕೆ ಉಪಯೋಗ ಆಗಲಿ, ಮತ್ತೊಂದು ಇದಕ್ಕೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿದ್ದೇವೆ. ಮತ್ತು ಏನಾಗಿದೆ, ಸಣ್ಣ ಅತಿ ಸಣ್ಣ ರೈತರು, ನೀವು ಹಿಡುವಳಿ ಜಾಸ್ತಿ ಇದೆ, ಸ್ವಲ್ಪ ರಸಗೊಬ್ಬರ ಪ್ರಮಾಣ ಈಗ ನೀವು ಹೇಳ್ತಾ ಇದ್ರಿ, ಈಗ ಒಂದು ಪ್ಯಾನಿಕ್ ಅಂತ ಪ್ಯಾನಿಕ್ ಆಗಿದೆ ಅಷ್ಟೇ ಹೊರತು, ರಸಗೊಬ್ಬರ ನಮಗೆ ಬಿತ್ತನೆಗೆ ಎಷ್ಟು ಬೇಕು ನಮ್ಮ ನಿಮ್ಗೆ ಹೇಳಬೇಕಂದ್ರೆ, ನಮ್ಮ ಜಿಲ್ಲೆಗೆ ಜೂನ್ಗೆ ಎಷ್ಟು ಪ್ರಮಾಣ ಬೇಕು ಅದಕ್ಕಿಂತ ಹೆಚ್ಚು ದಾಸ್ತಾನಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರಸಗೊಬ್ಬರಗಳು. ಸೊ ಅದಕ್ಕೆ ನಾನು ನಿಮ್ಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅವ್ರ ಹತ್ರ ಹೋದ್ರೆ ಅಂದರೆ ಎಲ್ಲಿ ದಾಸ್ತಾನು ಇದೆ ಅಂತ ಅವ್ರಿಗೆ ಗೊತ್ತಾಗ್ತದೆ, ನಮ್ಮ ಆನ್ಲೈನ್ ಇದರಲ್ಲಿ ತಮಗೆ ರಸಗೊಬ್ಬರ ಕೊಡಿಸ್ತಾರೆ. ಮಟಮಾರಿ ಯಾವ ರೈತ ಸಂಪರ್ಕ ಕೇಂದ್ರಕ್ಕೆ ಬರುತ್ತೆ?
1: ಗಿಲ್ಲೇಸ್ಗುರು. ಸಣ್ಣೀರಣ್ಣವರೇ, ಸಾಹೇಬ್ರು ಹೇಳಿದಂಗೆ ಯೂರಿಯಾ ಒಂದೇ ಅದು ಪರ್ಯಾಯ ಮಾರ್ಗವಲ್ಲ, ಅದಕ್ಕೆ ಬೇಕಾದಂತಹ ಕಡಿಮೆ ರಸಗೊಬ್ಬರನ ಬಳೋದು, ಖರ್ಚು ಕಡಿಮೆ ಮಾಡಿ ಒಳ್ಳೆಯ ಬೆಳೆಯನ್ನು ಬೆಳೆದು ಪಡ್ಕೊಳ್ಳೋದು ಜಾಣತನ. ವರ್ಷಕ್ಕೆ ಖರ್ಚು ಜಾಸ್ತಿ ಆಗ್ತಾ ಇದೆ ರಸಗೊಬ್ಬರ ಸರ್ಕಾರಿ ಗೊಬ್ಬರದು, ಅದಕ್ಕೆ ಪರ್ಯಾಯವಾಗಿ ಬೆಳೆ ಗೊಬ್ಬರಗಳನ್ನು ಹಾಕೊಳ್ಳುವಂಥದ್ದು.
5: ನಾವೊಂದು ಪ್ರಯೋಗ ಮಾಡ್ತಾ ಇದ್ದೀವಿ ಸರ್ ಈಗಾಗಲೇ. ನಾವು ಮತ್ತೆ ಸೆಗಣಿ ಗೊಬ್ಬರ ಅದು ಇದು ಅಂತ ಬೇರೆ ಒಂದು ಪ್ರಯತ್ನ ಮಾಡ್ತಾ, ಆದ್ರೂ ಕೂಡ ಒಂದ್ ರೌಂಡ್ಗೆ ಅಂತ ಗೊಬ್ಬರ ಬೇಕು ಸರ್. ಎಂತ ನೀವು ಏನೇ ಪ್ರಯತ್ನ ಮಾಡಿದ್ರು ಒಂದ್ ರೌಂಡ್ ಗೊಬ್ಬರ ಬೇಕು ಸರ್.
1: ಕೇಂದ್ರ ಸರ್ಕಾರ
5: ಕೃಷಿಗೆ ಬರ್ಬೇಕಂದ್ರೆ ಈ ಒಂದು ರಸಗೊಬ್ಬರ ಕೊರತೆ, ಬೀಜದ ಕೊರತೆ, ಇದರ ಬಗ್ಗೆ ಸ್ವಲ್ಪ ಇವತ್ತಿನ ಪೀಳಿಗೆ ಸ್ವಲ್ಪ ಹಿಂದೆ ಹೋಗ್ತಾ ಇದೆ ಸರ್.
1: ಆದ್ರೂ ಕೂಡ ನಿಯಮಾನುಸಾರವಾಗಿ ನಿಮ್ಗೆ ಏನ್ ಗೊಬ್ಬರ ಬೇಕು ಅದನ್ನ

0: ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ದಾಸ್ತಾನು ಇತ್ತು ಅಂತಂದ್ರೆ ಖಂಡಿತ ಪಡೆದುಕೊಳ್ಳಿ, FID ಕೊಡಬೇಕಾಗ್ತದೆ. ತಂತ್ರಾಂಶದಲ್ಲಿ ನಿಮ್ಮ ಹೆಸರು ನೋಂದಾವಣೆ ಮಾಡ್ಕೊಂಡ್ಬಿಟ್ಟಿರಬೇಕಾಗ್ತದೆ, ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗ್ತದೆ, ನಿಮ್ಮ ಹಿಡುವಳಿ ಎಷ್ಟಿದೆ ಅಂತ ಕೆಲವೊಂದು ಮಾನದಂಡಗಳನ್ನು ಅನುಸರಿಸಬೇಕಾಗ್ತದೆ.
1: ಅಲ್ಲ ಸರ್, ಈಗ ಕೆಲವೊಂದು ನಂದು ಒಂದೇ ಪ್ರಶ್ನೆ ಸರ್ ಇರೋದ. ಈಗ ನಾವು ಯಾವ್ದೇ ಒಂದು ಫರ್ಟಿಲೈಸರ್ ಅಂಗಡಿ ಹೋಗಿದ್ರೆ ಅಲ್ಲಿ ಇದ್ರು ಕೂಡ ಅವ್ರು ಇಲ್ಲ ಅಂತ ಹೇಳ್ತಾರೆ ಸರ್ ಅವ್ರು. ಅದು ಅದು ರೈತರು ದೊಡ್ಡ ಸಮಸ್ಯೆ ಆಗಿದೆ. ಈಗ ಅಲ್ಲಿ ದಾಸ್ತಾನು ಇದ್ರು ಕೂಡ ಅದು ಲಿಂಕ್ ತಗೋಬೇಕು ಇದು ಲಿಂಕ್ ತಗೋಬೇಕು ಅಂತಂದ್ರೆ ವೆಚ್ಚ ಹೆಚ್ಚಿಗಾಗ್ತದೆ, ಹೊತ್ತು ಕಡಿಮೆ ಆಗ್ತಾ ಇಲ್ಲ ಸರ್.
2: ವೀರೇನ್ ಗೌಡ್ರ, ಈಗ ನಮ್ಮ ಮಾನ್ಯ JDF ಸಾಹೇಬರು ಹೇಳದಂಗೆ ಈಗ ನಿಮ್ಗೆ ನಮ್ಗೆ ನ್ಯಾನೋ ಯೂರಿಯಾ ನ್ಯಾನೋ DAP ಅಂತಾನು ಇದೆ ನಿಮ್ಮ ಕಾಟನ್ಗೆ, ಅದನ್ನ ಸೆಕೆಂಡ್ ಸ್ಪ್ರೇ ಮಾಡಿದ್ರೆ ಅದು ಉತ್ತಮ ರಿಸಲ್ಟ್ನು ಫಲಿತಾಂಶ ಬಂದಿದೆ. ಹಾಗಾಗಿ ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ರಸಗೊಬ್ಬರ ಕೊರತೆ ಇಲ್ಲ. ಅದ್ರ ಜೊತೇಲಿ ನೀವು ಯಾವುದೇ ಒಂದು ಅಂಗಡಿಗೆ ಹೋಗ್ರಿ, ಅಂಗಡಿಗೆ ಹೋಗಿ ಅವ್ರು ಏನಾದ್ರು ಕೊಡಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರ ಮೊಬೈಲ್ ನಂಬರ್ ಇದೆ, ನಮ್ಮ ನಂಬರ್ ಇದೆ, ನಮ್ಮ JDS ಸಾಹೇಬ್ರ ನಂಬರ್ ಇರ್ತದೆ, ಎಲ್ಲ ನಂಬರ್ ಇರ್ತದೆ. ನೀವು ಒಂದು ಕರೆ ಮಾಡಿರಿ, ನಾವು ಇಮಿಡಿಯೇಟ್ ಆ ಅಂಗಡಿಯವ್ರು ಯಾರು ಕೊಡಲ್ಲ, ಯಾರು ರೈತರಿಗೆ ಯಾರು ರಸಗೊಬ್ಬರ ಕೊಡಬಾರ್ದು ಹೇಳಂಗೆ ಇಲ್ಲ, ಅವ್ರ ಮೇಲೆ ಕ್ರಮ ಆಗ್ತದೆ ಅದು. ಹಾಗಾಗಿ ದಯವಿಟ್ಟು ನೀವು ನಾಳೆನೋ ನಾಡಿದ್ದು ಯಾವಾಗ ಹೋದ್ರೂ ಒಂದು ವೇಳೆ ಅವ್ರು ಕೊಡಲ್ಲ ಅಂತ ಇದ್ದರೆ ಇಮಿಡಿಯೇಟ್ ನಮ್ಮನ್ನು ಸಂಪರ್ಕಿಸಿ, ನಾವು ಅದನ್ನು ಅವ್ರನ್ನ ಏನಿದೆ ಅದನ್ನು ಅವ್ರನ್ನ ನಾವು ವ್ಯವಸ್ಥೆ ಮಾಡಿ ನಿಮಗೆ ರಸಗೊಬ್ಬರ ಸಿಗಂಗೆ ಮಾಡ್ತೀವಿ. ಒಂದು ಇನ್ನೊಂದು ಲಿಂಕ್ ಅದು ತಾವು ಏನು ಹೇಳ್ತಾ ಇದ್ದೀರಿ, ಲಿಂಕು ನಾವು ಒತ್ತಾಯವಾಗಿ ಅವ್ರು ಲಿಂಕ್ ಕೊಡೋಂಗಿಲ್ಲ. ಈಗ ನೋಡಿ ಪೋಷಕಾಂಶಗಳು ಎಲ್ಲ ಒಂದು ಗಿಡಕ್ಕೆ ಬೇಕಾಗ್ತದೆ, ಅಂಥವು ಪೋಷಕಾಂಶಗಳು ಈಗ ನ್ಯಾನೋ ಯೂರಿಯಾ ನ್ಯಾನೋ DAP ಲಿಂಕ್ ಕೊಟ್ಟರೆ ಅದು ಅಷ್ಟು ನಾವು ಯಾರಿಗೂ ರಿಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ. ಇತರ ಯಾವುದೋ ನಿಮ್ಮ ಹೆಚ್ಚಿನ ಲಿಂಕ್ ಮಾಡಿದ್ರೆ ಅದನ್ನು ದಯವಿಟ್ಟು ನೀವು ನಮ್ಮ ರೈತ ಸಂಪರ್ಕ ಕೇಂದ್ರ ಇಲ್ಲ ನಮ್ಮ ಕೃಷಿ ಅಧಿಕಾರಿಗಳಿಗೆ ಸಂಪರ್ಕಿಸಿ ನಾವು ಅದಕ್ಕೆ ಸ್ಪಂದಿಸಿ ಅಲ್ಲೇ ನಿಮಗೆ ನಾವು ಇತ್ಯರ್ಥ ಮಾಡ್ತೀವಿ.
0: ಧನ್ಯವಾದಗಳು ಸಣ್ಣರಾಣವ್ರು, ನಮಸ್ಕಾರ ಮಾಡಿದ್ದಕ್ಕೆ ನಮಸ್ಕಾರ. ಹೇಳ್ತಾ ಇದ್ರಿ ಸರ್, ತಾವೀಗ ಬಿತ್ತನೆ ಒಂದು,
3: ಹಾಂ ಅದೇ ಬಿತ್ತನೆ ರಿಯಾಯಿತಿ ದರದಲ್ಲಿ ನಾವು ಯಾವ ಬೀಜ ಸಿಗುತ್ತೆ ಅಂತ ಹೇಳಿದ್ದೇವೆ. ಆಮೇಲೆ ರಿಯಾಯಿತಿ ಕೂಡ ಇದೆ, ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಏನು ರಿಯಾಯಿತಿ ಕೊಡ್ತಾ ಇದ್ದೇವೆ. ಪ್ರತಿ KGಗೆ ಅಂತ ಇಷ್ಟು ರಿಯಾಯಿತಿ ನಮಗೆ ಫಿಕ್ಸ್ ಆಗಿರುತ್ತೆ. ಭತ್ತಕ್ಕೆ ನಮ್ಮ ಸಾಮಾನ್ಯ ರೈತರಿಗೆ 8 ರೂಪಾಯಿ ಪ್ರತಿ KG ರಿಯಾಯಿತಿ ಇರುತ್ತೆ. ಆಮೇಲೆ ಇದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 12 ರೂಪಾಯಿ ರಿಯಾಯಿತಿ ಇರುತ್ತೆ. ಹೀಗೆ ಒಂದು ಭತ್ತದ್ದು ರಿಯಾಯಿತಿ ಅಷ್ಟು 25 KG ಇದಂದರೆ ಅದರ ಅನುಗುಣವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಸಿಗ್ಬೋದು. ತೊಗರಿಗೂ ಕೂಡ ಪ್ರತಿ KG 25 ರೂಪಾಯಿ ಇದೆ ಯಾರೇ ಸಾಮಾನ್ಯ ರೈತರಿಗೆ. ಆದರೆ ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ರೈತರಿಗೆ 37 ರೂಪಾಯಿ 50 ಪೈಸೆ ಪ್ರತಿ KG ರಿಯಾಯಿತಿ ಇರುತ್ತೆ. ಸೊ ಈ ಥರ ಎಲ್ಲ ಬೀಜಗಳಲ್ಲಿ ರಿಯಾಯಿತಿ ಇರುತ್ತೆ. ಸೊ ಆ ರಿಯಾಯಿತಿದು ಸಣ್ಣ ಅತಿ ಸಣ್ಣ ರೈತರು ಮತ್ತು ಬೇರೆ ರೈತರು ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೋಬೇಕಂಥೇಳಿ ರೈತರಲ್ಲಿ ಕೇಳ್ಕೊತಾ ಇದ್ದೀನಿ.
0: ಈಗ ಮುಖ್ಯವಾಗಿ BT ಹತ್ತಿ ತಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಯಾಕಂತಂದರೆ ರೈತ ಸಂಪರ್ಕ ಕೇಂದ್ರದ ಮೂಲಕ ಅದು ಮಾರಾಟ ಆಗೋದಿಲ್ಲ, ಅದನ್ನು ಖಾಸಗಿ ಕಂಪನಿಗಳು ರೈತ ಸಂಪರ್ಕ ಕೇಂದ್ರದ ಮೂಲಕ ಬರೋದಿಲ್ಲ, ಅದು ಖಾಸಗಿ ಪರಿಕರ ಮಾರಾಟಗಾರರನ್ನು ಮಾಡಿದೆ. ಇದು ಹೇಗೆ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ಪ್ಯಾಕೆಟ್ಗಳು ಬೇಕು ಅಷ್ಟು ದಾಸ್ತಾನು ಇದೆ?
3: ಇದೆ ಇದೆ ದಾಸ್ತಾನು ಅಂತರೂ ಇದೆ,
0: ಬೇರೆ ಬೇರೆ
3: ಬೇರೆ ಬೇರೆ ಕಂಪ್ನಿದು ಭಾಳಷ್ಟು ಕಂಪ್ನಿದು, ಅದರಲ್ಲಿ ರಾಶಿ, ಪ್ರವರ್ಧನ, ಕಾವೇರಿ ಈ ಥರ ಸುಮಾರು ಕಂಪ್ನಿಗಳಿದ್ದಾವೆ ನಮ್ಮ ಏನು ಜಿಲ್ಲೆ ಮಣ್ಣಿಗೆ ಸೂಕ್ತವಾದಂಥ ಇವೆಲ್ಲ BT ಹತ್ತಿ ಬೀಜಗಳು.
0: ಒಂದು ಕರೆ ಇದೆ, ಒಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ, ಹಲೋ ನಮಸ್ಕಾರ, ಯಾರಿದು?
4: ಹಲೋ
0: ಹಲೋ ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಎಲ್ಲಿಂದ ಕರೆ ಮಾಡ್ತಿದ್ರಿ? ತಮ್ಮ ಹೆಸರು?
4: ಸರ್ ದುರ್ಗಣ್ಣ ಅಂತ ಹೇಳಿ.
0: ದುರ್ಗಣ್ಣ ಅವರ, ಎಲ್ಲಿಂದ ಕರೆ ಮಾಡ್ತಿದ್ರಿ?
4: ಅಡಕಲಗುಡ್ಡ ಸರ್.
0: ಅಡಕಲಗುಡ್ಡ ದೇವದುರ್ಗದಿಂದ ಹೇಳಿ, ಪ್ರಶ್ನೆ ಕೇಳಿ.
4: ಸರ್ ಅದೇ ರಸಗೊಬ್ಬರ ಸಿಗ್ತಾ ಇಲ್ಲ ಸರ್, ಜಾಸ್ತಿ DAP ಇಲ್ಲ ಮತ್ತೆ ಯೂರಿಯಾ ಸಿಗಲ್ಲ. ಇದು ಒಂದ್ ಸ್ವಲ್ಪ ಕರೆಕ್ಟ್ ಮಾಡಿದ್ರೆ ಹೆಲ್ಪ್ ಆಗ್ತಾರೆ ರೈತರಿಗೆ. ಮತ್ತೆ ಸರ್ಕಾರಗಳು ಹೇಳ್ತಾವೆ ಎಲ್ಲೂ ದಾಸ್ತಾನ ಐತೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಸಿಗಲ್ಲ ಸರ್.
0: ಏನು ಒಂದು ಪ್ಯಾಕೆಟ್ ತಗೊಂಡಿಲ್ವಾ ನೀವು ಇಲ್ಲಿವರೆಗೂ?
4: ತಗೊಂಡಿಲ್ಲ ಸರ್, ತಗೊಂಡಿಲ್ಲ.
3: ದುರ್ಗಣ್ಣ ಅವ್ರು ಏನ್ ಬೆಳೆ ಮಾಡ್ತಾ ಇದ್ರಿ ತಾವು?
4: ಹತ್ತಿ ಮಾಡ್ತೀವಿ, ಮೆಣಸಿನ್ಕಾಯಿ ಮಾಡ್ತೀವಿ ಸರ್, ಆದ್ರೆ ಇವತ್ತು ಹತ್ತಿ ಮಾಡಿದ್ವಿ.
3: ಹೌದಾ, ನೀವು ಯಾವ ವಿತರಕರ ಅಂಗಡಿಗೆ ಹೋಗಿ ಕೇಳಿದಿರಿ ಅಲ್ಲಿ?
4: ನಾವು ಅದೇ ಸಿರುವಾರ ಅರಕೇರ ದೇವದುರ್ಗ ಸರ್.
3: ಓಕೆ, ಇಲ್ಲ ರಸಗೊಬ್ಬರ ಕೊರತೆ ಅಂತರೂ ಇಲ್ಲ ಈಗ ಸದ್ಯ ಮಟ್ಟಿಗೆ ಇದೆ. ಆದರೆ ಅಲ್ಲಿ ಯಾಕೆ ನಿಮಗೆ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ ಯಾವಾಗ ನೀವು ಕಾಂಟ್ಯಾಕ್ಟ್ ಮಾಡಿರಿ, ಮಾಡಿದ್ರಂದ್ರೆ ಅವ್ರು ನಿಮಗೆ ಸಹಾಯ ಮಾಡ್ತಾರೆ, ಮಾಡೋಕ್ಕೆ ಅನುಕೂಲ ಆಗ್ತದೆ ರಸಗೊಬ್ಬರ ಕೊಡ್ಸೋಕ್ಕೆ. ನಿಮಗೆ ಯೂರಿಯಾ DAP ಇದೆ ಈಗ ಸದ್ಯ ಮಟ್ಟಿಗೆ, ಈಗಂತೂ ದಾಸ್ತಾನು ಇದೆ.
4: ನಿಮ್ಮ ಗಮನಕ್ಕೆ ಇರಲಿ, ಬೇರೆ ಯಾವುದೇ ಕೇಳಿದ್ರೆ ಅವ್ರು ಅಟೆತ್ ಅಂತ ಹೇಳ್ತಾರೆ ಸರ್.
3: ಹಾಂ, ಅದಕ್ಕೆ ಹೇಳಿದೇವಲ್ಲ ಈಗ ಆಲ್ರೆಡಿ ಯಾವುದು ಲಿಂಕ್ ಮಾಡೋಂಗಿಲ್ಲ. ಆ ಥರ ಇದ್ರೆ ನೀವು ದಯಮಾಡಿ ಅವ್ರಿಗೆ ರಸೀದಿ ಕೇಳ್ರಿ, ರಸೀದಿ ಕೇಳಿ ಅಕಸ್ಮಾತ್ ಲಿಂಕ್ ಕೊಟ್ಟರು ಅಂದ್ರೆ ನಿಮ್ಗೆ ಬ್ಯಾಡ್ ಅಂತ ಫೋರ್ಸ್ ಬೇಲೆಬಲ್ ಕೊಟ್ಟರು ಕೂಡ ನಾವು ಕೆಲವೊಂದು ಕಡೆ ಈಗ ಆಲ್ರೆಡಿ ನಾವು ಅವರಿಗೆ

0: ರೈತರಿಗೆ ವಾಪಸ್ ದುಡ್ಡು ಕೊಡುವಂಥದ್ದು ಮಾಡಿದ್ದೇವೆ. ಕೊಡಬಾರ್ದು, ಅವರು ರಸೀದಿ ಕೇಳಿ ತೊಗೊಳ್ರಿ, ಹಾಂ ತೊಗೊಂಡು ಕೊಟ್ಟರೆ ನಮಗೆ ಪ್ರೊಡ್ಯೂಸ್ ಮಾಡಿದರೆ ಅವ್ರಿಗೆ ವಾಪಸ್ ಕೊಡಿಸ್ತೇವೆ. ನಿಮಗೆ ಲಿಂಕ್ ಫಸ್ಟ್ ನೀವು ಕೇಳಿ, ಲಿಂಕ್ ಕೊಡೋಂಗಿಲ್ಲ, ನಿಮಗೆ ಫೋರ್ಸ್ ಮಾಡೋಂಗಿಲ್ಲ. ನೀವು ನಿಮಗೇನು ರಸಗೊಬ್ಬರ ಬೇಕು ಅದನ್ನು ತೊಗೊಳ್ಳಿ. ಈ ಸಲ ಆಲ್ರೆಡಿ ನಾವು ಎಲ್ಲ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಈ ಸಭೆ ಕರೆದು, ಈ ಡೀಲರ್ಸ್ ಅಸೋಸಿಯೇಷನ್ದವ್ರಿಗೆ ಕರೆದು ಸ್ಟ್ರಿಕ್ಟ್ಲಿ ಹೇಳಾಗಿದೆ. ಆದರೂ ಕೂಡ ಮಾಡ್ತಿದ್ರೆ ಅವರಿಗೆ ನಿರ್ದಿಷ್ಟವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ನಾವು. ಈಗ ಆಲ್ರೆಡಿ ಕೂಡ ನಾವು ಮಾಡಿದ್ದೇವೆ, ಸುಮಾರು ಕ್ರಮಗಳನ್ನು ಕೈಗೊಂಡಿದ್ದೇವೆ, ಕಾನೂನು ಕ್ರಮಗಳನ್ನು.
1: ಅಂದ್ರೆ ಇಲ್ಲಿ ನಾವು ರೈತರು ಏನ್ ಮಾಡ್ತೀವಿ ಸರ್, ಅವರಲ್ಲೇ ಹೋಗ್ಬೇಕಲ್ಲ ಸರ್, ಅವರು ನಮಗೆ ಈಗ ಆ ಟೈಮ್ನಾಗ ನೀವಿರಲ್ಲ ಸರ್ ಅಂಗಡಿ, ಹಂಗಾಗಿ ನಮ್ಗೆ ಅವ್ರು ಮಾತು ಕೇಳಲ್ಲ. ಅವ್ರು ನಿಮಗೆ ನೀವು ಮೀಟಿಂಗ್ ತಗೊಂಡಾಗ ಹೇಳ್ತಾರ, ಆಮೇಲೆ ಆಯ್ತು.
2: ದುರ್ಗಣ್ಣ ಅವರಿಗೆ ಸ್ಪೆಸಿಫಿಕ್ ಆಗಿ ಈ ಅಂಗಡಿಯವರು ನಮಗೆ ಗೊಬ್ಬರ ಕೊಟ್ಟಿಲ್ಲ, ಈ ಅಂಗಡಿಯವರು ನಮಗೆ ನಿರಾಕರಿಸಿದ್ದಾರೆ ಅಂತ ಹೇಳಿ, ಅಥವಾ ನೀವು ಫ್ರೂಟ್ ತಂತ್ರಾಂಶದಲ್ಲಿ ನಿಮ್ಮ ಹೆಸರು ನೋಂದಾವಣೆ ಮಾಡ್ಕೊಂಡಿದ್ದೀರಾ, ನೀವು FID ಮಾಡ್ಕೊಂಡಿದ್ದೀರಾ?
1: ಐತೆ, ಆದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಮೊದಲು ಸಿಗ್ತಿದ್ದಿಲ್ಲ, ಹಂಗಾಗಿ ಹೋಗಿಲ್ಲ ಸರ್ ಅಲ್ಲಿ, ಕೇಳಿಲ್ಲ. ಇವಾಗ ಕೇಳ್ಬೋದು ಸರ್.
2: ಕೇಳಿ ಕೇಳಿ, ಪರ್ಟಿಕ್ಯುಲರ್ ಆಗಿ ಈ ಅಂಗಡಿಯಲ್ಲಿ ಹತ್ರ ಬಂದಿದ್ದೀನಿ, ನನ್ನ ಹತ್ರ ಫ್ರೂಟ್ಸ್ ಅಲ್ಲಿ ಇದೆ, ನನ್ನ ಆಧಾರ್ ತಗೊಂಡೋಗಿ ಅದನ್ನ ತೋರಿಸಿ ಅವ್ರು ಕೊಡ್ತಾರೆ. ಕೊಡಲಿಲ್ಲ ಅಂತಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ. ಕೊಡಲಿಲ್ಲ ಅಂತಂದ್ರೆ ಹೇಳಿ.
3: ಮತ್ತೆ ಇನ್ನೊಂದು, ಧರ್ಮಣ್ಣ ಅವರು ಈಗ ನಮ್ಮ ಸರ್ ಹೇಳಿದ್ರು, ಮತ್ತೆ DAP ಪರ್ಯಾಯವಾಗಿ ಬೇರೆ ರಸಗೊಬ್ಬರ ಸಾಕಷ್ಟು ಇದೆ. ದಯವಿಟ್ಟು ಈಗ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂತ ನಾವು ಏನು ಮಾತಾಡ್ತೀವಿ ಅದನ್ನು ಬೇರೆ ಬೇರೆ ಗ್ರೇಡ್ ಅಂತಲೇ ಇರ್ತವೆ. ಈಗ 20-20 ಇರ್ಬೋದು, 10-26-26 ಇರ್ಬೋದು. ನಿಮಗೆ DAP ಸಿಗಲಿಲ್ಲ ಅಂದರೆ ಪರ್ಯಾಯವಾಗಿ ಯಾವ ಲಭ್ಯತೆ ಇದೆ, ನಮ್ಮ ಕಾಂಪ್ಲೆಕ್ಸ್ ಗೊಬ್ಬರಗಳು ಸಾಕಷ್ಟು ಗೊಬ್ಬರಗಳಿದೆ, ಅದನ್ನು ತಾವು ದಯವಿಟ್ಟು ಉಪಯೋಗಿಸ್ಕೊಬೋದು ಅಂತ ನಾನು.
2: DAP ಜೊತೆಗೆ ಅದು ಬೇರೆ ಬೇರೆ ಕಾಂಪ್ಲೆಕ್ಸ್ ಹೇಳಿದ್ರಲ್ಲ, ಸಂಯುಕ್ತ ರಸಗೊಬ್ಬರಗಳನ್ನು ಬಳಕೆ ಮಾಡುವಂಥದ್ದು ಆಗಬೇಕು ದುರ್ಗೇಶ್ ಅವರೇ.
1: ಅಲ್ಲ ಮಾಡ್ತು ಸರ್, ಆದರೆ
2: ಅದು ನಮ್ಮ ತಲೆಯಿಂದ ಹೋಗ್ಬೇಕು. ಯಾಕಂತಂದ್ರೆ DAP ಕೆಲಸ ಮಾಡೋದು ಅದೇ ಮಾಡ್ತದೆ. ಈ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟು ಪ್ರಮಾಣ ಇರ್ತದೆ DAP ಇದು ಎಲ್ಲ, ಅದು ಅಷ್ಟೇ ಇರ್ತದೆ. ನೀವು ಈ ಥರ ಮಾಡಿ, ಅದೇ ಬೇಕು ಅಂತಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ಪ್ರಯತ್ನ ಮಾಡಿ, ಸಿಗುತ್ತೆ. ನಮಸ್ತೆ, ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಇದೆ ಸರ್. ಹಾಂ, ಕರೆ ಕಟ್ಟಾಯಿತು. ಬಸವಣ್ಣಪ್ಪ ಅವರಿಗೆ ಹೇಳಿ, ಈಗ ರೈತ ಬಾಂಧವರು DAP ಬೇಕು, ಯೂರಿಯಾನೇ ಬೇಕು ಅನ್ನೋದು ಒಂದು ತಲೆಯಲ್ಲಿ. ಯಾಕಂತಂದ್ರೆ ತಲತಲಾಂತರಗಳಿಂದ ಗೊಬ್ಬರವನ್ನು ಹಾಕೊಂಡು ಬಂದಿರೋದು ಒಂದು ಅಭ್ಯಾಸ ರೈತ ಬಾಂಧವರಿಗೆ, ಇದು ಸರಳವಾಗಿ ಹೋಗೋದಿಲ್ಲ. ಈಗ ಸಮತೋಲನ ರಸಗೊಬ್ಬರಗಳನ್ನು ಬಳಸಿಕೆ ಮಾಡಲಿಕ್ಕೆ ರೈತ ಬಾಂಧವರು ಹೇಗೆ ಮುಂದುವರಬೇಕು, ಮನಸ್ಥಿತಿ ಹೇಗೆ ಬದಲಾವಣೆ ಮಾಡಬೇಕು ಅಂತ ಹೇಳ್ತೀರಿ?
4: ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರ ತಲೆಯಲ್ಲಿ ಏನಿದೆ ಅಂದರೆ ಬರೀ ಯೂರಿಯಾ ಹಾಕಿದ್ರಷ್ಟೇ ಬೆಳೆ ಬೆಳೆಯುತ್ತೆ ಅಥವಾ DAP ಹಾಕಿದ್ರಷ್ಟೇ ಕಾಳು ಕಟ್ಟುತ್ತೆ ಅನ್ನೋದೊಂದು ಇರುತ್ತೆ.
2: ಹೌದು,
4: ಆದರೆ ಈಗಾಗಲೇ ನಮ್ಮ JDS ಅವ್ರು ಹೇಳ್ದಂಗೆ ಮತ್ತು DDA ಅವ್ರು ಹೇಳ್ದಂಗೆ ಸಮತೋಲನ ಗೊಬ್ಬರದಲ್ಲಿ ಪ್ರಮುಖವಾಗಿ ಅವರು ಬೀಜೋಪಚಾರದಿಂದನೇ ಪ್ರಾರಂಭ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆತಕ್ಕಂಥದ್ದು ಭಾಳ ಪ್ರಮುಖವಾಗಿ ನಾವು ಈಗಾಗಲೇ ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯದಿಂದನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರ ಜೊತೆ ಜೊತೆಗೇ ಈಗಾಗಲೇ ಘನ ಜೀವಾಮೃತ ಅಂತ ಇದೆ, ಜೀವಾಮೃತ ಅಂತಕ್ಕಂಥದ್ದಿದೆ, ಅವುಗಳನ್ನು ಈಗ ಭಾಳಷ್ಟು ಜನ ನಮ್ಮಲ್ಲಿ ಬಂದವರೆಲ್ಲ ಇದನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಅಣುಜೀವಿ ಗೊಬ್ಬರಗಳಿಗೂ ಅಂತ ಇದ್ದಾವೆ, ಹತ್ತಿಗೆ ಅಜೋಸ್ಪಿರ್ಲಮ್ ಅಂತಕ್ಕಂಥದ್ದು, ಅಜಿಟೋಬ್ಯಾಕ್ಟರ್ ಅಂತಕ್ಕಂಥದ್ದು, ಈಗ ದ್ವಿದಳ ಧಾನ್ಯಗಳಿಗೆ ರೈಜೋಬಿಯಂ ಅಂತಕ್ಕಂಥದ್ದು ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡೋದ್ರಿಂದ ಎಕರೆ ಕೇವಲ 200 ಗ್ರಾಮ್ ಅನ್ನು ಬಳಸಿದರೆ ಸಾಕು.
2: ಹೌದು,
4: ಕೇವಲ 100 ರೂಪಾಯಿ KGಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾ ಇದೆ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಿಗ್ತಾ ಇದೆ. ಅವುಗಳನ್ನು ಜೀವಾಣು ಗೊಬ್ಬರಗಳನ್ನು ಸ್ವಲ್ಪ ಬಳಸ್ತಕ್ಕಂಥದ್ದನ್ನು ರೈತರು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಮತ್ತೆ ಮುಖ್ಯವಾಗಿ ನೀವು ಹೇಳಿದಂಗೆ ಯೂರಿಯಾ DAP ಬದಲು.
2: ಈಗ ಒಂದು ಕರೆ ಬಂತು. ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಹಲೋ ಹಲೋ, ಆಕಾಶವಾಣಿ ಕಟ್ಟಾಯಿತು ಅಂತ ಮುಂದುವರ್ಸಿ ಸರ್.
4: ಸೊ ಈಗ ಅದರ ಬದಲಿ ಪರ್ಯಾಯವಾಗಿ ಯೂರಿಯಾ ಮತ್ತು ಪರ್ಯಾಯವಾಗಿ ಆಗಲೇ JDS ಸಾಹೇಬ್ರು ಹೇಳಿದಂಗೆ ಅಮೋನಿಯಂ ಸಲ್ಫೇಟ್ ಅಂತಕ್ಕಂಥ ಗೊಬ್ಬರ ಇದೆ, ಆಮೇಲೆ 20-20-0-13 ಅಂತಕ್ಕಂಥ ಗೊಬ್ಬರ ಇದೆ, ರಾಸಾಯನಿಕ ಗೊಬ್ಬರ ಇದೆ, ಮತ್ತೆ 13-0-45 ಅಂತಕ್ಕಂಥದ್ದಿದೆ. ಆಯಾ ಬೆಳೆಗಳಿಗೆ ನಾವೇನು ಮೂಲ ಗೊಬ್ಬರವಾಗಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅನ್ನು ಕೊಡಬಹುದು.
2: ಕರೆ ಒಂದು ಕರೆ ಬಂತು. ಹಲೋ ನಮಸ್ಕಾರ. ಹಲೋ
5: ಹಲೋ, ನಮಸ್ತೆ ಸರ್.
2: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
5: ನಾ ಸುರಪುರ ತಾಲೂಕಿಂದ ಸರ್, ಮಳೆಂಗರಾಯ್ ಮಾತಾಡೋದು.
2: ಮಳೆಂಗರಾಯ್, ಸುರಪುರ ತಾಲೂಕಿಂದ. ಮಳೆಂಗರಾಯ್ ಕೇಳಿ, ಪ್ರಶ್ನೆ ಏನ ನಿಮ್ದು? ಸುರಪುರ ತಾಲೂಕು ಅಂತಂದ್ರೆ ಯಾದಗಿರಿ ಜಿಲ್ಲೆ ಬರ್ತದೆ.
5: ಹಾ ಸರ್,
2: ಕೇಳಿ ಮಳೆಂಗರಾಯ್, ಆದ್ರೂ ಪರವಾಗಿಲ್ಲ ಕೇಳಿ.
5: ಪ್ರಶ್ನೆ ಏನಂದ್ರೆ ಸರ್, ಈಗ ನಿನ್ನೆ ಹಚ್ಚಿಟ್ಟಿದ್ವಿ ಸರ್ ಒಂದು ಅಕ್ಕಿಕ್ರೆ ನಾವು. ಈ ಮಲ್ದಲ್ಲಿ ಈಗ ಗೊಬ್ಬರ ಟಾಟಿಸಿ ಅಂತ ಹೇಳ್ತಾರೆ ಸರ್ ಸಿಗುವಂತ, ಈಗ ಅದ್ರ ಬದಲಾಗಿ ಉಪಯೋಗಿಸುವಂತ ಅನುಕೂಲ ಹೇಳಿಕೊಡ್ರಿ ಸರ್ ನಮ್ಗೆ.
2: ನಿಮ್ದು ಸರಿ ಕೇಳಿಸಲಿಲ್ಲ.
4: ಅಲ್ಲ, ಪ್ರಶ್ನೆ ಸರಿಯಾಗಿ ನೇರವಾಗಿ ಕೇಳಿ ಪ್ರಶ್ನೆ.
2: ನೀವು ಸ್ವಲ್ಪ ಓಪನ್ ಸ್ಪೀಕರ್ ಆಗಿ ಮಾಡಿದ್ದೀರಿ ಮಳೆಂಗರ, ನೋಡ್ಕೊಳ್ಳಿ, ಒಬ್ಬ ಸ್ಪೀಕರ್ ಅನ್ನ ಬಂದ್ ಮಾಡಿ.
5: ಅಲ್ಲ ಸರ್, ನಾವು ಹತ್ತಿಟ್ಟಿದ್ವಲ್ಲ ಸರ್, ಈಗ ಗೊಬ್ಬರ ಸಿಗಲಾಗಿದೆ ಸರ್, FID ಅದು ಇದು ಇದ್ರನ್ನ ಎಕರೆ 1-2 ಕೊಡ್ತಿದ್ರು ಸರ್ ಅವರು. ಅದ್ರ ಬದಲಾಗಿ ಯಾವ್ದು ಸಿಂಪರಣೆ ಮಾಡ್ಬೇಕು ಸರ್ ಬೆಳೆ ಚೆನ್ನಾಗಿ
2: ಬರ್ಬೇಕು?
4: ಮುಖ್ಯವಾಗಿ ಯೂರಿಯಾ ಮತ್ತು ಡಿ ಎ ಪಿ ಪರವಾಗಿ, ಯೂರಿಯಾ ಪರ್ಯಾಯವಾಗಿ ಅಮೋನಿಯಂ ಸಲ್ಫೇಟ್ ಅನ್ನ ಹಾಕ್ಬೋದು, ಡಿ ಎ ಪಿ ಪರ್ಯಾಯವಾಗಿ 20-20-0-13 ಅನ್ನ ಹಾಕ್ಬೋದು, 19-19 ಹಾಕ್ಬೋದು, 17-17 ಹಾಕ್ಬೋದು, ಆಮೇಲೆ 10-26-26 ಅಂತಕ್ಕಂಥ ಸಂಯುಕ್ತ ಗೊಬ್ಬರಗಳಿದ್ದಾವೆ. ಅವುಗಳನ್ನು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೈಪಿಡಿನಲ್ಲಿ ಯಾವ ಕಾಂಪ್ಲೆಕ್ಸ್ ಪರ್ಟಿ ಅಂದರೆ ಸಂಯುಕ್ತ ಗೊಬ್ಬರಗಳನ್ನು ಎಕರೆಗೆ ಎಷ್ಟೆಷ್ಟು ಹಾಕ್ಬೇಕು ಅಂತೇಳಿ ಕೊನೆ ಒಂದು ಪೇಜ್ನಲ್ಲಿ ನಾವೆಲ್ಲ ಕೊಟ್ಟಿದ್ದೀವಿ. ಆಯಾನ್ನು ಒಂದು ಎಕರೆಗೆ ಮೂಲ ಗೊಬ್ಬರವಾಗಿ ಮತ್ತು ಮೇಲು ಗೊಬ್ಬರವಾಗಿ ಯಾವ ಥರ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಈಗ ಭಾಳಷ್ಟು ನೀವು ಸೊಸೈಟಿನಲ್ಲಿರ್ಬೋದು, ರೈತ ಸಂಪರ್ಕ ಕೇಂದ್ರಗಳಲ್ಲಿರ್ಬೋದು, ಅಥವಾ ವಿತರಕರಲ್ಲಿರ್ಬೋದು ಸಂಯುಕ್ತ ರಾಸಾಯನಿಕ ಗೊಬ್ಬರಗಳು ಸಿಗ್ತವೆ. ದಯವಿಟ್ಟು ಅದನ್ನು ಬಳಸೋದು ಒಳ್ಳೆಯದು.
5: ಓಕೆ ಸರ್.
2: ಮಣಗ್ರಾಯವರೀಗ ನಿಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ವಿಸ್ತರಣಾ ಶಿಕ್ಷಣ ಘಟಕ ಇದೆ, ರೈತ ಸಂಪರ್ಕ ಕೇಂದ್ರ ಇದೆ, ಅಲ್ಲಿ ಹೋದರೆ ಈಗ ಈ ಡಿ ಎ ಪಿ ಯೂರಿಯಾಗೆ ಏನು ಪರ್ಯಾಯವಾಗಿ ಹಾಕೋಬಹುದು ಅನ್ನೋದನ್ನು ಅಲ್ಲಿ ಮಾಹಿತಿ ಸಿಗುತ್ತೆ.
5: ಸರ್,
2: ಆನಂತರ ಈ ಪ್ರಾರಂಭದಲ್ಲಿ ಹತ್ತಿ ಕಾಳಿಡೋದಾಗ ನೀವು ಗೊಬ್ಬರ ಹಾಕೋದಿಲ್ಲ ಸರ್,
4: ಮೂಲ ಗೊಬ್ಬರವಾಗಿ
2: ಕೊಡಬೇಕು. ಅದು ಬಹಳ ತಪ್ಪು ಮಾಡ್ತಾರೆ ರೈತ ಬಾಂಧವರು. ಒಂದು ಒಂದು ಫೂಟ್ ಮೇಲೆ ಬೆಳೆ ಬಂದಾಗ ಮಾತ್ರ ಅವಾಗ ಗೊಬ್ಬರ ಹಾಕಕ್ಕೆ ಚಾಲೂ ಮಾಡ್ತಾರೆ.
4: ಉದಾಹರಣೆ ಹೇಳ್ಬೇಕಂತಂದ್ರೆ ಮೂಲ ಗೊಬ್ಬರವಾಗಿ ಪೊಟ್ಯಾಷ್ ಅನ್ನ ಕೊಡದೇ ಇಲ್ಲ, ಬರೀ ಯೂರಿಯಾ ಡಿ ಎ ಪಿ ಅನ್ನ ಕೊಡ್ತಿದ್ರು. ಅದ್ರ ಬದಲಾಗಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಜೊತೆಗೆ ಅಂದ್ರೆ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಪೊಟ್ಯಾಷ್ ಅನ್ನು ಸೇರಿಸೋದ್ರಿಂದ ಗಿಡದ ಬೇರು ಚೆನ್ನಾಗಿ ಬೆಳೆಯುತ್ತೆ, ಕಾಂಡ ಚೆನ್ನಾಗಿ ಬೆಳೆಯುತ್ತೆ, ಹೂವು ಮೋಪು ಕೂಡ ಭಾಳ ಚೆನ್ನಾಗಿ ಬರ್ತವೆ. ದಯವಿಟ್ಟು ಅದನ್ನು ತಾವು ಹೆಚ್ಚು ಒತ್ತನ್ನು ಕೊಡಬೇಕು. ಅದ್ರ ಜೊತೆ ಜೊತೆಗೇ ನಾನೀಗಾಗಲೇ ಹೇಳಿದಂಗೆ ಈಗ ಹತ್ತಿ ಹಾಕಿದ್ದೀವಿ ಗೊಬ್ಬರ ಸಿಕ್ಕಿಲ್ಲ ಅಂತೇಳಿ ತಲೆಯನ್ನು ಕೆಡಿಸ್ಕೊಳ್ಳೋದು ಬೇಡ. ನೀವು ಅದಕ್ಕೆ ಪರ್ಯಾಯವಾಗಿ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳಿದ್ದಾವೆ, ಆಮೇಲೆ ಬಯೋ ಫರ್ಟಿಲೈಸರ್ಸ್ ಅಂತ ಕರಿತೀವಿ ನಾವು, ಅಣುಜೀವಿ ಗೊಬ್ಬರಗಳಿದ್ದಾವೆ, ಜೈವಿಕ ಗೊಬ್ಬರಗಳನ್ನು, ಅವುಗಳನ್ನು ಕೂಡ ನೀವು ಡ್ರೆಂಚಿಂಗ್ ಕೂಡ ಮಾಡ್ಬೋದು. ಅದ್ರ ಜೊತೆ ಜೊತೆಗೆ ನೀವು ಜೀವಾಮೃತವನ್ನು ಒಂದು ಎಕರೆಗೆ 200 ಲೀಟ್ರನ್ನ ಅಷ್ಟು ಹಾಕಿದ್ರು ಕೂಡ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ವೇಸ್ಟ್ ಡಿಕಾಂಪೋಸರ್ ಅಂತಕ್ಕಂಥದ್ದಿದೆ, ಗೋಕೃಪಾಮೃತ ಅಂತಕ್ಕಂಥದ್ದಿದೆ, ಇವುಗಳನ್ನು ಮಾಡ್ತಾ ಬಂದ್ರಿ ಅಂದರೆ ಮತ್ತು ಹತ್ತಿ 2 ಸಾಲುಗಳ ಮಧ್ಯೆ ಹಸಿರೆಲೆ ಗೊಬ್ಬರಗಳನ್ನು ನೀವು ಹೆಸರಿರ್ಬೋದು, ಉದ್ದಿರ್ಬೋದು, ಅಲಸಂದಿ ಇರ್ಬೋದು ಅಥವಾ ಸೆಣಬಿರ್ಬೋದು, ಇವುಗಳನ್ನು ಸುಮಾರು ಒಂದು ತಿಂಗಳ ಬೆಳೆದು ಅದರಲ್ಲೇ ರೋಟಾವೇಟರ್ನಿಂದ ಹೊಲದಲ್ಲಿ ಸೇರಿಸಿದರೆ ವಾತಾವರಣದಲ್ಲಿ ಇರತಕ್ಕಂಥ ಸುಮಾರು ಎಷ್ಟು 78% ಸಾರಜನಕ ನಮಗೆ ಪುಗ್ಸೆಟ್ಟೆಯಾಗಿ ಸಿಗುತ್ತೆ. ಅದನ್ನು ನಾವು ಭೂಮಿನಲ್ಲಿ ಸ್ಥಿರೀಕರಿಸಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮೆಲ್ಲ ತಾತ ಮುತ್ತಾತನವರೆಲ್ಲ ಅಕಡಿ ಕಾಳು ಅಂತ ಬೆಳೀತಿದ್ರು. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ರೈತರು ಇಂಥವನ್ನು ಅಂತರ್ಬೆಳೆಯಾಗಿ ಅಥವಾ ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಬೆಳೆದ್ರೆ ನಿಮಗೆ ರಾಸಾಯನಿಕ ಗೊಬ್ಬರಗಳ ಕೊರತೆ ಇದ್ರೂ ಕೂಡ ಅದನ್ನು ಹೋಗಲಾಡಿಸ್ಬೋದು.
2: ಮಳೆಗಳು ಅಷ್ಟು ಮಾಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಂಗಡಿಗಳಲ್ಲಿ ಡಿ ಎ ಪಿ ಸಿಗಲಿಲ್ಲ ಅಂತಂದರೆ ಪ್ರಯತ್ನ ಮಾಡಿ ನಿಮ್ಮ ಎಫ್ ಐ ಡಿ ಅನ್ನು ಕೊಡಿ, ಬೇರೆ ಪರ್ಯಾಯವಾದಂತಹ ಒಂದು ರಸಗೊಬ್ಬರಗಳನ್ನು ಹಾಕೋಕ್ಕೆ ಪ್ರಯತ್ನ ಮಾಡಿ.
5: ಓಕೆ ಸರ್,
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಳ್ತಾ ಇದ್ರಿ ಸರ್, ಈಗ ಪರ್ಯಾಯ ಗೊಬ್ಬರಗಳು, ಈಗ ಸಮತೋಲನ ರಸಗೊಬ್ಬರಗಳ ಬಗ್ಗೆ ಹೇಳಿ, ಮುಂದುವರಿಸಿ.
4: ಸೊ ಮುಖ್ಯವಾಗಿ ಈಗ ಬೆಳೆ ಆಗಲೇ ಬೆಳೆದಿದ್ದಾರೆ ಅಂತಂದರೆ ಅವರು ಇವಾಗ ಮೇಲು ಗೊಬ್ಬರವಾಗಿ ಕೊಡ್ತಕ್ಕಂಥದ್ದು, ಮೂಲ ಗೊಬ್ಬರವನ್ನು ಕೊಟ್ಟಿದ್ರಂದರೆ ಮೇಲು ಗೊಬ್ಬರವಾಗಿ ಕಾಂಪ್ಲೆಕ್ಸ್ ಫರ್ಟಿಲೈಸರನ್ನು ಕೊಡ್ಬೋದು ಸಂಯುಕ್ತ ಗೊಬ್ಬರಗಳನ್ನು. ಅದ್ರ ಜೊತೆಗೆ ಇನ್ನು ಏನಾದರೂ ಬಿತ್ತೋರಿದ್ದರೆ ಪ್ರಮುಖವಾಗಿ ಬೀಜೋಪಚಾರವನ್ನು ಪದೇ ಪದೇ ನಾವು ಹೇಳ್ತೀವಿ, ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು. ಈಗ ಏಕದಳ ಧಾನ್ಯಗಳಿಗೆ ಅಜೋಸ್ಪಿರ್ಲೆಮ್ ಅಸ್ಟೋಬ್ಯಾಕ್ಟರ್ನ 1 ಎಕರೆಗೆ 200 ಗ್ರಾಮ್ನಂಗೆ ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು. ಈಗ ದ್ವಿದಳ ಧಾನ್ಯಗಳಾದ್ಯಪ್ಪ ಅಂದರೆ ರೈಜೋಬಿಯಂ ಅಂತಕ್ಕಂಥದ್ದು ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ, ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಸಿಗ್ತದೆ. ಅವುಗಳನ್ನು ಅಂದರೆ ರೈಜೋಬಿಯಂ ಆದರೆ ಎಕರೆಗೆ 200 ಗ್ರಾಮ್ನಷ್ಟು ನಾವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಇದು ಒಂದು ಪ್ರಮುಖವಾಗಿ. ಎರಡನೇದು ಇನ್ನೊಂದಂದರೆ ಏಕದಳ ಧಾನ್ಯದ ಜೊತೆಗೆ ದ್ವಿದಳ ಧಾನ್ಯಗಳನ್ನು ನಾವು ಬೆಳೀತಕ್ಕಂಥದ್ದನ್ನು ಕೂಡ ರೈತರು ಒತ್ತನ್ನು ಕೊಡಬೇಕಾಗುತ್ತೆ. ಅದರ ಜೊತೆ ಜೊತೆಗೇ ಈಗ ನಾವು ಏನು ಮಾಡಬೇಕು ಅಂತಂದರೆ ಬೆಳೆ ಪರಿವರ್ತನೆಯನ್ನು ಅದು ಆದಷ್ಟು ರೈತರು ಮಾಡ್ತಾ ಇಲ್ಲ. ಹೋದ ವರ್ಷ ಮೆಣಸಿನಕಾಯಿ ಬೆಳೆದೇನೆ ಅಂದರೆ ಮೆಣಸಿನಕಾಯಿಯನ್ನು ಬೆಳೀತಕ್ಕಂಥದ್ದು, ಹೋದ ವರ್ಷ ಹತ್ತಿ ಬೆಳೆದೇನೆ ಅಂದರೆ ಹತ್ತಿಯನ್ನು ಬೆಳೀತಕ್ಕಂಥದ್ದು, ಹೋದ ವರ್ಷ ಜೋಳವನ್ನು ಬೆಳೆದೇನೆ ಅಂದರೆ ಜೋಳನೇ ಬೆಳೀತಕ್ಕಂಥದ್ದು. ಹೀಗಾಗಿ ಏನಾಗುತ್ತೆ, ಹೊಲದಲ್ಲಿ ಫಲವತ್ತತೆ ಕಮ್ಮಿ ಆಗಿರುತ್ತೆ. ಹಾಗಾಗಿ ಬೆಳೆ ಪರಿವರ್ತನೆ ಅಂತೇಳಿ ಬೆಳೆ ಪರಿವರ್ತನೆಯನ್ನು ಕೂಡ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗೆ ಸಗಣಿ ಗೊಬ್ಬರ ಅಂತ ಹೇಳ್ತೀವಿ ನಾವು, ತಿಪ್ಪೆ ಗೊಬ್ಬರವನ್ನು. ಭಾಳಷ್ಟು ಈಗ ಬೇರೆ ಬೇರೆ ಕಡೆಯೆಲ್ಲ ಸಗಣಿ ಗೊಬ್ಬರ ಸಿಗುತ್ತೆ, ಸಗಣಿ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು, ಎರೆಹುಳು ಗೊಬ್ಬರವನ್ನು ಹಾಕ್ತಕ್ಕಂಥದ್ದು, ಮತ್ತು ಕಾಂಪೋಸ್ಟ್ ಗೊಬ್ಬರ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ, ಕಾಂಪೋಸ್ಟ್ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು. ಅದರ ಜೊತೆಗೇ ಇವನ್ನು ಮೂರನ್ನು ಸೇರಿಸಿ ಕೋಳಿ ಗೊಬ್ಬರವನ್ನು ಕೂಡ ಹಾಕೋದ್ರಿಂದ ನಾವು ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ಈಗ ಸಮತೋಲನ ಗೊಬ್ಬರವನ್ನು ಮಾಡೋದು ಭಾಳ ಒಳ್ಳೆಯದು ಸರ್.
2: ಡಾಕ್ಟರ್ ಬಸವಣ್ಣಪ್ಪ, ಇನ್ನೊಂದು ಮುಖ್ಯವಾಗಿ ಈ ಮುಂಗಾರು ಹೊಮ್ಮಿಗೆ ಹಂಗಾಮಿಗೆ ಬೆಳೆ ಪದ್ಧತಿ ಬಹಳ ಮುಖ್ಯ. ಅಂತರ್ಬೆಳೆ, ಮಿಶ್ರ ಬೆಳೆ ತಾವು ಹೇಳ್ತೀರಿ, ಈಗ ಹತ್ತಿ ಜೊತೆದು ಇನ್ನೊಂದು, ಅಥವಾ ಈಗ ತೊಗರಿ ಜೊತೆ ಸೂರ್ಯಪಾನನು ಹೆಸರನ್ನು, ಹೀಗೆ ಬೆಳೆ ಪದ್ಧತಿಗಳನ್ನು ರೈತ ಬಂಧು ಅನುಸರಿಸಿದ್ರೆ ಹೇಗೆ?
4: ಭಾಳಷ್ಟು ಒಳ್ಳೆಯದು ಇದು, ಯಾಕಂದರೆ ಬರೀ ಕೇವಲ ತೊಗರಿಯನ್ನು ಬೆಳೆದಾಗ ಅದು ದ್ವಿದಳ ಧಾನ್ಯ ಇರೋದ್ರಿಂದ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸುತ್ತೆ. ಅದರ ಜೊತೆಗೆ ನವಣೆಯನ್ನು ಅಂದರೆ 1 ಸಾಲು ತೊಗರಿ 2 ಸಾಲು ನವಣೆಯನ್ನು ಬೆಳೀತಕ್ಕಂಥದ್ದು, ಅಥವಾ 1 ಸಾಲು ತೊಗರಿ 1-2 ಸಾಲು ಹೆಸರನ್ನು ಬೆಳೀತಕ್ಕಂಥದ್ದು, ಉದ್ದನ್ನು ಬೆಳೀತಕ್ಕಂಥದ್ದು, ಅಥವಾ ಎಳ್ಳನ್ನು ಬೆಳೀತಕ್ಕಂಥದ್ದು, ಸೂರ್ಯಕಾಂತಿ. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ತೊಗರಿ ತೊಗರಿ ಜೊತೆಗೆ ಸೂರ್ಯಕಾಂತಿಯನ್ನು ಕೂಡ ಒಂದು ಸಾಲು ತೊಗರಿ ಒಂದು ಸಾಲು ಸೂರ್ಯಕಾಂತಿಯನ್ನು ಬೆಳೆದಿರ್ತಕ್ಕಂಥದ್ದು ಅನೇಕ ಸಂಶೋಧನೆಗಳಿದ್ದಾವೆ ಅವುಗಳನ್ನು ಮಾಡ್ತಕ್ಕಂಥದ್ದು. ತಾವು ಹೇಳ್ದಂಗೆ ಈ ಏಕದಳ ಧಾನ್ಯಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಕಳೆಗಳ ಸಂಖ್ಯೆ ಕಮ್ಮಿ ಆಗುತ್ತೆ,

0: ಹೋಗ್ತಿರ್ತದೆ, ಅಡಿಕೆ ತೋಟಕ್ಕೆ ಅಥವಾ ಏಲಕ್ಕಿ ತೋಟಕ್ಕೆ ಮೆಣಸಿನ ತೋಟಕ್ಕೆ ಹೋಗ್ತದೆ ಮೆಣಸಿನಕಾಯಿ. ಬಟ್ ನಮ್ಮ ರೈತರು ಅದನ್ನು ತೆಗೆದುಕೊಂಡು ಹೊಲದಲ್ಲಿ ಹಾಕಬೇಕಾಗತ್ತೆ, ಕುರಿ ನಿಲ್ಲಿಸ್ತಕ್ಕಂಥದ್ದು. ಇದು ಕೂಡ ಭಾಳ ಪ್ರಮುಖವಾಗಿ, ಬರೀ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಏನಾಗುತ್ತೆ, ಭೂಮಿಯ ಫಲವತ್ತತೆ ಕಮ್ಮಿ ಆಗುತ್ತೆ, ಆರೋಗ್ಯವನ್ನು ಕೂಡ ಹಾಳಾಗ್ತಾ ಇದೆ, ಮತ್ತು ನೀರಿನಲ್ಲಿ ಒಂದು ಏನು ವಿಷವಸ್ತುಗಳು ಸೇರ್ತಾ ಇದ್ದಾವೆ. ಹೀಗಾಗಿ ನಮ್ಮ ಭೂಮಿಯ ಆರೋಗ್ಯವನ್ನು ಅದು ಮಣ್ಣು ಹೇಳುತ್ತೆ. ಮಣ್ಣು ಹೇಳುತ್ತೆ ಅಂದರೆ ನಾವೆಲ್ಲ ಸತ್ತರೆ ಮಣ್ಣಿಗೆ ಹೋಗ್ತೇವೆ, ಮಣ್ಣೇ ಸತ್ತರೆ ಎಲ್ಲಿಗೆ ಹೋಗಬೇಕು ಅಂತಕ್ಕಂಥ ದೊಡ್ಡ ಪ್ರಶ್ನೆ ಇದೆ. ಹಾಗಾಗಿ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅನ್ಗುತ್ತೆ. ಹಾಗಾಗಿ ಸಮತೋಲನ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಇದು ನಮ್ಮ ತಲೆತಲಾಂತರದಿಂದ ಬಂದಿರತಕ್ಕಂಥದ್ದು. ಆದರೆ ಭಾಳಷ್ಟು ಜನ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬಳಸಿ ಏನಾಗಿದೆ ಅಂದರೆ, ಈಗ ಹೋಳಿಗೆಗೆ ತುಪ್ಪ ಹಾಕಿದಂಗೆ, ಆ ತುಪ್ಪ ಯೂರಿಯಾ ಗೊಬ್ಬರ ಇದ್ದಂಗೆ. ಸೊ DAP ಏನಾಗಿದೆ ಅಂತಂದರೆ ಅದಕ್ಕೆ ಒಂದು ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ. ಸೊ ಇವುಗಳನ್ನು ಮಿಕ್ಸ್ ಮಾಡಿ ನಾವು ಸೇರ್ಸ್ ಮಾಡಿದಾಗ ಒಂದು ಚೆನ್ನಾಗಾಗುತ್ತೆ.
1: ಒಳ್ಳೆಯದು ಸರ್. ಜೊತೆಗೆ ಈಗ ಜಂಟಿ ಕೃಷಿ ನಿರ್ದೇಶಕರು ಈಗ ಬೀಜೋಪಚಾರದ ಬಗ್ಗೆ ಡಾಕ್ಟರ್ ಬಸವಣ್ಣಪ್ಪನವರು ಹೇಳಿದರು. ಈ ಬೀಜೋಪಚಾರ ಮಾಡುವಂತಹ ಒಂದು ಪರಿಕರಗಳಾಗಿರ್ಬೋದು, ವಿಧಾನ ಆಗಿರ್ಬೋದು, ಜೊತೆಗೆ ತಮ್ಮ ಕೃಷಿ ಇಲಾಖೆಯಲ್ಲಿ ಪ್ರತಿ ವರ್ಷವೂ ಕೂಡ ಬೆಳೆ ಸಮೀಕ್ಷೆ ಮಾಹಿತಿ ಆಗಿರ್ಬೋದು, ರೈತ ಬಾಂಧವರಿಗೆ ಕಾಲಕಾಲಕ್ಕೆ ಏನು ಬೇಕು, ಏನು ಮಾಡಬೇಕು, ಏನು ತಂತ್ರಜ್ಞಾನಗಳು, ಸಾಕಷ್ಟು ರೈತ ಸಂಪರ್ಕ ಕೇಂದ್ರದಲ್ಲಿ ಎಲ್ಲ ಕೃಷಿ ಪದವೀಧರರು ಇದ್ದಾರೆ, ಒಂದು ಕ್ವಾಲಿಫೈಡ್ ಆಫೀಸರ್ಸ್ಗಳು ಇರುವುದರಿಂದ ಹೇಗೆ ಕಾರ್ಯಕ್ರಮಗಳು ನಡೀತಾ ಇದೆ?
2: ಆಯಿತು, ಈಗ ತಾವು ಹೇಳಿದ್ರಲ್ಲ, ಈಗ ಬೆಳೆ ಸಮೀಕ್ಷೆ ಪ್ರತಿ ವರ್ಷ ನಾವು ಮುಂಗಾರು ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಬೆಳೆ ಸಮೀಕ್ಷೆ ಈಗ ಏನಾಗ್ತದೆ, ಈಗ ಸದ್ಯದಲ್ಲೇ ಒಂದು ಮುಂಗಾರಿಗೆ ಆ್ಯಪ್ ಬಿಡುಗಡೆ ಆಗ್ತದೆ. ಮೊದಲಿಗೆ ನಾವು ಏನು ಮಾಡ್ತೇವೆ, ರೈತರಿಗೆ ನಾವು ಆ್ಯಪನ್ನು ಬಿಡುಗಡೆ ಮಾಡ್ತೇವೆ. ರೈತರಿಗೆ ಅವರೇ, ಯಾಕಂದರೆ ನಿಖರತೆ ಇರುತ್ತೆ. ಸೊ ರೈತರೇ ಮಾಡ್ಕೋಬೇಕು. ನಮ್ಮಲ್ಲಿ ಭಾಳಷ್ಟು ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಭಾಳ ಕಡಿಮೆ ರೈತರು ಮಾಡ್ಕೊತಾ ಇದ್ದಾರೆ. ಯಾಕಂದರೆ ನಮಗೆ ಈಗ ಖಾಸಗಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ 15-20 ದಿವಸ ಅವರಿಗೆ ಅವಕಾಶ ಕೊಡ್ತೇವೆ. ರೈತರಿಗೆ ಅವ್ರ ಬೆಳೆನ ಅವರೇ ನಮೂದಿಸಬೇಕು ಅಂತೇಳಿ ರೈತ ಆ್ಯಪಲ್ಲಿ. ಯಾಕಂದರೆ ಇದು ಮಾಡೋದ್ರಿಂದ ಅವರಿಗೆ ಭಾಳ ಲಾಭ ಆಗ್ತದೆ. ಅವ್ರದ್ದು ಎಷ್ಟು ಯಾವ ಬೆಳೆ ಎಷ್ಟು ಅವರಿಕೆ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಏನಾದರೂ ಯಾವುದಾದ್ರು ಬೆಳೆಗೆ ಅವರಿಗೆ ಸಾಲ ಬೇಕು, ಕಬ್ಬಿಗೆ ಮತ್ತೊಂದು ಇದಕ್ಕೆ ಅಂದಾಗ ಸಾಲ ಪಡೆಯೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಏನಾದರೂ ಪ್ರಕೃತಿ ವಿಕೋಪ ಆಯಿತು, ಪ್ರಕೃತಿ ವಿಕೋಪ ಆಗಿಬಿಟ್ಟು ಬೆಳೆ ಹಾನಿ ಆಯಿತು, ಎಷ್ಟು ಅದು ಏರಿಯಾ ಇದೆ ಅಷ್ಟು ಪರಿಹಾರ ಕೊಡೋಕ್ಕೆ ಸರ್ಕಾರದಿಂದ ಪರಿಹಾರ ಕೊಡೋಕ್ಕೆ ಉಪಯೋಗ ಆಗ್ತದೆ. ಯಾಕೆ ಮತ್ತು ಈಗ ಹೋದ ವರ್ಷ ನಾವು ಕಳೆದ ವರ್ಷ ನೋಡಿದೆವು, ಜೋಳ ಬೆಳೆದು ನಾವು ನೋಡಿದಾಗ ಜೋಳ ಬಿಟ್ಟು ಬೇರೆ ಬೆಳೆ ಎಷ್ಟೋ ನಮೂದೇ ಆಗಿತ್ತು. ಸೊ ಅದಕ್ಕೆ ನೀವೇ ಮಾಡಿಕೊಂಡ್ರೆ ನಿಮ್ಮ ಬೆಳೆ ಎಷ್ಟದ, ಯಾಕಂದರೆ ಈಗ ಬೆಂಬಲ ಬೆಲೆ ಖರೀದಿಯಲ್ಲಿನೂ ಹೆಲ್ಪ್ ಆಗ್ತದೆ. ಹೀಗಾಗಿ ರೈತರು ತಾವೇ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಸುಮಾರು ರೈತರು ಹೇಳ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ ಅಂಥೇಳಿ. ಈ ಖಾಸಗಿ ನಿವಾಸಿಗಳು ಅಲ್ಲೇ ಇರ್ತಾರೆ, ಅವ್ರು ಕೇಳ್ಕೊಂಡು ಮಾಡ್ಕೋಬೋದು. ಖಾಸಗಿ ನಿವಾಸಿಗೂ ಒಂದು ಹೆಲ್ಪ್ ಮಾಡ್ದಂಗೆ ಆಗ್ತದೆ. ತಾವು ಮಾಡ್ಕೊಳ್ಳಿಲ್ಲ ಅಂದರೆ 15-20 ದಿವಸ ಆದಮೇಲೆ ನಾವು ಖಾಸಗಿ ನಿವಾಸಿಗೆ ಹೇಳಿ ನಾವು ಬೆಳೆ ಸಮೀಕ್ಷೆಯನ್ನು ಮಾಡುವಂಥದ್ದು ನಡೀತಾ ಇದೆ ಪ್ರತಿ ವರ್ಷ. ಸೊ ಸದ್ಯದಲ್ಲಿ ಅದು ಆ್ಯಪ್ ಬಿಡುಗಡೆ ಆಗ್ತದೆ, ರೈತರು ತಾವೇ ಮಾಡಿಕೊಂಡ್ರೆ ಅದು ಅನುಕೂಲ ಆಗ್ತದೆ ಅಂತೇಳಿ ನಾನು ರೈತ ಬಾಂಧವರಲ್ಲಿ ಕೇಳ್ಕೊತಾ ಇದ್ದೀನಿ.
1: ಅಂದರೆ ರೈತ ಬಾಂಧವರು ಈ ಬೆಳೆ ಸಮೀಕ್ಷೆಯನ್ನು ತಮ್ಮ ಹಂತದಲ್ಲಿ ತಮ್ಮ ಒಂದು ಆ್ಯಂಡ್ರಾಯ್ಡ್ ಫೋನು ರೈತ ಬಾಂಧವರಿಗೆ ಇರಬೇಕಾ ಹೇಗೆ?
2: ಹಾಂ, ಇದ್ರೇ ಇದು ಆಗುತ್ತೆ. ಈಗ
1: ಎಲ್ಲರೂ ಅಪ್ಲಿಕೇಶನ್ ಬರುತ್ತೆ, ಹೇಗೆ
2: ಬರುತ್ತೆ ಬರುತ್ತೆ ಅದನ್ನು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ 10 ರೈತ ಸಂಪರ್ಕ ಕೇಂದ್ರ ಹೋಗಿ ಕೇಳ್ಕೊಬೋದು. ಇದು ಖಾಸಗಿ ನಿವಾಸಿಗಳು ಯಾರು ಮಾಡ್ತಾ ಇದ್ರೆ ಅವರು ಸ್ಥಳದಲ್ಲೇ ಇದ್ದಂಥ ಖಾಸಗಿ ನಿವಾಸನ ನಾವು ಆಯ್ಕೆ ಮಾಡಿಕೊಂಡು ಬೆಳೆ ಸಮೀಕ್ಷೆ ಮಾಡೋಕೆ ಹಚ್ತಾ ಇದ್ದೀವಿ. ಅವ್ರಿಗೆ ಕೇಳಿದ್ರು ಕೂಡ ಅವರು ಅವರಿಗೆ ತರಬೇತಿ ಕೊಟ್ಟು ಹೇಳ್ತಾರೆ. ಹೀಗಾಗಿ ನಮ್ಮ ಸಮೀಕ್ಷೆ ಬೇಗ ಒಂದು ಇದು ಆಗುತ್ತಂತ, ಬೇಗ ಮುಗಿದು ಹೋಗುತ್ತೆ, ಮತ್ತೆ ರೈತರಿಗೂ ಅನುಕೂಲ ಆಗುತ್ತೆ,
1: ಸರಿಯಾದ ಮಾಹಿತಿಯಲ್ಲಿ
2: ಸಿಗುತ್ತೆ. ಈ ಖಾಸಗಿ ನಿವಾಸಿಗಳು ಒಂದು ದಾರಿಯಲ್ಲಿಂದ ಹೋಗ್ಬೇಕಾದ್ರೆ ಅವರಿಗೆ ಮುಂದೆ ಬೆಳೆ ಯಾವುದೋ ಒಂದು ಹತ್ತಿ ಕಾಣ್ತು, ಹಿಂದಿನ ಇದು ಹಿಂಭಾಗದಲ್ಲಿ ಯಾವ ಬೆಳೆ ಅಂತ ಗೊತ್ತಾಗೋದಿಲ್ಲ. ಒಂದು 10 ಎಕರೆ ಇತ್ತು ಅಂದ್ರೆ ಏ 10 ಎಕರೆ ಕೂಡ ಹತ್ತಿ ಇದೆ ಅಂಥೇಳಿ ಅವ ಒಂದು ನಮೂದಿ ಮಾಡುವಂಥದ್ದು ಸಾಧ್ಯ ಇರ್ತದೆ. ಅದಕ್ಕೆ ರೈತರು ಅವರು ತಿಳ್ಕೊಂಡು ಅವರೇ ಮಾಡಿದ್ರು, ಅವ್ರು 10 ಎಕರೆದಾಗ 2 ಎಕರೆ ಹತ್ತಿ, 2 ಎಕರೆ ಮತ್ತೊಂದು ಬೆಳೆ ತೊಗರಿ ಬೆಳೆದಿದ್ರು ಅಂದ್ರೆ ಅವ್ರ ನಿಖರವಾದ ಒಂದು ಮಾಹಿತಿ ಸಿಗುತ್ತೆ. ಆ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೇವೆ ಬೆಳೆ ಸಮೀಕ್ಷೆ ಮಾಡ್ಕೋಬೇಕಂತ.
1: ಅಂದರೆ ರೈತ ಬಾಂಧವರು ಕಡ್ಡಾಯವಾಗಿ ಬೆಳೆ ಸಮೀಕ್ಷೆ ತಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಮೂಲಕ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಅದನ್ನು ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಎಕರೆ ಇದೆ, ಯಾವ ಬೆಳೆ ಇದೆ, ಯಾವ ಹಂತದಲ್ಲಿದೆ, ಅದನ್ನು ಅವರು ತಮ್ಮ ಭಾವಚಿತ್ರವನ್ನು ಕೂಡ ಅಪ್ಲೋಡ್ ಮಾಡ್ಬೋದು ಅದರಲ್ಲಿ.
2: ಹಾಂ, ಅಂದರೆ ಈಗ ಬೆಳೆ ಚಿತ್ರ ಹಾಕಕ್ಕೆ ಇರುತ್ತೆ, ಬೆಳೆ ಚಿತ್ರನ ಹಾಕಬಹುದು, ಹಾಕಿ ಅಪ್ಲೋಡ್ ಮಾಡ್ಕೋಬಹುದು.
1: ಮುಂದೇನಾದರೂ ಸಮಸ್ಯೆ ಆಯಿತು ಅಥವಾ ಏನೋ ಒಂದು ಬೇರೆ ಬೇರೆ ಕಾರಣಕ್ಕೆ ಆ ಬೆಳೆ ಸಮೀಕ್ಷೆ ವರದಿ ಅವರಿಗೆ ಅನುಕೂಲ ಆಗುತ್ತೆ.
2: ಹೌದು ಹೌದು.
1: ಡಾಕ್ಟರ್ ನೈಮ್ ಹುಸೇನ್ ಅವರು, ಈಗ ಇತ್ತೀಚೆಗೆ ಹೊಸ ತಂತ್ರಜ್ಞಾನ ಹತ್ತಿಯಲ್ಲಿ ಬಂತು ಅಂತಂದರೆ ಅಧಿಕ ಸಾಂದ್ರತಾ ಹತ್ತಿ ನಾಟಿ ಪದ್ಧತಿ ಅಂತಂದರೆ ನಮ್ಮ ಭಾಗದಲ್ಲಿ ಬಿಳಿ ಚಿನ್ನ ಅಂತ ನಾವು ಕರಿತೀವಿ. ಸಾಕಷ್ಟು ಜನ ರೈತ ಬಾಂಧವರು ಇದೊಂದು ಹಾವತಿ ಇಲ್ಲದ್ದು, ಮುಡಿಸುವುದು ಒಂದು ಸಮಸ್ಯೆ ಬಿಟ್ಟರೆ ಹತ್ತಿಯಲ್ಲಿ ಅಂಥದ್ದೇನು ಸಮಸ್ಯೆ ಇಲ್ಲ ಅನ್ನೋದು ಒಂದು ಮನೋಭಾವ. ಏನಿದು ಇತ್ತೀಚೆಗೆ ಕೃಷಿ ಇಲಾಖೆ ತಮ್ಮ ಇಲಾಖೆ ಭಾಳಷ್ಟು ಇದನ್ನು ಪ್ರಚಾರ ಮಾಡ್ತಾ ಇದೆ ತಮ್ಮ ಅಧಿಕಾರಿಗಳ ಮೂಲಕ, ರೈತ ಬಾಂಧವರಿಗೆ ಮನವರಿಕೆಯನ್ನು ಮಾಡುವಂಥದ್ದು ಆಗಿದೆ ಮುಂಗಾರು ಹಂಗಾಮಿಗೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ?
3: ನೀವು ಒಳ್ಳೆಯ ಪ್ರಶ್ನೆ ಕೇಳಿದರೆ, ಈಗ ನಮ್ಮ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಈ ವರ್ಷ ನಮಗೆ ಸುಮಾರು 7200

0: ಅಷ್ಟು ಗುರಿನೂ ಕೊಟ್ಟಿದ್ದಾರೆ. ಈ ಅಧಿಕ ಸಾಂದ್ರತೆ ನಾಟಿ ಪದ್ಧತಿ ಅಂದರೆ, ಹಿಂದೆ ನಮ್ಮ ರೈತ ಬಾಂಧವರು ಈಗ BT ಕಾಟನ್ ಏನು ಬೆಳೀತಿದ್ರು, ನಮ್ಮ ಅಂತರ ಮಾತ್ರ 90x60 ಮತ್ತು 90x30 ಮತ್ತು 90x15 ಅಂತ ಅಂತರ ಇದೆ, ಮೂರು ಅಂತರ. ಈಗ ನಾವು 90x60 ಅಂತರದಲ್ಲಿ ಮಾಡಿದ್ರೆ ಸುಮಾರು 7,500 ಗಿಡ ಒಂದು ಎಕರೆಯಲ್ಲಿ ಕೂರ್ತದೆ,
1: ಒಂದು ಎಕರೆಗೆ.
0: ಬಟ್ ಇದರಲ್ಲಿ 90x30 ಮಾಡಿದ್ರೆ ಸುಮಾರು 14,500 ಗಿಡ ಕೂರ್ತದೆ. ಬಟ್ ನಾವು ಹೈ ಡೆನ್ಸಿಟಿ ಅಂದರೆ ಅಧಿಕ ಸಾಂದ್ರತೆ ನಾಟಿ ಪದ್ಧತಿಯಲ್ಲಿ 90x15 ನಾಟಿ ಮಾಡಿದ್ರೆ, ಹತ್ತಿ ಬೀಜನ ಬಿತ್ತನೆ ಮಾಡಿದ್ರೆ ಸುಮಾರು 29,000 ಗಿಡ ಕೊಡ್ತದೆ. ಇದರಿಂದ ರೈತ ಬಾಂಧವರಿಗೆ ಈ ಪದ್ಧತಿಯಿಂದ ಏನು ಅನುಕೂಲ ಅಂದರೆ, ಒಂದು ನಮಗೆ ಅಧಿಕ ಇಳುವರಿ ಬರ್ತದೆ, ಮತ್ತು ನಮಗೆ ಈಗ ನಮಗೆಲ್ಲ ಈ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ನಮಗೆ ಕಟಾವುಟ್ ಅಂದರೆ ನಮ್ಗೆ ಪಿಕ್ಕಿಂಗ್ ಮಾಡೋ ಟೈಮಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಲೇಬರ್
1: ಸಮಸ್ಯೆ ಇದೆ.
0: ಇದು ಅಟ್ ಎ ಟೈಮ್ ಸೇಮ್ ಟೈಮ್ ಬರ್ಸ್ಟಿಂಗ್ ಆಗ್ತದೆ, ಅಂದರೆ ಒಂದೇ ಟೈಮ್ ಹತ್ತಿ ಹೊಡಿತದೆ. ಹತ್ತಿ ಹೊಡೆಯೋದ್ರಿಂದ ನಮಗೆ ಸುಲಭವಾಗಿ ಅದನ್ನ ಪಿಕ್ ಮಾಡಿ ಲೇಬರ್ ಸಮಸ್ಯೆ ಎಲ್ಲಿದೆ ಅದನ್ನು ಇದರಲ್ಲಿ ಕಮ್ಮಿ ಆಗ್ತದೆ. ಒಂದು ಇದು ಒಂದು ನಮ್ಮ ರೈತ ಬಾಂಧವರು ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಾತ್ಯಕ್ಷತೆ ಕೊಡ್ತಾ ಇರೋದ್ರಿಂದ ನಾವು ಈಗ ನಮ್ಮ ಎಲ್ಲ ರೈತ ಸಂಪರ್ಕದಲ್ಲಿ ಗುರಿನ ಕೊಟ್ಟಿದ್ದೀವಿ.
1: ಹೌದು,
0: ಈ ಗುರಿ ಕೊಟ್ಟಿರೋದ್ರಿಂದ ಈ ಯೋಜನೆಯನ್ನು ಸದುಪಯೋಗ ಪಡ್ಕೋಬೇಕು. ಇದರಿಂದ ಮುಂದಿನ ದಿನಗಳಲ್ಲಿ ಈ ಪದ್ಧತಿನೂ ಇಡೀ ನಮ್ಮ ಕರ್ನಾಟಕನೇ ನೋಡ್ತಾ ಇದೆ, ಅಂದರೆ ನಮ್ಮ ರಾಯಚೂರು ಜಿಲ್ಲೆ.
1: ಹೌದು, ಸಾಧಕ ಬಾಧಕಗಳು ಈ ಒಂದು ಪ್ರಯೋಗದ ಮೇಲೆ ನಿಂತಿದೆ.
0: ಹೌದು ಹೌದು, ಅದಕ್ಕೆ ನಮ್ಮ ಎಲ್ಲ ರೈತ ನಮ್ಮ ವಿನಂತಿ ಅಂದರೆ ನಾವು ಇಲಾಖೆಯವರು ಈಗ ಆಲ್ರೆಡಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಈಗ ಗುರಿ ಕೊಟ್ಟಿದ್ದೀವಿ. ನಮ್ಮ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಕ್ಷೇತ್ರ ಮಟ್ಟದಲ್ಲಿ ಈಗ ಆಯ್ಕೆ ಮಾಡ್ತಾ ಇದ್ದಾರೆ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗವಹಿಸಿ ಈ ಪದ್ಧತಿನ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋಬೇಕು. ಇದರಿಂದ ರೈತ ಬಾಂಧವರಿಗೆ ಮುಂದಿನ ದಿನಗಳಲ್ಲಿ ಇದು ಟ್ರೆಡ್ ಮಾರ್ಕ್, ನಮ್ಮ ಜಿಲ್ಲೆ ರಾಯಚೂರು ಜಿಲ್ಲೆಯಿಂದೇ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕಂತ ನಮ್ಮ ಎಲ್ಲ ರೈತ ಬಾಂಧವ್ರನ್ನ ಕೇಳ್ಕೊತೀನಿ.
1: ಡಾಕ್ಟರ್ ಬಸವಣ್ಣಪ್ಪ ಅವರೇ, ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀರಿ, ಯಾಕಂತಂದರೆ ಮುಂಗಾರು ಹಂಗಾಮ ಆರಂಭ ಆಗ್ತಿದೆ, ರೈತ ಬಾಂಧವರಲ್ಲಿ ಒಂದು ಕೊರಗು ಏನಪ್ಪ ಅಂತಂದರೆ ರಸಗೊಬ್ಬರ, ಸರ್ಕಾರಿ ಗೊಬ್ಬರ ಹಾಕಿದರೆ ಮಾತ್ರ ಬೆಳೆ ಬರ್ತದೆ, ಅದು ಸಿಗಲಿಲ್ಲ ಅಂಬಂಥದ್ದು ಅದೇ ಚಿಂತೆಯಲ್ಲಿ ರೈತ ಬಾಂಧವರು ಅಂಗಡಿಯಲ್ಲೆಲ್ಲ ತಿರುಗಾಡ್ತಿರ್ತಾರೆ. ಪ್ರಾರಂಭದಲ್ಲಿ ಸಮತೋಲನ ರಸಗೊಬ್ಬರ ಹಾಕಲಿಕ್ಕೆ ಏನೆಲ್ಲ ಅವಕಾಶಗಳಿದ್ದಾವೆ, ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿಕೊಂಡಿಕ್ಕೆ ತಮ್ಮ ಹಂತದಲ್ಲಿ ರೈತ ಬಾಂಧವರು ಏನು ಮಾಡಬೇಕು?
2: ಪ್ರಮುಖವಾಗಿ ರೈತರು ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ಅಳವಡಿಸ್ಕೊಳ್ಳದೇನೆ ತಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು, ಅಂದರೆ ಹೈನುಗಾರಿಕೆಯಿಂದ ಬರ್ತಕ್ಕಂಥ ಸಗಣಿ ಇರ್ಬೋದು, ಅಥವಾ ಗೋಮೂತ್ರ ಇರ್ಬೋದು, ಅಥವಾ ಎರೆಹುಳು ಗೊಬ್ಬರವನ್ನು ಮಾಡ್ತಕ್ಕಂಥದ್ದು, ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ತಕ್ಕಂಥದ್ದು, ಹಸಿರೆಲೆ ಗೊಬ್ಬರಗಳನ್ನು ಬಳಸಿ ಹೊಲದಲ್ಲೇ ಸೇರಿಸ್ತಕ್ಕಂಥದ್ದು, ಮತ್ತು ಮಿಕ್ಸ್ಡ್ ಕ್ರಾಪಿಂಗ್ ಅಂತೇಳಿ ಅಂತರ ಬೆಳೆ ಅಂತ ಹೇಳ್ತೀವಿ, ಅಕಡಿ ಕಾಳು ಅಂತ ಹಾಕತಕ್ಕಂಥದ್ದು, ಅಂಥದ್ದನ್ನು ಮಾಡಿಕೊಂಡು ಮತ್ತು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಲಾಖೆಯಲ್ಲಿ ಸಿಗತಕ್ಕಂಥ ಬೀಜೋಪಚಾರಕ್ಕಾಗಿಯೇ ಅಣುಜೀವಿ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು. ಅದಷ್ಟೇ ಅಲ್ಲದೇ ಈಗಾಗಲೇ ರಾಷ್ಟ್ರೀಯ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾವೀಗಾಗಲೇ ಒಂದು ಯೋಜನೆ ಬಂದಿದೆ, ಅದರ ಮುಖಾಂತರ ನೈಸರ್ಗಿಕ ಅಂದರೆ ಬೀಜೋಪಚಾರ, ಅದರ ಜೊತೆಗೆ ಜೀವಾಮೃತ, ನಂತರ ಅಚ್ಚಾದನೆ ಮಲ್ಚಿಂಗ್ ಅಂತ ಕರಿತೀವಿ, ಮತ್ತು ಮಧ್ಯಾಹ್ನದ ಹೊತ್ತಿನಲ್ಲಿ ನೀರು ಹಾಸ್ತಕ್ಕಂಥದ್ದು, ಇವುಗಳನ್ನು ಮಾಡ್ತಕ್ಕಂಥದ್ದು, ಸರಿಯಾದ ಸಮಯದಲ್ಲಿ ಬಿತ್ತನೆಯನ್ನು ರೈತರು ಮಾಡಬೇಕಾಗುತ್ತೆ, ಸರಿಯಾದ ಸಮತೋಲನ ಗೊಬ್ಬರವನ್ನು ಹಾಕಬೇಕಾಗುತ್ತೆ, ಮತ್ತು ಬೀಜವನ್ನು ಖರೀದಿ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಈಗಾಗಲೇ ಮಾನ್ಯ ಜಂಟಿ ನಿರ್ದೇಶಕರು ಹೇಳ್ದಂಗೆ ಆ ಒಂದು ಯಾವುದರಲ್ಲಿ ಬೀಜ ತಗೋತಾರೆ ಅಲ್ಲಿಂದ ರಸೀದಿಯನ್ನು ಪಡಿತಕ್ಕಂಥದ್ದು. ಹೀಗಾಗಿ ನಮಗೆ ಸಮಗ್ರ ಒಂದು ಪೋಷಕಾಂಶಗಳು ಅಂತ ಕರಿತೀವಿ, ಸಾವಯವ ಗೊಬ್ಬರದ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು, ಕುರಿ ಗೊಬ್ಬರವನ್ನು ಬಳಸ್ತಕ್ಕಂಥದ್ದು, ಕೋಳಿ ಗೊಬ್ಬರವನ್ನು ಬಳಸ್ತಕ್ಕಂಥದ್ದು, ಇಂಥವನ್ನು ಮಾಡಿದಾಗ ರಾಸಾಯನಿಕ ಗೊಬ್ಬರದ ಒಂದು ಏನು ಕೊರತೆ ಅಂತಕ್ಕಂಥದ್ದನ್ನು ತಮಗೇನು ಕಾಣಿಸ್ತಾ ಇದೆ ಅದನ್ನು ಹೋಗಲಾಡಿಸುವುದರ ಜೊತೆಗೆ ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ.
1: ಡಾಕ್ಟರ್ ಪ್ರಕಾಶ್ ಆರ್ಚವಣ್ಣ ಅವರೇ, ಕೊನೆಗೆ ಏನು ಹೇಳ್ತೀರಿ, ಈಗ ರೈತ ಬಾಂಧವರು ಗೊಬ್ಬರ ಸಿಕ್ಕಿಲ್ಲ ಅನ್ನೋಂಥ ಬೀಜ ಸಿಕ್ಕಿಲ್ಲ ಅನ್ನೋಂಥದ್ದು ಕೆಲವೊಂದು ಗಾಳಿ ಸುದ್ದಿಗಳಿಗೆ ವದಂತಿಗಳಿಗೆ ಕಿವಿ ಕೊಡ್ತಾರೆ, ಖರೀದಿ ಮಾಡುವಾಗ ರೈತ ಬಾಂಧವರು ಗಮನಿಸಿಡಬೇಕು, ಇಲಾಖೆ ಜೊತೆ ಯಾವ ರೀತಿಯಾಗಿ ಕೋಆರ್ಡಿನೇಟ್ ಮಾಡಿಕೊಂಡು ಕೃಷಿಯನ್ನು ಮಾಡಬೇಕಂತ ತಮ್ಮ ರೈತ ಬಾಂಧವರಿಗೆ ಸಲಹೆ?
3: ರೈತ ಬಾಂಧವರು ಅದೇ, ನಾವು ಏನಾದರೆ ತಮಗೇನಾದರೂ ತೊಂದರೆ ಆದರೆ ಗೊಬ್ಬರ ಅಂತರೂ ಕೊರತೆ ಇಲ್ಲ ಎಲ್ಲಿನೂ, ಈಗ ಸದ್ಯದ ಮಟ್ಟದಲ್ಲಿ ಬೀಜನೂ ಇದೆ, ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಬೀಜ ಕೂಡ ಇದೆ, ಮಳೆಯೂ ಚೆನ್ನಾಗಾಗಿದೆ. ಆ ದೃಷ್ಟಿಯಿಂದ ರೈತ ಬಾಂಧವರು ಎಲ್ಲಾದರೂ ಯಾವುದಾದ್ರೂ ಗೊಬ್ಬರದ ಅಂಗಡಿಯವರು ತಮಗೆ ಏನೂ ಕೊಡೋದಿಲ್ಲ ಕೃಷಿ ಪರಿಕರ ಅಂದರೆ, ಹತ್ತಿರ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಅವ್ರು ಕೇಳಿಕೊಂಡು ಪಡ್ಕೊಂಡು ಒಳ್ಳೆ ರೀತಿಯಿಂದ ವ್ಯವಸಾಯ ಮಾಡಿ, ಈಗ ಸದ್ಯ ಅಂತರೂ ಒಳ್ಳೆ ಮಳೆ ಆಗಿದೆ, ಮುಂದೂ ಆಸೆ ಭಾವದಿಂದ ನಮಗೇನು ನಾರ್ಮಲ್ ಸಾಮಾನ್ಯ ರೈನ್ಫಾಲ್ ಇದೆ ಅದು ಆಯಿತು ಅಂದರೆ ಈ ಸಾಲಿನಲ್ಲಿ ಹೆಚ್ಚಿನ ಒಂದು ಹತ್ತಿ ಆವರಿಕೆ ಆಗ್ತಾ ಇದೆ. ಸೊ ನಾವೇನು ತಂತ್ರಜ್ಞಾನನು ನಾವು ಈಗ ನಮ್ಮ ರಾಯಚೂರದಲ್ಲಿ ಇದು ಮಾಡ್ತಾ ಇದ್ದೀವಿ, ತಂತ್ರಜ್ಞಾನನ ಹೇಳಿಬಿಟ್ಟು ಅವ್ರದ್ದು ಕಟಾವುದಿರ್ಬೋದು ಮತ್ತು ಹೆಚ್ಚಿಗೆ ಇಳುವರಿ ತೆಗೆಯುವಂಥದ್ದು ಕೆಲವೊಂದು ತಂತ್ರಜ್ಞಾನ ಕೊಟ್ಟು ಅವರಿಗೆ ಒಂದು ಹೆಚ್ಚು ಇಳುವರಿ ಕೊಡ್ಸೋಕ್ಕೆ ನಾವು ಇಲಾಖೆಯಿಂದ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದನ್ನೆಲ್ಲ ರೈತರು ಸದುಪಯೋಗ ಪಡ್ಕೋಬೇಕಂತ ಹೇಳ್ತೀನಿ.
1: ಕೊನೆಗೆ ಸಂದೇಶ
0: ನಮ್ಮ

0: ಇಲಾಖೆಯಿಂದ ಸಂದೇಶ ಏನಂದರೆ, ಈಗ ಮುಂದಿನ ದಿನಗಳಲ್ಲಿ ಏನಾದ್ರು ಸ್ವಲ್ಪ ಮಳೆ ಕೊರತೆ ಆದರೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಬೆಳೆ ವಿಮೆನ ಕಂಪಲ್ಸರಿಯಾಗಿ ನೋಂದಣಿ ಮಾಡ್ಕೊಳ್ರಿ, ಇದನ್ನು ಸದುಪಯೋಗಪಡ್ಕೋಬೇಕಂತ ಹೇಳ್ತಾ, ಮತ್ತು ಏನಾದ್ರು ಯಾವುದೇ ಒಂದು ಸಮಸ್ಯೆ ಇದ್ದರೂ ನಮ್ಮ ನೇರವಾಗಿ ತಾವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ.
1: ಒಳ್ಳೆಯದು, ಸಾಕಷ್ಟು ಸಂಯಮದಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಹೇಳಿದ್ರಿ. ಮುಖ್ಯವಾಗಿ ಸಾರಾಂಶ ಏನು ಅಂತಂದರೆ, ಜಂಟಿ ಕೃಷಿ ನಿರ್ದೇಶಕರು ಹೇಳಿದಂಗೆ ಬೀಜದ ಒಂದು ಕೊರತೆ ಇಲ್ಲ, ಗೊಬ್ಬರದ ಒಂದು ಕೊರತೆ ಇಲ್ಲ. ರೈತ ಬಾಂಧವರು ಅಗತ್ಯ ಗೊಬ್ಬರಗಳನ್ನು ಮತ್ತು ಜೊತೆಗೆ ಪರ್ಯಾಯವಾದಂಥ ಒಂದು ಗೊಬ್ಬರಗಳು ಸಾಕಷ್ಟು ಜಿಲ್ಲೆಯಲ್ಲಿ ದಾಸ್ತಾನನ್ನು ಮಾಡಿಕೊಂಡಿದ್ದಾರೆ, ಅವುಗಳನ್ನು ಪಡ್ಕೋಬಹುದು. ಜೊತೆಗೆ ಇಲಾಖೆ ಜೊತೆ ಸಹಕಾರವನ್ನು ಇಟ್ಟುಕೊಂಡ್ರೆ ತಮ್ಮ ಎಫ್ ಐ ಡಿಗಳನ್ನಾಗಿರ್ಬೋದು ಫ್ರೂಟ್ ತಂತ್ರಾಂಶದ ಮೂಲಕ ಮಾಡ್ಕೊಳ್ಳಿಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ಬೆಳೆ ಸಮೀಕ್ಷೆ ಮುಂದಿನ ದಿನಗಳಲ್ಲಿ ಅದೂ ಬರ್ತದೆ, ತಮ್ಮ ಹಂತದಲ್ಲಿ ಬೆಳೆ ಸಮೀಕ್ಷೆಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಡಾಕ್ಟರ್ ಬಸವಣ್ಣಪ್ಪನವರು ಹೇಳಿದಂಗೆ ಸಮತೋಲನ ಗೊಬ್ಬರ ಎಲ್ಲದಕ್ಕೂ ಮದ್ದು ಅಂತಲೇ ಹೇಳ್ಬೋದು. ಖರ್ಚು ಕೂಡ ಕಡಿಮೆ ಆಗ್ತದೆ, ಇಳುವರಿಯಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಬರೋದಿಲ್ಲ. ರೈತ ಬಾಂಧವರು ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡುವಂತಹ ಒಂದು ಕೆಲಸವನ್ನು ರೈತ ಬಾಂಧವರು ಮಾಡಬೇಕು. ಇಲಾಖೆ ನೈಮೋಶನವರು ಹೇಳಿದಂಗೆ ಎಲ್ಲ ರೀತಿಯಿಂದ ಇಲಾಖೆ ಸಹಕಾರ ಕೊಡಲಿಕ್ಕೆ, ಮಾರ್ಗದರ್ಶನ ಕೊಡಲಿಕ್ಕೆ ಸಾಕಷ್ಟು ಈ ಮುಂಗಾರು ಹಂಗಾಮಿನಲ್ಲಿ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಇವೆಲ್ಲ ಮಾಹಿತಿಯನ್ನು ರೈತ ಬಾಂಧವರು ಪರಿಣಾಮಕಾರಿಯಾಗಿ ಬಯಸ್ಕೊಳ್ಳಿ. ಏನು ಮುಂಗಾರು ಹಂಗಾಮು ಆಶಾದಾಯಕವಾಗಿರಲಿ, ಸಕಾಲಕ್ಕೆ ಮಳೆ ಬರಲಿ, ಮುಂದಿನ ಹಂಗಾಮು ರೈತ ಬಾಂಧವರಿಗೆ ಸಂಪತ್ತನ್ನು ಕೊಡಲಿ, ಎಲ್ಲ ಕೆಲಸಗಳು ದೇವರು ಕೈ ಹಿಡಲಿ ಅಂತ ಹೇಳ್ತಾ ತಮ್ಮ ವಿಚಾರಗಳನ್ನು ನಮ್ಮ ಶ್ರೋತೃ ಬಾಂಧವರ ಜೊತೆ, ಮುಖ್ಯವಾಗಿ ಗ್ರಾಮೀಣ ಭಾಗದ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್ ಅವರೇ, ಹಾಗೆಯೇ ಉಪ ನಿರ್ದೇಶಕರಾದಂತಹ ನೈಮೋಶನ್ ಅವರೇ, ಹಾಗೆ ನಮ್ಮ ಬಸವಣ್ಣ ಬಾಯಮ್ಮ ಅವರೇ, ತಮಗೆ ನಮ್ಮ ಆಕಾಶವಾಣಿ ಪರವಾಗಿ ಹಾಗೆಯೇ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
2: ತಮಗೂ ಕೂಡ ಧನ್ಯವಾದಗಳು.
3: ರಾಯಚೂರು ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್, ಉಪನಿರ್ದೇಶಕರು ನಯೀಂ ಹುಸೇನ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂಎ. ಪ್ರಸ್ತುತಪಡಿಸಿದವರು ಅಮರೇಶ್ ಆಶಿಹಾಳ್, ತಾಂತ್ರಿಕ ನೆರವು ಶರಣಬಸವ, ಕಾರ್ಯಕ್ರಮ ಸಹಕಾರ ಬಿ ನರಸಿಂಹಲು.

ಇದುವರೆಗೂ ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ 7:34 ಪ್ರಕಟಣೆ, 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ.

0: ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರಿಸಲು ಭಾರತ ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15 ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30 ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1 ಜುಲೈ 30 ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು ಮೇ 16 ಈ ತಿಂಗಳ 14 ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು, ದೇಶ 100%ರಷ್ಟು ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ, ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿಗೆ ದೇಶ ಸಾಕ್ಷಿಯಾಗಿದೆ, ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ 250 ಕಿಲೋಮೀಟರ್ಗಳಿಂದ 1,200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯೂ ದ್ವಿಗುಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ಧಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026ರ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ಧಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 7:45:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45, ತರಂಗಾಂತರ 102.1 MHz. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಕಂಠಹಸಿರಿಯಲ್ಲಿ ಹುಲಿಯ ಹಾವಿನ ಮೇವು ಚಿತ್ರದ ಗೀತೆಯನ್ನು ಕೇಳಿ, ಜಿ ಉದಯಶಂಕರ್ ಅವರ ಲೇಖನೆಯಿಂದ ಮೂಡಿಬಂದ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಇದೆ.

ಸೊಸೆ ತಂದ ಸೌಭಾಗ್ಯ ಚಿತ್ರಕ್ಕೆಂದು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು. ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಜಿ ಕೆ ವೆಂಕಟೇಶ್.

0: ಹಾಗೆ ಕಲಿಯೋದಕ್ಕೆ ಓದೋದಕ್ಕೆ ಬಹಳ ಸುಲಭ, ಕೇಳೋದಕ್ಕೆ ತುಂಬಾ ಹಿತ, ಅಕ್ಷರವೂ ಅಷ್ಟೇ ನೋಡೋದಕ್ಕೆ ಒಳ್ಳೆ ಮುತ್ತಿನ ಮಣಿ ಪೋಣಿಸ್ದಾಗಿರುತ್ತೆ. ಯಾಕೆ ಹಾಗೆ ನೋಡ್ತಿದ್ದೆ?
1: ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ರಿಯಲಿ ಸ್ವೀಟ್ ಲ್ಯಾಂಗ್ವೇಜ್ ಲೈಕ್ ಅ ಹನಿ.
0: ಹನಿ ಹನಿ ಅಂದ್ರೆ ಕನ್ನಡದಲ್ಲಿ ಏನು ಗೊತ್ತಾ?
1: ಏನು?
0: ಜೇನು.
1: ಜೇನು.

0: ಇಷ್ಟ.
1: ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಇಷ್ಟ.
1: ತಾಜ್ಮಹಲ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆ ಅರಗಿಣಿ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿದ್ದಾರೆ. ನಾಗತಹಳ್ಳಿ ಚಂದ್ರಶೇಖರ್ ಅವರ ಗೀತ ರಚನೆಗೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ.

ಕಾರ್ಯಕ್ರಮದ ಕೊನೆಯಲ್ಲಿ ನಾಗಶೇಖರ್ ಅವರ ಗೀತ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಶಮಿತಾ ಮಲ್ನಾಡ್ ಅವರು ಹಾಡಿರುವ ರಾಜೀವ್ ಚಿತ್ರದ ಗೀತೆಯನ್ನು ಕೇಳಿ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8:30. ಈಗ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳಿ.

ಸುಮ್ಮನಿರುವರಾ.

0: ಮಾಡಿಕೊಂಡು ರಾಜಯ್ಯ ಕಾಲಿಗೆ ತನ್ನ ಆಚಾರ ಎಲ್ಲವೂ ರತ್ನ ಆಚಾರ ಮಾಡಿಕೊಂಡು ರಾಜಯ್ಯ ಕಾಲಿಗೆ ತನ್ನ ಆಚಾರ ಉಳಿಯೋ ರತ್ನ ಆಚಾರ
1: ಕಾಲಿಗೆ ತನ್ನ ಆಚಾರ ನಮ್ಮ ರತ್ನ ಆಚಾರ
0: ಹೌದು
1: ಎಲ್ಲಿ

0: ಹುಡುಗಿ
1: ಗಂಡಾಸರಿ ಅಲ್ಲ ಎಣ್ಣಿನ ಹುಡುಗಿ
0: ಗಂಡಾಸರಿ ಅಲ್ಲ ಎಣ್ಣಿನ ಹುಡುಗಿ
1: ಗಂಡಾಸರಿ ಅಲ್ಲ ಎಣ್ಣಿನ ಹುಡುಗಿ
0: ಹುಟ್ಟುಕೊಂಡು ಬರುತ್ತಾರ ತಾಯಿಯ ಹುಡುಗಿ
1: ಹುಟ್ಟುಕೊಂಡು ಬರುತ್ತಾರ ತಾಯಿಯ ಹುಡುಗಿ
0: ಕವಡಿ ಸರ ಕೊರಳಲ್ಲಿ ಹಾಕಿಕೊಂಡು ಕೊಡ ಹೋಗ್ತು.

0: ಬಾವಿ
1: ಅಲ್ಲೇ
0: ಇರುತ್ತಾಳು ಸತ್ಯಮ್ಮ ದೇವಿ
1: ದೇವಿ ನುಟ್ಟಿಗೆ ಹುಟ್ಟಿ ಭಂಡಾರ ಧರಸಿ ಪಾದ ಪೂಜೆ ಸೇವಾ ಮಾಡರು
0: ಎಲ್ಲಮ್ಮ ಗೋದನು ಬಾ
1: ಸತ್ಯವಂತಿ ಪೂಜೆಯ ಮಾಡನು ಬಾ ಕಕ್ಕನ ಗತಿ ಎಂದು ಗಾಣನು ಬಾಬಾ
0: ಇವಳಗೊಳ್ಳದಾಗಿರುವ ಎಲ್ಲಮ್ಮನ ಜಾತಿ ಗೋದನು ಬಾ
1: ಎತ್ತ ನೋಡಿದರೆ ಕತ್ರಿ ಬಜಾರ
0: ಎತ್ತ ನೋಡಿದರೆ ಕತ್ರಿ ಬಜಾರ
1: ಎತ್ತ ನೋಡಿದರೆ ಕತ್ರಿ ಬಜಾರ
0: ಎತ್ತ ನೋಡಿದರೆ

ಅಡಿಗೆ ಮಾಡಿಯ ನೀರ.

ಇದುವರೆಗೂ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗಿಹಾಳ ಗ್ರಾಮದ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಆಗ್ತಾ ಇದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ 9:00 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಈಗ ನೀವು ಕೇಳಲಿರುವ ನಾಟಕ ಹಿನ್ನೀರು. ಬರೆದವರು ಡಾಕ್ಟರ್ ಎಚ್ ಎಂ ಕುಮಾರಸ್ವಾಮಿ. ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಹಿನ್ನೀರು.
1: ಯಾಕೆ ಭವಸಾಗರಕ್ಕೆ ಬಂದಣ್ಣ ಬಂದಾವ ಬಂದೇ ಜೋಕೆಯಿಂದ

ನಿಧಾನವಾಗಿ ತೇಲಿ ಬರ್ತಿರೋ ಈ ಹಾಡು, ಈ ಹಾಡಿಗೆ ನೀರಿನ ಬೋರ್ಗರೆತದ ಸಂಗೀತ, ಈ ನಡುವೆ ಇದ್ಯಾರಪ್ಪ ಬಾಯಿ ಹಾಕಿದ ಅಂತ ನಿಮಗೆ ಕಸಿವಿಸಿ ಆಗ್ಬೋದು. ಹೌದು, ದಿನಾ ಸಂಜೆ ಹೊತ್ತು ಈ ಹಾಡು ನೀರಿನ ಮೊರೆತ ನಾನು ಸಹ ಕೆಲವು ವರ್ಷಗಳಿಂದ ಕೇಳ್ತಾನೆ ಇದ್ದೀನಿ. ಹರಿಯುವ ನೀರು, ಉಲಿಯುವ ರಾಗ ನಿಲ್ಲದೆ ನಿರಂತರವಾಗಿ ಸಾಗಿರುವ ಹಾಗೆ ಈ ದೃಶ್ಯವನ್ನು ನೋಡ್ತಾ ಹಾಡು ಕೇಳ್ತಾ ನಾನು ಸಹ ದಣಿದಿಲ್ಲ. ಆಚೀಚೆ ತಿರುಗಾಡೋರೆಲ್ಲ ಈ ದೃಶ್ಯವನ್ನು ದಿನವೂ ಕಾಣ್ತಾರೆ. ಪರಿಚಯ ಇರುವವರಿಗೆ ಮಾಮೂಲಿ, ಇಲ್ಲದವರಿಗೆ ಕುತೂಹಲ, ಕೆಲವರಿಗೆ ಕುಚೇಷ್ಟೆ. ಸೂರ್ಯ ಮುಳುಗದಿದ್ರು, ಚುಕ್ಕೆ ಮಿನುಗದಿದ್ರು ಪರವಾಗಿಲ್ಲ, ಆದರೆ ಅಜ್ಜನ ಹಾಡು ಏಕತಾರಿ ಮಾತ್ರ ನಿಂತು.

0: ಅರೆ, ಯಾರೋ ಇತ್ತಲಾಗಿ ಬರ್ತಾ ಇದ್ದಾರೆ. ಓ, ಇನ್ನು ಹುಡುಗ. ಹೇ ಹುಡುಗ, ನಿಲ್ಲು. ಈ ಸಂಜೆ ಹೊತ್ತಿನಲ್ಲಿ ಈ ಕಡೆ ಬರ್ತಾ ಇದೀಯಾ?
1: ನನ್ನ ಹೆಸರು ಪುಟ್ಟಣ್ಣ ಅಂತ, ಪೇಟೆಯಿಂದ ಬಂದಿದ್ದೀನಿ. ಇಲ್ಲಿ ನಮ್ಮ ಅಜ್ಜನ ಮನೆ ಇದೆ. ಆಟ ಆಡೋದಕ್ಕೆ ಹುಡುಗರು ಯಾರೂ ಸಿಗ್ಲಿಲ್ಲ. ದೂರದಿಂದ ನಿಂತು ನೋಡಿದಾಗ ತುಂಬಿದ ನೀರು ಕಾಣಿಸ್ತು, ನೋಡೋಣ ಅಂತ ಬಂದೆ.
0: ಅಯ್ಯೋ ನಿನ್ನ, ಹೀಗೆ ಒಬ್ಬನೇ ಕಟ್ಟೆ ಹತ್ತಿರ, ಅದು ಈ ಸಂಜೆ ಹೊತ್ತಿನಲ್ಲಿ ಬರಬಾರ್ದು.
1: ಆ, ನಾನೇನು ಚಿಕ್ಕ ಹುಡುಗ ಅಲ್ಲ. ನನಗೆ ಈ ರೀತಿ ನೀರು, ಬೆಟ್ಟ, ಗುಡ್ಡ, ಮರ, ಗಿಡ ನೋಡೋದು ಅಂದ್ರೆ ತುಂಬಾ ಇಷ್ಟ. ಇದೆಲ್ಲ ನಮ್ಮ ಪೇಟೆ ಕಡೆ ಸಿಗೋದಿಲ್ವಲ್ಲ.
0: ಹಾಗೆಲ್ಲ ಒಬ್ಬೊಬ್ರೆ ಇತ್ತಲಾಗ ಬರಬಾರ್ದು. ತುಂಬಿದ ನೀರು, ಉದ್ದ ಅಳದವರಿಲ್ಲ, ಆಳ ಕಂಡೋರಿಲ್ಲ, ತುಂಬಾ ಹೆದರಿಕೆ ಆಗುತ್ತೆ.
1: ಸರಿ, ನಿಮ್ಗೆ ಹೆದರಿಕೆ ಆಗೋದಿಲ್ವ? ಮತ್ತೆ ಅದು ಅಲ್ಲಿ ದೂರದಲ್ಲಿ ಕುಳಿತು ಹಾಡ್ತಾ ಇದ್ದಾರಲ್ಲ ಅಜ್ಜ, ಅವರ್ಯಾರು? ಅಜ್ಜನಿಗೆ ಹೆದರಿಕೆ ಆಗೋದಿಲ್ವಾ?
0: ಅಜ್ಜನಿಗೆ ಸಹ ಹೆದರಿಕೆ ಆಗುತ್ತೆ, ಆದ್ರೆ ಮೊದಲು ಆಗ್ತಿರ್ಲಿಲ್ಲ.
1: ಮೊದಲು ಅಂದ್ರೆ?
0: ಅಂದ್ರೆ ಈ ಕಟ್ಟೆ ಕಟ್ಟುವುದಕ್ಕೆ ಮುಂಚೆ, ಅಲ್ಲೆಲ್ಲ ನೆಲ ಇದ್ದಾಗ, ನೀರು ಸಮುದ್ರದ ಹಾಗೆ ತುಂಬೋದಕ್ಕೆ ಮುಂಚೆ, ಸಣ್ಣದಾಗಿ ಹೊಳೆ ಹರಿತಿದ್ದಾಗ, ಬೇಸಿಗೆಯಲ್ಲಿ ಊರಿನ ಮಕ್ಕಳು ಎಲ್ಲ ಹೊಳೆ ನೀರಲ್ಲಿ ಆಟ ಆಡ್ತಿದ್ದಾಗ, ದನ ಕರು, ಎಮ್ಮೆ, ಕೋಣ ನೀರಲ್ಲಿ ಬಿದ್ದು ಹೊರಳಾಡ್ತಿದ್ದಾಗ, ಮಳೆಗಾಲದಲ್ಲಿ ನೆರೆ ಬಂದು ಹೊಳೆ ಕಂಠ ಪೂರ್ತಿ ತುಂಬಿ ಹರಿದಾಗ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಆದರೆ ಈಗ ಬಟಾ ಬಯಲಿನಲ್ಲಿ ತುಂಬಿ ತುಳುಕಾಡ್ತಾ ಇರೋ ನೀರನ್ನು ನೋಡಿದರೆ ಕರುಳು ಕಿತ್ತು ಬಂದಂತಾಗಿ, ಕಣ್ಣಿಗೆ ಕತ್ಲೆ ಕವದಂತಾಗಿ ಅಜ್ಜ ಒದ್ದಾಡ್ತಾನೆ. ಅಜ್ಜನ ಬದುಕೆಲ್ಲ ನೀರಿನೊಳಗೆ ಮುಳುಗೋಗಿದೆ.
1: ಅಂದ್ರೆ
0: ಅದೇನಪ್ಪ? ಅದು ಅಲ್ಲಿ ಆ ಕಡೆ, ಅಲ್ಲಿ ಆ ನೀರೊಳಗೆ ಅಜ್ಜನ ಹಳ್ಳಿ ಇತ್ತು. ಅದರಲ್ಲೇ ಆತನ ಬದುಕು, ಸುಖ ನೆಮ್ಮದಿ ಎಲ್ಲ ತುಂಬಿತ್ತು. ಆದರೆ ಈಗ ಮಾತ್ರ ಬರೀ ನೀರು, ಕಟ್ಟೆಯಲ್ಲೂ ನೀರು, ಕಣ್ಣಲ್ಲೂ ನೀರು.
1: ನನಗೆ ಅರ್ಥ ಆಗ್ಲಿಲ್ಲ, ತಿಳಿಸಿ ಹೇಳಿ. ನನಗೆ ಅಣೆಕಟ್ಟೆ ಗೊತ್ತು. ಹರಿಯುವ ನೀರಿಗೆ ಅಡ್ಡಕಟ್ಟೆ ಕಟ್ಟಿ ನೀರು ನಿಲ್ಲಿಸಿ ನಾಲೆ ಮೂಲಕ ಹರಿಸಿ ಊರಿಂದೂರಿಗೆ ನೀರು ಹರಿಸುವ ಕ್ರಮ ಗೊತ್ತು. ಆದರೆ ನೀರಿನೊಳಗೆ ಮುಳುಗಿರುವ ನಿಮ್ಮ ಅಜ್ಜನ ಹಳ್ಳಿ ಕತೆ ಮಾತ್ರ ಗೊತ್ತಿಲ್ಲ. ದಯವಿಟ್ಟು ಬಿಡಿಸಿ ಹೇಳಿ.
0: ಈ ಹೊತ್ತಿನಲ್ಲಿ ಅದನ್ನೆಲ್ಲ ನೆನಪಿಸ್ಕೊಳ್ಬಾರ್ದು ಅಂದ್ಕೊಂಡಿದ್ದೆ, ಈಗ ನಿನ್ನ ಒತ್ತಾಯ. ಆಯಿತು. ಆ ಹಳ್ಳಿ ಚಂದ್ರಹಳ್ಳಿ ಅಂತ.

0: ಏನಕ್ಕ ಇಷ್ಟು ಬೇಗ ಬಂದ್ಬಿಟ್ರ?
1: ಓ ಮಾರೆ, ಇವತ್ತ್ಯಾಕೆ ತಡ ಮಾಡ್ದೆ? ನಮ್ದು ಬಟ್ಟೆ ಒಗ್ದು ಮುಗಿತಾ ಬಂತು.
0: ಏನ್ ಮಾಡ್ಲಿ, ಮನೇಲಿ ಕೆಲ್ಸ ಜಾಸ್ತಿ. ನಮ್ಮವರಿಗೆ ಊಟ ಕೊಟ್ಟು ಬರೋ ಹೊತ್ಗೆ ತಡ ಆಯ್ತು. ಅವರು ಮೇಲಿನ ಹೊಲ್ದಾಗೆ ಕೆಲ್ಸ ಮಾಡ್ತವ್ರೆ.
1: ಅಂದಾಗೆ ನಿಮ್ಮ ಆಚೆ ಮನೆ ಗೌರಿನ್ ನೋಡೋದಕ್ಕೆ ನೆಂಟ್ರು ಬಂದಿದ್ರಂತೆ?
0: ಹೌದಾ? ಹ್ಞೂ, ಬಂದಿದ್ರು. ಒಪ್ಪಿಗೆ ಆಯ್ತಂತೆ. ಇನ್ನೊಂದೆರಡು ವಾರದೊಳಗೆ ಲಗ್ನ ಪತ್ರಿಕೆ ಕಾರ್ಯಕ್ರಮನೂ ಮಾಡ್ತಾರಂತೆ.
1: ಹ್ಞೂ, ಮಾಡ್ಲಿ ಬಿಡವ್ವ, ನಮ್ಗೆಲ್ಲ ಹೇಳ್ತಾರೆ.
2: ಏ, ಅದ್ಯಾಕೆ ಹಂಗೆ ಹೇಳ್ತೀರಿ? ಮದುವೆ ಅವ್ರ ಮನೆದಾದ್ರು ಊರಿನ ಕಾರ್ಯಕ್ರಮ ಅಲ್ವಾ? ಇಡೀ ಊರಿಗೆ ಹೇಳುವಾಗ ನಿಮ್ಮನೆ ಬಿಟ್ಬಿಡ್ತಾರ?
1: ಹ್ಞೂ, ನಮ್ಮ ಮೇಲೆ ಸಿಟ್ಟಾಗಿದ್ದಾರಂತೆ. ನಮ್ಮ ಶಾಂತಿ ದೊಡ್ಡವಳಾದಾಗ ನೀರು ತರಿಸೋವಾಗ ಒಂದಿನ ಮುಂಚೆ ನಾವು ಅವರನ್ನು ಕರೀಲಿಲ್ಲ ಅಂತ.
0: ಏ ಇಲ್ಲ ಬಿಡು, ಅದೆಲ್ಲ ಲೆಕ್ಕಕ್ಕೆ ಬರೋ ಹಾಗಿಲ್ಲ.
1: ಏನೋ, ಹೇಳಿದ್ರೆ ಹೋಗೋದು ಅಷ್ಟೇ.
2: ಹೇ, ಜಾಸ್ತಿ ಮುಂದಕ್ಕೆ ಹೋಗ್ಬೇಡ್ರು ಮಕ್ಳ, ನೀರಾಳ ಜಾಸ್ತಿ ಐತೆ. ನಿಮ್ಗೇನು ಹೆಚ್ಚು ಕಡಿಮೆ ಆದ್ರೆ ನಾವು ತಾನೇ ಅನುಭವಿಸೋರು.
1: ಹೌದು ಅಂತೀನಿ. ಮೊನ್ನೆ ದಿನ ಆ ಈರಪ್ಪನ ಮನೆ ಹುಡುಗ ಎಮ್ಮೆ ಮೈ ತೊಳಿತಾ ಇದ್ದ. ಎಮ್ಮೆ ನೀರೊಳಗೆ ಇಳಿತು ನೋಡು. ಹುಡುಗ ನೀರೊಳಗೆ ಮುಳುಗೇ ಬಿಟ್ಟ.
2: ಅಯ್ಯೋ ಶಿವನಿ, ಆಮೇಲೆ?
1: ಆಮೇಲೇನು, ನಾನು ಕೂಡಲೇ ಅಲ್ಲೇ ದನ ಮೇಯಿಸ್ತಾ ಇದ್ದ ಕರಿಯಪ್ಪನ ಜೋರಾಗಿ ಕೂಗ್ದೆ. ಪುಣ್ಯಾತ್ಮ ಓಡಿ ಬಂದು ಹುಡುಗನ ಮ್ಯಾಲ ಕೇಳ್ದಾಗ್ದ. ಅಲ್ಲ, ಮಕ್ಕಳು ಮುಳುಗೋದಕ್ಕೆ ಎಷ್ಟು ಆಳದ ನೀರು ಬೇಕು ಹೇಳು.
0: ಅಯ್ಯೋ ಪಾಪ, ಆ ಕರಿಯಪ್ಪ ನಮ್ಮ ಹಳ್ಳಿ ದನ ಮೇಯಿಸೋ ಕೆಲಸ ಮಾಡ್ತಿದ್ರು, ಎಲ್ರಿಗೂ ಕಷ್ಟಕಾಲಕ್ಕೆ ಆಗೋ ಮನುಷ್ಯ.
1: ಅಗೋ ಅಲ್ಲಿ ನೋಡು, ಕರಿಯಪ್ಪ ಅಂದಾಕ್ಷಣ ಅವನೇ ಬಂದ. ದನಗಳಿಗೆ ನೀರು ಕುಡಿಸೋದಕ್ಕೆ ಹೊಡ್ಕೊಂಡು ಬರ್ತಾ ಇದ್ದಾನೆ ನೋಡಲ್ಲಿ. ಕೈಯಲ್ಲೊಂದು ಕೋಲು, ಹೆಗಲಲ್ಲಿ ಏಕ್ತಾರಿ, ಹಿಂದೆ ಮುಂದೆ ದನ. ಒಳ್ಳೆ ಕರಿಯಪ್ಪ.
0: ಆ ಕರಿಯಪ್ಪನ ಮಗ ಸಿದ್ದರಾಮಯ್ಯಲ್ಲಿ ಈಚೆಗೂ ಕಾಣಿಸ್ತಾನೆ ಇಲ್ಲ.
1: ಆಹಾ, ಮಳ್ಳಿ ಹಂಗೆ ಕೇಳ್ತಾಳೆ. ಅವನ್ ಯಾವಾಗ ಅಪ್ಪನ ಜೊತೆಗೆ ದನ ಮೇಯ್ಸೋಕ್ ಬಂದಿದ್ದ? ಅವನ್ ಯಾವಾಗ್ಲೂ ಗೌಡ ಮನೆ ಕೆಲ್ಸ, ಗೌಡ ಮಗಳು ಕಮ್ಲಿ ಸೇವೆ ಮಾಡೋದು.
2: ಹೌದು ಅಂತೀನಿ. ಪಾಪ ಕರಿಯಪ್ಪ ತಾಯಿ ಇದ್ ಮಗು ಅಂತ ಕಡಿಮೆ ಮಾಡ್ಲಿಲ್ಲ. ತಾನ್ ದನ ಮೇಯಿಸಿದ್ರು ಮಗನನ್ನ ಚೆನ್ನಾಗಿ ಸಾಕ್ತ. ಚಿಕ್ಕ ಹುಡುಗನಿಂದ್ಲೇ ಗೌಡ್ರ ಮನೆ ಸೇರಿಸ್ತ. ಕಮ್ಲಿ ಶಾಲೆಗೆ ಹೋಗುವಾಗ ಅವಳು ಪುಸ್ತಕ ಹೊತ್ಕೊಂಡು ಹೋಗೋದು, ಸಂಜೆ ಹೋಗಿ ಕರ್ಕೊಂಡು ಬರೋದು, ಪುರ್ಸೊತ್ನಲ್ಲಿ ಅವಳ ಜೊತೆ ಆಟ ಆಡೋದು. ಒಂದ್ ಲೆಕ್ಕದಲ್ಲಿ ಇಬ್ರದ್ದು ಒಳ್ಳೆ ಜೋಡಿ.
0: ಥೂ, ಬುಡ್ತು ಅನ್ನು.
2: ಆ ಏನೇ ಹಾಗಂದ್ರೆ, ಇಬ್ರು ಜೊತ್ಜೊತಿಯಾಗಿ ಚಿಕ್ಕನಿಂದ್ಲೇ ಬೆಳೆದವರು, ಅದಕ್ಕೆ ಹಾಗಂದೆ. ಏನಾಯ್ತೀಗ?
0: ಅವರಿಬ್ರು ಯಾವಾಗ್ಲೂ ಒಟ್ಟಿಗೆ ಮಾತಾಡೋದು, ತಿರುಗಾಡೋದು, ನಗಾಡೋದು ಕಂಡು ಗೌಡ್ರಿಗೆ ಆಗ್ದವ್ರು ಗುಸ್ಗುಸು ಮಾತಾಡೋಕ್ ಶುರು ಮಾಡಿದಾರಂತೆ.
1: ಏ ಸುಮ್ನಿರು, ನಮ್ಮ ಹಳ್ಳಿ ಜನ ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ.
0: ಗೌಡ್ರು ಸಹ ಸಿಟ್ಟಾಗಿದಾರಂತೆ. ಅದಕ್ಕೆ ಸಿದ್ದರಾಮ ಇನ್ನು ಮನೆ ಕಡೆ ಬರಬಾರ್ದು ಅಂತ ಕಟ್ಟಪ್ಪಣೆ ಮಾಡಿದಾರಂತೆ.
1: ಅಯ್ಯೋ ಗ್ರಾಚಾರವೇ, ಅವನದೇನು ತಪ್ಪು? ಮಳೆ ಬಿಸಿಲು ಅಂದೇ ಗೌಡ್ರ ಮಗಳ ಚೀಲ ಹೊತ್ತ. ಈಗಲೂ ಸಹ ಅವ್ರ ಮನೆ ಕೆಲಸಕ್ಕೆ ಅವನೇ ಆಗಬೇಕು ಅಂಥದ್ರಲ್ಲಿ.
0: ಅವನು ಏನ್ ತಪ್ಪು ಮಾಡ್ದ ಅನ್ನೋದು ಬೇಡ. ಗೌಡ್ರ ಮನೆ ಮರ್ಯಾದೆ ಮುಖ್ಯ. ಏನಾದರೂ ಹೆಚ್ಚು ಕಡಿಮೆ ಆಗಿ ವಿಷಯ ಆಚೀಚಿ ಆದರೆ ಊರಿಗೆ ಊರೇ ನಾಚಿಕೆ ಪಟ್ಕೋಬೇಕಾಗುತ್ತೆ.
1: ಅದ್ ಸರಿ, ಈಗೇನಂತ ಮರ್ಯಾದೆ ಹೋಗೋ ವಿಷಯ ಆಗಿದೆ ಅಂತ ಗೌಡ್ರ ಪರ ವಾದಿಸ್ತಾ ಇದೀಯಾ?
0: ಹಂಗೆಲ್ಲ ಹೇಳ್ಬೇಡಿ, ನಂಗೆ ತಿಳಿದ ವಿಷಯ ಹೇಳ್ದೆ ಅಷ್ಟೇ. ಎಷ್ಟಾದ್ರೂ ನೀವು ಕೆಳಗಿನ ಕೇರಿಯವರು, ಗೌಡ್ರನ್ ಕಂಡ್ರೆ ಅಷ್ಟಕ್ಕಷ್ಟೇ ಅಲ್ವಾ?
1: ಆ ಏನೇ ನಾಲ್ಗೆ ಉದ್ದ ಮಾಡ್ತಾ ಇದೀಯಾ?
2: ಅಯ್ಯೋ ಹೋಗ್ಲಿ ಬಿಡಿ, ನಮ್ಗ್ಯಾಕೆ ಅವ್ರಿವ್ರ ವಿಷಯ, ನಮ್ದೇ ನಮಗ್ ಸಾಕಾಗಿದೆ. ನಡೀರಿ ನಡೀರಿ, ಹೊತ್ತಾಯ್ತು. ಇದೇನು ನಮ್ಮ ಹಳ್ಳಿಗೆ ಬಂದಂಗಾಗ್ತದೆ? ಇದ್ದಕ್ಕಿದ ಹಾಗೆ ಇದ್ಯಾವ ದಂಡ ಬಂತು ಅಂತೀನಿ.
3: ಓಟಿನ ಸಮಯ ಆಗಿದ್ರೆ ಸರಿ.
0: ಗೌಡ್ರ ಮನೆ ಕಡೆಗೆ ಯಾರೋ ಸರ್ಕಾರದವರು ಬಂದಿರಬೇಕು. ಅದೇನೋ ಕಟ್ಟಿಗಿಟ್ಟಿ ಅಂತ ಕೆಲಸ ಮಾಡ್ತಿದಾರಂತಲ್ಲ. ನಡೀರಿ, ನಾವು ಹೋಗೋಣ.

0: ಬರ್ಬೇಕಿತ್ತಲ್ಲ ಅವರು ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಹೌದು.
1: ನಮಸ್ಕಾರ ಸ್ವಾಮಿ, ದಯಮಾಡಿಸಿ.
2: ನಮಸ್ಕಾರ ಪಟೇಲ್ರೆ.
1: ಅಯ್ಯ ಬಿಡಿ ಸ್ವಾಮಿ, ಪಟೇಲ್ ಕೆ ಎಲ್ಲಿ ಐತೀಗ?
2: ಇರ್ಲಿ, ಪಟೇಲ್ ಗಿರಿ ಈಗ ಇಲ್ದೆ ಹೋದ್ರು ನೀವು ಮಾತ್ರ ಊರಿನ ಪಟೇಲ್ರೆ. ನಾವು ಬಂದ ವಿಚಾರ ಏನು ಅಂದ್ರೆ,
1: ಅದೇ ನಮ್ಮ ಊರಿನ ಕೆಳಗೆ ಹೊಳೆಗೆ ಕಟ್ಟೆ ಕಟ್ತಾ ಇರೋ ವಿಷಯ ತಾನೇ?
2: ಹೌದು ಪಟೇಲ್ರೆ, ಆದಷ್ಟು ಬೇಗ ಕೆಲಸ ಮುಗಿಸಿ ಜನರಿಗೆ ಸೌಕರ್ಯ ಸಿಗಬೇಕು ಅಂತ ಸರ್ಕಾರ ತಿಳಿಸಿದೆ. ಬರೋ ಮಳೆಗಾಲಕ್ಕೆ ಮೊದಲ ಹಂತದ ನೀರು ಕಟ್ಟೆಯಲ್ಲಿ ನಿಲ್ಲಿಸಬೇಕು ಅಂತ ಆರ್ಡರ್ ಆಗಿದೆ. ಅದು ನಿಮ್ಮ ಹಳ್ಳಿಯ ವಿಷಯ, ನಿಮ್ಮೆಲ್ಲರೊಂದಿಗೆ ಮಾತಾಡಬೇಕು ಅಂತ ನಾವು ಬಂದಿದ್ದೀವಿ.
1: ಅದು ಏನು ಹೇಳಬೇಕು ಅಂತ ಇದಿರೋ ನೀವೇ ಹೇಳಿಬಿಡಿ ಜನಕ್ಕೆ.
2: ಈ ಊರ 10 ಸಮಸ್ತರೆ, ನಾನೇನು ಹೊಸ ವಿಷಯ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತೇ ಇದೆ. ಇನ್ನೂ 4-5 ತಿಂಗಳಲ್ಲಿ ಅಣೆಕಟ್ಟಿನ ಕೆಲಸ ಪೂರ್ತಿಯಾಗಿ ಒಂದು ಹಂತದ ನೀರು ನಿಲ್ಲಿಸಲೇಬೇಕು. ಅದಕ್ಕೆ ಮೇಲ್ಭಾಗದ ಜನರು ಮೊದಲು ನಿಮ್ಮ ನಿಮ್ಮ ಜಾಗವನ್ನು ಕೂಡಲೇ ಖಾಲಿ ಮಾಡಬೇಕು. ನಿಮಗೆ ಮರುವಸತಿ ಕಲ್ಪಿಸಿರುವ ಮೇಲ್ಭಾಗದ ಜಾಗಕ್ಕೆ ನೀವೆಲ್ಲ ಹೋಗಲೇಬೇಕು. ಅಲ್ಲಿ ಎಲ್ಲ ಸೌಕರ್ಯ ಇದೆ, ಯಾವ ತೊಂದರೆನೂ ಇಲ್ಲ. ನಾವು ಈವಾಗಲೇ ಹಲವಾರು ಬಾರಿ ವಿನಂತಿಸಿದ್ದೀವಿ, ಇಷ್ಟಾದರೂ ತಾವು ಮನಸ್ಸು ಮಾಡಿಲ್ಲ. ಈ ಬಾರಿ ಮಾತ್ರ ನಾನು ಬಲವಂತ ಮಾಡಲೇಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ.
1: ಹಂಗೇನಿಲ್ಲ ಸಾಹೇಬ್ರೆ, ನಾವೆಲ್ಲ ಮನಸ್ಸು ಮಾಡಿ ಆಗಿದೆ. ಕೆಲವು ಜನ ಆಗಲೇ ಅರ್ಧಂಬರ್ಧ ಹೋಗಿಯೂ ಆಗಿದೆ. ಎಲ್ಲ ಒಂದಿಬ್ಬರು ಜಪ್ಪಯ್ಯ ಅಂದರೂ ಇಲ್ಲಿಂದ ಹೋಗೋದಿಲ್ಲ ಅಂತಿದ್ದಾರೆ. ಏನು ಅವ್ರ ಹಣೆ ಬರಹ, ಯಾರೇನು ಮಾಡೋಕ್ಕಾಯ್ತದೆ? ಲೇ ಕೆಂಚಪ್ಪ, ನಿಂಗಯ್ಯ ಅದೇನೋ ಸಾಹೇಬ್ರ ಹತ್ರ ಅವತ್ತಿನಿಂದ ಹೇಳಬೇಕು ಹೇಳಬೇಕು ಅಂತಿದ್ರಲ್ಲ, ಅದನ್ನು ಈಗ ಕೇಳಿ.
3: ಸಾಹೇಬ್ರ ಅದು
2: ಹೇಳಪ್ಪ, ಏನು ಹೆದರ್ಬೇಡ ಹೇಳು.
3: ಅದು ಕಟ್ಟೆಗೆ ನರಬಲಿ ಕೊಡ್ಬೇಕಂತೆ. ಹೌದಾ?
2: ಚಚ್ಚ ಎಲ್ಲಾದರೂ ಉಂಟೆ, ಸುಳ್ಳು ಸುಳ್ಳು.
4: ಮತ್ತೆ ಕಟ್ಟೆಗೆ ಹಾಕಲು ಪಡ್ಡೆ ಹುಡುಗರನ್ನು ಹಿಡಿತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಕಟ್ಟೆ ಕಡೆಗೆ ಜನ ಬರೋದೇ ಇಲ್ಲ ಹೆದರಿಕೆಯಿಂದ.
2: ಅಯ್ಯೋ ನಿಮ್ಮ ಥು, ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ಟಿದ್ದಾರೆ, ದಯವಿಟ್ಟು ಇದೆಲ್ಲ ನಂಬೇಡಿ, ಅಂಥದ್ದೇನು ಇಲ್ಲ.
1: ಇಂಜಿನಿಯರ್ ಸಾಹೇಬ್ರೆ, ನಿಮ್ಮಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಇದ್ದಕ್ಕಿದ್ದಂತೆ ಸ್ವಲ್ಪ ದಿನ ಮುಂಚೆ ಮಾಯ ಆದನಂತೆ. ಅಲ್ಲ, ಜನ ಹಾಗೆ ಹೇಳ್ತಾರೆ.
4: ಮಾಯ ಅಲ್ಲ ಗೌಡ್ರೆ, ಕಟ್ಟೆ ನರ ಮನುಷ್ಯನ ರಕ್ತ ಕೇಳ್ತಂತೆ, ಅದಕ್ಕೆ ಅವನ್ ಬಲಿಯಾಯ್ತು.
2: ಛ, ಎಂಥ ಕೆಟ್ಟ ಮಾತು! ಒಬ್ಬ ಸತ್ತದ್ದಂತೂ ನಿಜ, ಆದ್ರೆ ನೀವು ಹೇಳೋ ಹಾಗೆ ನರಬಲಿ ಅಲ್ಲ. ಆತ ಬಂಡೆಗಲ್ಲು ಒಡೆಯುವಾಗ ಡೈನಮೈಟ್ ಸಿಡಿದು ಅಚಾತುರ್ಯದಿಂದ ಸತ್ತ, ಆ ಬಗ್ಗೆ ವಿಚಾರಣೆ ಆಗ್ತಾ ಇದೆ ಸರ್ಕಾರದಿಂದ. ಆತನ ಕುಟುಂಬಕ್ಕೆ ಪರಿಹಾರ ಸಿಗುತ್ತೆ, ಮುಂದೆ ಹಾಗೆ ಆಗದಂತೆ ಕ್ರಮ ಕೈಗೊಂಡಿದ್ದೀವಿ. ನೀವು ತಿಳಿದಿರೋ ಹಾಗೆ ಏನೂ ಆಗಿಲ್ಲ, ಸುಮ್ಮನೆ ಗಾಳಿ ಮಾತು ನಂಬೇಡಿ.
1: ಏನಿದ್ರೂ ಆಗಬೇಕಾದ ಒಳ್ಳೆ ಕೆಲಸ ಆಗಲೇಬೇಕಲ್ವ ಸಾಹೇಬ್ರೆ, ಊರಿಗೆ ಒಳ್ಳೇದಾಗಬೇಕು ನೋಡಿ. ಇನ್ನೂ ಏನೇನಾಗೋದಿದೆಯೋ ಏನು.
2: ಸರಿ ಸರಿ, ನೀವೀಗ ಮೊದಲು ಈ ಹಳ್ಳಿನ ಖಾಲಿ ಮಾಡೋದ್ರ ಬಗ್ಗೆ ಯೋಚಿಸಿ, ಎಲ್ಲ ಒಳ್ಳೇದಾಗುತ್ತೆ, ಇನ್ನೂ ತುಂಬ ಕೆಲಸ ಇದೆ, ನಾನಿನ್ನು ಬರ್ತೀನಿ.
1: ಚಚ ಹಾಗಂದ್ರೆ ಹೇಗೆ? ಮನೆಗೆ ಹೋಗಿ ಕಾಫಿ ಕುಡಿದು ನಂತರ ತಾವು ಹೋಗ್ಬೋದು, ಇಷ್ಟು ದೂರ ಬಂದು ಹಾಗೆ ಹೋಗೋದು ಅಂದರೆ ಏನದು? ಇದು ನಮ್ಮೂರಿನ ಮರ್ಯಾದೆ ವಿಷಯ. ಲೇ ಕೆಂಚಪ್ಪ, ನಿಂಗಯ್ಯ ನೀವು ಬೇಗ ಹೋಗಿ ಮನೆಯಲ್ಲಿ ತಿಳಿಸಿ ವ್ಯವಸ್ಥೆ ಮಾಡಿಸಿ, ನಾವು ಹಾಗೆ ಮಾತಾಡ್ತಾ
3: ಬಂದ್ಬಿಡ್ತೇವೆ.

0: ಆಡ್ಬಿದ್ದೆ ಬುದ್ಧಿ, ಬರೋ ಕೇಳಿದ್ರಂತೆ.
1: ಹ್ಮ್, ದೊಡ್ಡ ಮನುಷ್ಯ ನೀನು, ಕರೀದೆ ಬರೋದಿಲ್ಲ ಅಲ್ವಾ?
0: ಅಯ್ಯೋ, ತಮಾಷೆ ಮಾಡ್ತೀರ ಬುದ್ಧಿ. ದನಗಳನ್ನೆಲ್ಲ ಊರೊಳಗೆ ಹೊಡೆದು ಸಂಜೆ ಹೊತ್ತಿಗೆ ನಾನೇ ಬರಬೇಕು ಅಂತಿದ್ದೆ.
1: ನೋಡು, ಇನ್ಮೇಲೆ ಸಿದ್ದರಾಮ ನಮ್ಮನೆ ಕೆಲಸಕ್ಕೆ ಬರೋದು ಬೇಡ.
0: ಅಯ್ಯೋ ದೇವ್ರೆ, ಅದ್ಯಾಕೆ ಬುದ್ಧಿ? ಕೆಲ್ಸಕ್ಕೆ ಬೇಡ ಅಂದರೆ ಹೊಟ್ಟೆ ತುಂಬೋದು ಹೆಂಗೆ?
1: ಲೇ, ಹೇಳೋದು ಸ್ವಲ್ಪ ಕೇಳು. ನಿನ್ನ ಮಗನಿಗೆ ಕೆಲಸಕ್ಕೇನೂ ಕೊರತೆ ಇಲ್ಲ. ಕಟ್ಟೆ ಕೆಲಸಕ್ಕೆ ಜನ ಕಡಿಮೆ ಇದ್ದಾರಂತೆ. ಸಾಹೇಬರು ಮೊನ್ನೆ ಬಂದಾಗ ಜನ ಬೇಕು ಕಳಿಸಿ ಅಂದರು. ಅದಕ್ಕೆ ಅಲ್ಲಿ ಕಳಿಸ್, ಮೇಲಾಗಿ ನಾವು ಸಹ ಇಲ್ಲಿಂದ ಖಾಲಿ ಮಾಡಿ ಮೇಲ್ಗಡೆಗೆ ಹೋಗಬೇಕು.
0: ಅದು ಸರಿ ಬುದ್ಧಿ, ಎಲ್ರಿಗೂ ಆದದ್ದು ನಮಗಾಯ್ತದೆ ಬುಡಿ, ನಿಮ್ಮನ್ನು ಬಿಡೋಕ್ಕಾಯ್ತದ? ಎಷ್ಟೇ ಆದರೂ ನಿಮ್ಮ ಕೈ ನೀರು ಕುಡಿದು ಅನ್ನ ತಿಂದು ಬದುಕಿದವ್ರು ನಾವು. ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದಂಗೆ ಮಾಡಬೇಡಿ ಬುದ್ಧಿ.
1: ಸುಮ್ಮನೆ ನಾ ಹೇಳಿದ್ದನ್ನು ಕೇಳು. ಇಲ್ಲೇ ಗದ್ದೆ ತೋಟ ಅಂತ ಯಾಕೆ ಒದ್ದಾಡಬೇಕು? ನಿನ್ನ ಮಗ ಕಲ್ಲು ಗಾರೆ ಕೆಲಸ ಕಲೀಲಿ.
0: ಅದೇನೋ ಬುದ್ಧಿ, ನಂಗೆ ತಿಳಿವಲ್ದು. ನಮ್ಮ ಮಕ್ಕಳು ಮೊದಲು ಈ ಭೂಮಿ ತಾಯಿ ಸೇವೆ ಮಾಡೋದನ್ನು ಕಲಿಬೇಕು. ಹೊಲ ಗದ್ದೆ ಉತ್ತು, ಪೈರು ಪಚ್ಚೆ ಕೊಯ್ದು, ರಾಗಿ ಭತ್ತ ರಾಶಿ ಹಾಕೋದ್ರ ಮುಂದೆ ಯಾವ ಸುಖಾಯಿತು ಹೇಳಿ? ಆ ಗಾರೆ ಕಲ್ಲು ಕೆಲಸ ಮಾಡೋರು ಮಾಡಲಿ, ನಮಗೆ ಬೇಡ ಬುದ್ಧಿ.
2: ಅಷ್ಟೊತ್ತಿಂದ ಕರಿಯಪ್ಪನ ಗೋಳಾಡಿಸ್ತಾ ಇದ್ದೀರಿ? ಅವನ ಮಗ ನಮ್ಮಲ್ಲೇ ಕೆಲಸ ಮಾಡ್ಕೊಂಡಿರಲಿ ಬುಡಿ, ನಮಗೂ ಮನೇಲಿ ಒಂದಾಳು ಬೇಕು. ಇನ್ನು ಇಲ್ಲಿಂದ ಹೋದ್ಮೇಲಂತೂ
1: ನಿನ್ನನ್ನು ಯಾರು ಇಲ್ಲಿ ಕರೆಸಿದವರು? ಒಳಗೆ ಹೋಗು.
2: ನೋಡಿ, ಯಾವಾಗಲೂ ಸಿಡುಕ್ತಾ ಇರಬೇಡಿ ಕರಿಯಪ್ಪ. ಅವನ ಮಗ ನಮ್ಮನೆ ನಂಬಿಕಸ್ತಾಳುಗಳು, ನಮ್ಮನ್ನು ನಂಬಿದವರು. ನಮ್ಮ ಜೊತೆ ಬಂದರೆ ನಮಗೂ ಅನುಕೂಲ.
0: ಹಂಗನ್ನಿ ತಾಯಿ, ಬುದ್ಧಿಯವರು ಯಾಕೋ ಸಂಶಯ ಮಾಡ್ತವ್ರೆ.
2: ಹೌದು ಕರಿಯಪ್ಪ, ನಾವು ಹೇಳಿ ಕೇಳಿ ಹಳ್ಳಿ ಜನ, ಒಬ್ಬರನ್ನೊಬ್ರು ನಂಬಿ ಬದುಕೋರು. ಪಾಪ, ನಿನ್ನ ಮಗನೂ ಸಹ ಆಚೆ ಈಚೆ ಹೋದೋನಲ್ಲ.
1: ಸುಮ್ಮನೆ ಇರ್ತೀರಾ ಇಲ್ಲ? ಅಲ್ಲೇ ಬಾಗಿಲು ಮರೆಯಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದಾಳೆ ಕಮಲಿ? ಅವಳನ್ನು ಕರ್ಕೊಂಡು ಒಳ್ಳೆ ಮಾತಿನಿಂದ ಒಳಗೆ ಹೋಗು. ಕರಿಯಪ್ಪ
0: ಬುದ್ಧಿ,
1: ಅದೇ ನಾನು ಹೇಳಿದಂಗೆ ಮಾಡು, ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ.
3: ಬುದ್ಧಿ,
1: ಓ ಬನ್ನಿ, ಇನ್ನು ನೀವು ಬೇರೆ ಇದ್ದೀರಿ ದಡಿಯ ನನ್ನ ಮಕ್ಕಳು.
4: ಅದು ಯಾಕೆ ಗೌಡ್ರೆ ಹಂಗೆ ಹೇಳ್ತೀರಿ? ಕಟ್ಟೆ ಕೆಲಸಕ್ಕೆ ಹೋಗಿದ್ವಿ, ಅಲ್ಲಿನ ಕೆಲಸದ ವಿಷಯ ನಿಮಗೆ ತಿಳಿಸಿ ಹೋದ್ರಾಯ್ತು ಅಂತ ಇತ್ತಲಾಗೆ ಬಂದ್ವಿ.
1: ಹೌದಾ? ನೀವು ಸಹ ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಒಳ್ಳೇದಾಯ್ತು. ನೋಡಿದ್ಯಾ ಕರಿಯಪ್ಪ, ನಮ್ಮೂರು ಜನರೇ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಇನ್ನೇನು ಭಯ?
0: ನಮ್ಮ ಮೂಲದ ಕೆಲಸ ಮರ್ತೋಗ್ತದಿಲ್ಲೋ ಅಂತ ಹೆದರಿಕೆ ಬುದ್ಧಿ ನನಗೆ. ಏನೋ, ನಿಮ್ಮ ಕಾಲದ ಬುಡಕ್ಕೆ ಬಿದ್ದೋರು ನಾವು. ಹಾಲಿಗಾದರೂ ಹಾಕಿ, ನೀರಿಗಾದರೂ ಹಾಕಿ. ನಾನಿನ್ನು ಬರ್ತೀನಿ ಬುದ್ಧಿ, ಕತ್ಲಾಯ್ತು.
1: ಹೋಗು, ಇನ್ಮೇಲೆ ಕತ್ಲಿನೇ ಜಾಸ್ತಿ ಆಗ್ತದೆ. ಏನ್ರಿ, ಕಟ್ಟೆ ಕೆಲಸ ಸರಿಯಾಗಿ ನಡೀತಿದ್ದೆ ತಾನೆ?
5: ಚೆನ್ನಾಗಿ ನಡೀತಿದೆ ಗೌಡ್ರೆ, ಇನ್ನೇನು ಕೆಲಸ ಬೇಗ ಮುಗಿದು ಬಿಡೋ ಹಂಗೆ ಕಾಣಿಸ್ತದೆ.
1: ಹೌದು, ಆದಷ್ಟು ಬೇಗ ಕೆಲಸ ಮುಗಿಸಿ ಬಿಡಬೇಕು. ಸರಿ ಸರಿ, ರಾತ್ರಿ ನಮ್ಮ ತೋಟದ ಮನೆಗೆ ಬನ್ನಿ, ಅಲ್ಲಿ ಬಾಕಿ ವಿಷಯ. ಸರಿ ಅಷ್ಟೇ, ಹೌದಲ್ಲ, ನೀವಿನ್ನು ಹೊರಡಿ, ನಾನು ಮೈ ತೊಳೆದು ದೇವರಿಗೆ ಕೈ ಮುಗಿಬೇಕು.
5: ಬರ್ತೀವಿ ಗೌಡ್ರೆ.
1: ಆಯ್ತು, ನೀರು ಬಿಸಿ ಆಯ್ತಾ? ತುಂಬ ಬಿಸಿ ಇರಲಿ, ಈಗ ಬಂದೆ.

0: ಲೋ ಕೆಲ್ಸ ಯಾರು ಇಷ್ಟ ಹೊತ್ತಿನಲ್ಲಿ ಕೊಳಲು ಬಾರಿಸ್ತಾ ಇರೋರು ನಮ್ ಹಳ್ಳಿಲಿ?
1: ಏನ್ ಯಾರು? ಅದೇ ಸಿದ್ದರಾಮ. ಏನ್ ಚಂದಾಗ ಬಾರಿಸ್ತಾನೆ.
0: ಅಪಸ್ವರ ಅಲ್ಕ ನನ್ನ ಮಗನೇ, ನನ್ನ ಎದುರಿಗೆ ಅವನನ್ನು ಹೊಗಳ್ತೀಯಲ್ಲ, ನನಗೆ ಮೈ ಉರಿತಾ ಇದೆ.
2: ಬ್ಯಾಂಡಿಗೆ ನೀರು ಹಾಕ್ದೆ ಹಂಗೆ ಕುಡಿದು ಬಿಟ್ರಿ ಗೌಡ್ರೆ, ಮತ್ತೆ ಉರಿದೆ ಇನ್ನೇನಾದೀತು?
0: ತಮಾಷೆ ಮಾಡ್ಬೇಡ,
1: ಸಿಟ್ಟು ಮಾಡ್ಕೋಬೇಡಿದಾನೆ. ಸಿದ್ದರಾಮನ ಕೊಳಲ ಸ್ವರ ಅಂದ್ರೆ ಹಳ್ಳಿಗೆ ಹಳ್ಳಿಯೇ ಮರಳಾಗ್ಬಿಡ್ತದೆ.
2: ಅದಕ್ಕೆ ನಮ್ಮ ಸಣ್ಣಮ್ಮ ಅವರು ಹೌದು ದಣಿ, ಗದ್ದೆ ಅಂದ್ರೆ ಗದ್ದೆ, ತ್ವಾಟ ಅಂದ್ರೆ ತ್ವಾಟ. ಸಿದ್ದರಾಮನ ಕೊಳಲ್ ಬಾರಿಸೋದು ಸಣ್ಣ ಅಮ್ಮ ಅವ್ರು ಕುಂತು ಕೇಳೋದು, ಯಾರು ಬಂದ್ರು ಯಾರು ಹೋದ್ರು ಅಂತ ಯಾವುದೂ ತಿಳಿಯೋದೇ ಇಲ್ಲ. ಹಾ, ಮೊನ್ನೆ ಏನಾಯ್ತಂತೀರಿ? ನಾನು ಹಂಗೆ ತ್ವಾಟದ ಬಾವಿ ಹತ್ರ ಹೊಂಟಿದ್ದೆ, ಕೊಳಲ್ ಸ್ವರ ಕೇಳಿಸ್ತು, ದೂರದಿಂದಲೇ ನೋಡಿದೆ. ಆಹಾ, ಏನು ಹೇಳೋದು, ಅಮ್ಮ ಅವರು ಬಾವಿ ಕಟ್ಟೆಗೊರಗಿ ಕಣ್ಣು ಮುಚ್ಚಿ ಕುಂತಿದ್ರು, ಸಿದ್ದರಾಮ ಮಾರು ದೂರದಲ್ಲಿ ಕುಂತು ಕೊಳಲ್ ಬಾರಿಸ್ತಾ ಇದ್ದ.
0: ಸಾಕು, ಸುಮ್ಮನೆ ನಿಲ್ಸ. ನೀವಿಬ್ರು ಅವನ ಪುರಾಣ ಹೀಗೆ ಹೇಳ್ತಾ ಇದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ನನ್ನ ಮೈ ಮನಸ್ಸು ಬೆಂಕಿ ಆಯ್ತದೆ.
1: ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ, ಅವರಿಬ್ರು ಹಿಂಗೆ ಒಟ್ಟಿಗೆ ತಿರುಗಾಡ್ತಾ ಇದ್ರೆ ಅಲ್ಲ, ಚಿಕ್ಕಮ್ಮ ಅವರು ಒಳ್ಳೆಯವರು ಬಿಡಿ, ಆದ್ರೆ ಆ ನನ್ನ ಮಗನಿಗೆ ಸ್ವಲ್ಪವಾದರೂ ಅಂಕೆ ಅಂತಸ್ತು ಕಡೆ ಗಮನ ಬೇಡುವ.
0: ಚಂಚಪ್ಪ ನಿಂಗಯ್ಯ, ನಾನು ಅನ್ನ ಹಾಕಿ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ ನಾಯಿ ಯಾಕೋ ಮನೆ ಒಳಗೆ ಹಣಿಕೆ ಹಾಕ್ತಾ ಇರೋ ಹಂಗಿದೆ.
2: ಅದಕ್ಕೆ ಯಾಕೆ ತಿಂತೆ? ಸೊಂಟ ಮುರಿಯೋ ಹಂಗೆ ಒದ್ರಾಯ್ತು, ಕುಯ್ಯೋ ಮುರ್ರೋ ಅಂದ್ಕೊಂಡು ಓಡಿ ಹೋಯ್ತದೆ.
0: ಅಲ್ಲ, ಅದನ್ನು ಕುಯ್ಯಿಗುಡೋದಕ್ಕೆ ಬಿಟ್ಟರೆ ಊರಿಗೆಲ್ಲ ಕೇಳಿಸ್ತೆ, ಹಂಗೆ ಸ್ವರಾನೇ ಹೊರಡದ ಹಂಗೆ ಮುಗಿಸ್ಬಿಡು.
1: ಆಯ್ತು ಬಿಡಿ, ಬೀದಿರಿನ ಕೊಳಲು ಮುರಿದು ಒಲೆಗೆ ಹಾಕಿದ್ರೆ ಆಯ್ತು.
0: ಹೌದು, ನಾನು ಏನು ಮಾಡಿದರೂ ಯಾರೂ ಸಹ ನನ್ನ ಕಡೆಗೆ ಬೆರಳು ತೋರಿಸಬಾರ್ದು. ಇದುವರೆಗೆ ನನ್ನ ಪ್ಲ್ಯಾನು ಚೆನ್ನಾಗೇ ಇದೆ. ಇನ್ನು ನಿಮ್ಮ ಕೈಯಲ್ಲಿ ಕುಡೀರಿ. ಹೇಳಿದ್ದೆಲ್ಲ ಚೆನ್ನಾಗಿ ನೆನಪಾಯ್ತಾನೆ, ಯಾವುದಕ್ಕೂ ಅವಸರ ಮಾಡಬಾರ್ದು. ಅವನ ಜೊತೆಯಲ್ಲೇ ಹಿಂದೆ ಮುಂದೆ ಕೆಲಸ ಮಾಡ್ತಾ ಮಾಡ್ತಾ
2: ಆಯಾ ತಪ್ತದೆ,
1: ಒಂದು ಜಾರಿ ತಲೆ ಮೇಲೆ ಬೀಳ್ತದೆ
2: ಅಲ್ವಾ? ದನಿ, ನಮ್ ಕೈ ಮಾತ್ರ ಬಿಡಬಾರ್ದು ನೀವು.
0: ಎಲ್ಲಾದ್ರೂ ಉಂಟೆ ತಗಳಿ, ಈಗಿಷ್ಟು ಹಣ ಮತ್ತೆ ಬೇಕಾದಷ್ಟು. ಆದ್ರೆ ನಂಬಿಕೆ ಮುಖ್ಯ ತಿಳಿತಲ್ಲ, ಯಾಕೆಂದ್ರೆ ನಮಗೆ ನಂಬಿಕೆ ಮುಖ್ಯ.
2: ಹೌದಲ್ಲ,
1: ನಮ್ಮ ಚಂದ್ರಳ್ಳಿ ನಂಬಿಕೆಗೆ ಹೆಸರುವಾಸಿ
2: ಅಲ್ವಾ ಗೌಡ್ರೇ?
0: ಸರಿ, ತುಂಬಾ ಹೊತ್ತಾಯ್ತು, ಜಾಗ್ರತೆಯಿಂದ ಹೋಗಿ

0: ಭವಿಷ್ಯ?
1: ಏನ್ ಹೇಳೋದು, ಇನ್ನು ಈ ಹೊಳೆ ಋಣ ತೀರ್ತು.
2: ಹೌದು ಅಂತೀನಿ, ಇಷ್ಟೊಂದು ವರ್ಷ ನಾವೆಲ್ಲ ಬಟ್ಟೆ ಒಗಿತಾ ಮಾತಾಡ್ತಾ ಇದ್ವಿ, ನಮ್ಮ ಮಕ್ಕಳು ಆಟ ಆಡ್ತಾ ಖುಷಿಯಾಗಿದ್ವಿ. ಇದೆಲ್ಲ ಇನ್ ಕೆಲವೇ ದಿನ, ಆಮೇಲೆ ಹೊಸ ಊರಿಗೆ ಗಾಡಿ ಕಟ್ಟಬೇಕು.
0: ಅಲ್ಲಿ ಎಲ್ಲ ಚೆನ್ನಾಗೈತೆ, ನಾವು ಮನೆಯವರೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಸಾಲ್ ಸಾಲ್ ಮನೆ, ಮಕ್ಳಿಗೆ ಶಾಲೆ, ಕರೆಂಟ್ ದೀಪ, ನಲ್ಲಿ ನೀರು, ಯವಿ ಎಲ್ಲ ಏರ್ಪಾಟೈತೆ. ನಂಗೇನೋ ಅದೇ ಚಂದ ಅನಿಸ್ತೈತೆ, ಬೇಗ ಆ ಹೊಸ ಊರಿಗೆ ಹೋಗ್ಬೇಕು.
1: ಏನೇ ಆದ್ರೂ ನಮ್ ಚಂದ್ರಳ್ಳಿನೇ ಚಂದ, ಇಷ್ಟೊಂದು ಮರ ಗಿಡ, ಈ ಹೊಳೆ ಎಲ್ಲ ಅಲ್ಲೆಲ್ಲಿ ಆ ಬಯಲಲ್ಲಿ ಸಿಗ್ತದೆ ಹೇಳು.
2: ಹೌದು ಅಂತೀನಿ, ನಮ್ಮ ಹಳ್ಳಿ ಜನ ಕೆಲವರು ಬೇರೆ ಕಡೆಗೂ ಹೋಗ್ತಾರಂತೆ. ನಾವೆಲ್ಲ ಒಟ್ಟಿಗೆ ಇದ್ದವರು ಈಗ ಬೇರೆ ಬೇರೆ ಆಗ್ತಾ ಇದ್ದೀವಿ. ಮತ್ತೆ ಆ ಸಿದ್ರಾಮ ಸಹ ನಮ್ಮ ಜೊತೆ ಬರೋದು ಕಷ್ಟವೇ. ಕೌಡ್ರ ಮನೆ ಕೆಲಸದಿಂದ ಅವನ್ನ ಬಿಡಿಸ್ತಾ ಇದ್ದಾರಂತೆ.
0: ಬಿಡಿಸ್ದೆ ಇನ್ನೇನ್ ಮಾಡ್ತಾರೆ, ಜೀವ ಸಹಿತ ಬಿಟ್ಟಿರೋದೇ ಅವನ ಪುಣ್ಯ ಅಲ್ಲ. ಎಷ್ಟು ಹೊತ್ತಿಗೆ ನೋಡಿದ್ರು ಗೌಡ್ರ ಮಗಳು ಕಮಲಿ ಜೊತೆ ಚಕ್ಕಂತ ಆಡ್ತಾ ಇದ್ರೆ ಇನ್ನೇನು.
1: ಏ ಅನ್ನ ತಿನ್ನೋ ಬಾಯಲ್ಲಿ ಏನೇನೋ ಮಾತಾಡ್ಬೇಡ. ಪಾಪ ಚಿಕ್ಕಂದಿನಲ್ಲೂ ಒಟ್ಟಿಗೆ ಬೆಳೆದ ಮಕ್ಕಳು, ಕಪಟ ಮೋಸ ಖಂಡಿತ ಇಲ್ಲ.
2: ಅಲ್ಲ ಅದೆಷ್ಟು ಚೆಂದಾಗಿ ಕೊಳಲು ಉತ್ತಾನೆ ಆ ಸಿದ್ರಾಮ. ಅವನಾಯ್ತು, ಅವನ ಕೆಲಸ ಆಯ್ತು. ಕೆಲಸ ಇದ್ದಾಗ ಮೈ ಮುರಿದು ದುಡಿತಾನೆ, ಪುರುಸೊತ್ತಿನಲ್ಲಿ ಕೊಳಲು ಬಾರಿಸ್ತಾ ಎಲ್ಲಾದರೂ ಬಿತ್ಕೊಂಡಿರ್ತಾನೆ. ಆ ಕಮಲಿ ಅದನ್ನು ಕೇಳಿ ಸಂತೋಷ ಪಡ್ತಾಳೆ. ಇದನ್ನೇ ಸಂಶಯದಿಂದ ನೋಡಿದ್ರೆ ಹೇಗೆ?
1: ಏನೇ ಆದರೂ ಗೌಡ್ರು ಅವನನ್ನ ಕೆಲಸ ಬಿಡಿಸಿ ಕಟ್ಟೆ ಕೆಲಸಕ್ಕೆ ಕಳಿಸ್ಬಾರ್ದಿತ್ತು ಪಾಪ.
0: ಏನೋ ನೀವು ಮಾತಾಡ್ತಿರೋ ರೀತಿ ನೋಡಿದ್ರೆ ಗೌಡ್ರು ಅವನನ್ನ ಮನೆ ಎಳಿಯ ಮಾಡ್ಕೋಬೇಕಾಗಿತ್ತು ಅನ್ಸುತ್ತೆ.
1: ಥೂ, ಅದೆಂತ ಮಾತು ಅಂತ ಆಡ್ತಾ ಇದೀಯ? ನಮಗೂ ಗೌಡ್ರ ಮನೆತನ ಅಂತಸ್ತು ಗೊತ್ತು. ಸಿದ್ರಾಮನ್ ಒಳ್ಳೆ ನಡತೆ ಬಗ್ಗೆ ಮಾತ್ರ ನಾವು ಹೇಳಿದ್ದು. ಅವನು ಗುಣ ನಡತೆ ತಪ್ಪದೇ ಇರುವಾಗ ಸುಮ್ಮನೆ ಸಂಶಯ ಪಟ್ರೆ ಊರಿಗೂರೇ ಹಾಳಾದೀತು.
0: ಊರ್ಯಕ್ಕೆ ಹಾಳಾಗುತ್ತೆ, ಗೌಡ್ರ ಮನೆ ಹಾಳಾಗುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಕಮಲಿಗತಿ ಏನು?
2: ಅಯ್ಯೋ ಮಾತಾಯಿ, ನಿನ್ನ ಜೊತೆ ಮಾತಾಡೋದೇ ಕಷ್ಟ. ಆಯಿತು, ನಾವೇನು ಹೇಳಿದರೆ ನೀನು ಬೇರೆನೆ ತಿಳ್ಕೊಂಡು ಕತೆ ಕಟ್ತಾ ಇದೆಯಾ?
1: ಅಂತೂ ಊರು ಬಿಡೋ ಸಮಯಕ್ಕೆ ಏನೇನಾಗುತ್ತೋ ಏನೋ.
0: ಹ್ಞೂ,
1: ಕೆಲಸ ಮುಗಿಸಿ ಹೊತ್ತಾಯ್ತು.
3: ಅಕ್ಕ ಅಕ್ಕ,
2: ಅಯ್ಯೋ ಇದ್ಯಾಕೆ ಹಿಂಗೆ ಓಡ್ ಬರ್ತಾ ಇದೆಯಾ? ಏನ್ ವಿಷಯ?
3: ಇಂಜಿನಿಯರ್ ಸಾಹೇಬ್ರು ಬರ್ನವ್ರೆ, ಕರಿಯಪ್ಪನ ಎಲ್ಲಿದ್ರು ಕರ್ಕೊಂಡು ಬಂದ್ರು.
1: ಅಯ್ಯಯ್ಯೋ ಇದೇನಾಯ್ತಪ್ಪ? ಹ್ಞೂ ಅಲ್ಲಿ ನೋಡು, ಕರಿಯಪ್ಪ ಆ ಕಡೆ ಇದ್ದಾನೆ, ಹೋಗು ಬೇಗ.
3: ಕರಿಯಪ್ಪ, ಓ ಕರಿಯಪ್ಪ ನಿಲ್ಲು.
1: ನಡೀರವ್ವ ಬೇಗ ಹೋಗಿ ಅದೇನು ನೋಡೋಣ. ನಡೀರಿ ನಡೀರಿ
2: ನಡೀರಿ ನಡೀರಿ ನಡೀರಿ ಹೋಗೋಣ.
4: ಎಂತ
5: ಕೆಲಸ ಈಗೆಲ್ಲ ಹಾಗೆ ಮಾಡ್ತಾರೆ? ಈಗ ಹಾಗೆ ಮಾಡ್ತಾರೆ? ಏನ್ ಕೆಲಸ
6: ನೋಡಿ ಎಲ್ಲೋಡೆ, ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರ? ಇಂಜಿನಿಯರ್ ಸಾಹೇಬ್ರು ಮಾತಾಡ್ತಾರೆ ಈಗ.
7: ಪಟೇಲ್ರೆ, ಈ ಊರಿನ ಹತ್ತು ಸಮಸ್ತರೆ, ವಿಷಯ ಏನು ಅಂತಂದ್ರೆ ನಿಮ್ಮೂರಿನ ಸಿದ್ರಾಮ ಅನ್ನೋ ಹುಡುಗ ಅಣೆಕಟ್ಟು ಕೆಲಸದ ಸಮಯದಲ್ಲಿ ಆಯ ತಪ್ಪಿ ಕೆಳಗ್ ಬಿದ್ದು.
8: ನಮ್ಮ ಸಿದ್ರಾಮ ಎಂತ ಗತಿ ಆಯ್ತು? ಅಯ್ಯೋ ಶಿವನೇ,
9: ಎಂತ ಅನ್ಯಾಯ ಆಗಿ ಹೋಯ್ತು. ಚಿನ್ನದಂತ ಹುಡುಗ ಸಿದ್ರಾಮ, ಅವನಿಗೆ ಇಂಥ ಸಾವು ಬರಬಾರದಿತ್ತು.
8: ಹೌದೌದು,
7: ಸಮಾಧಾನ ಮಾಡ್ಕೊಳ್ಳಿ. ನೀವೆಲ್ಲ ಸಿದ್ರಾಮನನ್ನ ಎಷ್ಟು ಪ್ರೀತಿಸ್ತೀರಿ ಅಂತ ನನಗೆ ತಿಳಿಯುತ್ತೆ. ಆಯ ತಪ್ಪು ಅಥವಾ ಕಾಲುಜಾರು ಅಂತ ಸಂದರ್ಭನೇ ಇರಲಿಲ್ಲ. ನಮಗೆ ಯಾಕೋ ಸಂಶಯ, ಆದರೂ ಸಾವು ಸಂಭವಿಸಿ ಆಯ್ತಲ್ಲ, ನಾನು ಸಹ ನಿಮ್ಮ ದುಃಖದಲ್ಲಿ ಭಾಗಿಯಾಗಿದ್ದೇನೆ. ಇನ್ನೇನು, ಕಟ್ಟೆ ಕೆಲಸ ಪೂರ್ತಿ ಆಯಿತು ಅನ್ನೋ ಆಗ ಈ ದುರಂತ ಸಂಭವಿಸಿತು.
8: ಅಯ್ಯೋ ಅಯ್ಯೋ ಸಾಹೇಬರೇ, ಎಂಥ ಹುಡುಗನನ್ನು ನಾವು ಕಳ್ಕೊಂಡ್ವಿ, ಇದು ನಿಮಗೆ ಹೇಗೆ ತಿಳಿತದೆ? ಅಯ್ಯೋ, ನಾನು ಅವನ ಪಕ್ಕದಲ್ಲೇ ಕಲ್ಲು ಎತ್ತಿ ಕೊಡ್ತಾ ಇದ್ದೆ, ಏನೋ ತಾಗಿದಂಗಾಯ್ತು. ಕೂಡಲೇ ಕಾಲುಜಾರಿ ಬೀಳೋದ್ರಲ್ಲಿದ್ದ ಸಿದ್ದರಾಮನ್ನ ಹಿಡ್ಕೋಬೇಕು ಅನ್ನುವಷ್ಟರಲ್ಲಿ ಬಿದ್ದೇ ಹೋದ. ಅಲ್ವೇನೋ ನಿಂಗಣ್ಣ, ಅಯ್ಯೋ ಕಟ್ಟೆ ನರಬಲಿ ಕೇಳೋವಾಗ ಆಯ ತಪ್ಪದೆ ಇರ್ತದ. ಅಯ್ಯೋ ಸಿದ್ದರಾಮ,
3: ನಾನು ಆವತ್ತು ಕಟ್ಟೆ ನರಬಲಿ ಕೇಳ್ತಾ ಇದೆ ಅಂದಾಗ ನೀವು ನನ್ನನ್ನ ತಮಾಷೆ ಮಾಡಿದ್ರಿ. ಈಗ ನೋಡಿ ಎಂತಹ ಅನ್ಯಾಯವಾಗೋಯ್ತು. ಮೊದಲೇ ನೀವು ಏನಾದರೂ ರಕ್ತದ ಶಾಂತಿ ಮಾಡಿಸಿದ್ರೆ ನಮ್ಮ ಸಿದ್ದರಾಮ ಉಳಿತಿದ್ದ. ಅಯ್ಯಯ್ಯೋ ಹೋದೆಲ್ಲೋ ಸಿದ್ದರಾಮ, ಇನ್ಯಾರನ್ನು ಸಿದ್ದರಾಮ ಅಂತ ಕರೆಯೋದು ಕೆಂಚಪ್ಪ?
8: ಇನ್ನು ನಮ್ಮೂರಿನಲ್ಲಿ ಹಗಲು ರಾತ್ರಿ ಕೊಳಲು ಯಾರು ಬಾರಿಸ್ತಾರೆ, ಯಾರು ಸ್ವರ ಕೇಳೋದು?
9: ಸ್ವಲ್ಪ ಸುಮ್ಮನಿರಿ, ಆದದ್ದಾಗಿ ಹೋಯ್ತು. ಸಿದ್ದರಾಮನ ಸಾವಿನ ದುಃಖ ನಮಗೆ ತಡೆಯೋಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಆ ಕರಿಯಪ್ಪ ಹೇಗೆ ಸಹಿಸ್ಕೊಂಡನು? ಇರಲಿ ಇಂಜಿನಿಯರ್ ಸಾಹೇಬ್ರೆ, ಮುಂದಿನ ಕೆಲಸ ಏನು ಅಂತ ತಿಳಿಸಿ. ಕರಿಯಪ್ಪ ಬಂದ ಕೂಡಲೇ ಶುರು ಮಾಡೋಣ.
7: ಅಲ್ಲಿನ ಕ್ರಮದಲ್ಲಿ ಎಲ್ಲ ಮುಗಿಸಿ ಹೆಣ ಕೂಡಲೇ ಇಲ್ಲಿಗೆ ತಗೊಂಡು ಬರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಇನ್ನೇನು ಬರ್ತಾರೆ, ಹೆಣ ನಿಮ್ಗೆ ಒಪ್ಪಿಸಿದ ಮೇಲೆ ನಿಮ್ಮ ಕೆಲಸ.
3: ಕರಿಯಪ್ಪ,
9: ಏ ಕರಿಯಪ್ಪ, ಕರಿಯಪ್ಪ ಸಮಾಧಾನ ಮಾಡಿಕೋ. ಕರಿಯಪ್ಪ ನೋಡು ನೋಡು, ಸಮಾಧಾನ ಸಮಾಧಾನ, ಆದದ್ದು ಆಗ ಹೋಯ್ತು. ನಾವೆಲ್ಲ ಸೇರಿ ಉಳಿದ ಕೆಲಸ ಮುಗಿಸೋಣ.
7: ಊರಿನ ಜನ ನಿನ್ ಕೈ ಬಿಡೋದಿಲ್ಲ, ಮತ್ತೆ ಸರ್ಕಾರದಿಂದಲೂ ಏನಾಗುತ್ತೋ ಅದನ್ನು ನಾನು ಮಾಡಿಸಿ ಕೊಡ್ತೀನಿ, ಸಮಾಧಾನ ಮಾಡ್ಕೊ.
9: ಹೌದಪ್ಪ ಬಾ, ಇಲ್ಲಿ ಇಲ್ಲಿ ಇಲ್ಲಿ ಬಾ ಕರಿಯಪ್ಪ, ಇಲ್ಲಿ ಇಲ್ಲಿ ಬಾ, ಇನ್ನೇನು ಹೆಣ ಇಲ್ಲಿಗೆ ತರ್ತಾರೆ, ಬಾ ಸಮಾಧಾನ.
3: ಯಾರು ಹತ್ರ ಬರಬೇಡಿ, ಬೇಡ, ನನ್ನ ಮಗ ಸಿದ್ದರಾಮ ಎಲ್ಲಿಯೋ, ಸಿದ್ದರಾಮ ಸಿದ್ದರಾಮ.
8: ಏನಾಯ್ತು ಹೇಳಿ ಹೇಳಿ, ನಾನು ಓಡ್ತಾನೆ.

0: ಆ ದಿನ ಓಡಿ ಹೋದ ಕರಿಯಪ್ಪ ಎಲ್ಲಿ ಹೋದ ಅಂತ ಯಾರಿಗೂ ತಿಳಿದಿಲ್ಲ. ದಿನ ಕಳೆದಂತೆ ಚಂದ್ರಳ್ಳಿ ಜನ ಕರಿಯಪ್ಪ ಅವನ ಮಗ ಸಿದ್ದರಾಮನನ್ನ ನಿಧಾನವಾಗಿ ಮರೆಯತೊಡಗಿದರು. ಗೌಡರು ದೂರದ ಯಾವುದೋ ಸಂಬಂಧ ಹುಡುಕಿ ಮಗಳು ಕಮಲಿ ಮದುವೆ ಮಾಡಿ ಕಳಿಸಿದರು. ಅಣೆಕಟ್ಟೆ ಕೆಲಸ ಮುಗಿತಾ ಬಂದ ಹಾಗೆ ಚಂದ್ರಳ್ಳಿ ಸಹ ಖಾಲಿಯಾಗತೊಡಗಿತು. ಎಲ್ಲರಿಗೂ ಹೊಸ ಜಾಗಕ್ಕೆ ಹೋಗುವ ಆತುರ. ಮಳೆಗಾಲ ಶುರುವಾಗುವುದಕ್ಕೆ ಮುಂಚೆ ಹಳ್ಳಿ ಪೂರ್ತಿ ಖಾಲಿಯಾಯಿತು. ಒಂದು ಕಾಲಕ್ಕೆ ನಗು, ಕೇಕೆ, ತಮಾಷೆ, ನಂಬಿಕೆ, ಪ್ರೀತಿ, ದ್ವೇಷ ಒಡನಾಟದ ಚಂದ್ರಳ್ಳಿ ಆ ದನಕರುಗಳು, ಕೋಳಿ, ಕುರಿ, ಭತ್ತ, ರಾಗಿ, ಮರಗಿಡ, ಹಣ್ಣು ಹಂಪಲು, ಸುಗ್ಗಿ ಹಾಡು ಕೊಳಲು ನಾದದಿಂದ ತುಂಬಿ ತುಳುಕುತ್ತಿದ್ದ ಚಂದ್ರಳ್ಳಿಯನ್ನು ಸ್ಮಶಾನ ಮೌನ ಆವರಿಸಿತು. ಕ್ರಮೇಣ ನೀರು ತುಂಬುತ್ತಾ ಬಂತು. ಅದೇನಪ್ಪ ಚಂದ್ರಳ್ಳಿ ನೀನೀಗ ನೋಡ್ತಾ ಇರೋದು? ಹಾಂ ಪುಟ್ಟಣ್ಣ, ಯಾಕೆ ಸುಮ್ಮನೆ ಕುಳಿತೆ? ಕತೆ ಕೇಳಿ ಬೇಸರ ಆಯ್ತಾ?
1: ಇಲ್ಲ, ಈಗ ಎಲ್ಲ ನೆನಪಾಗ್ತಾ ಇದೆ.
0: ಅಂದರೆ ನನಗೆ ಅರ್ಥ ಆಗಲಿಲ್ಲ.
1: ನನ್ನ ತಾಯಿ ಮದುವೆಗೆ ಮೊದಲು ಊರು ಬಿಟ್ಟು ಬಂದ ಕತೆಯನ್ನು ಒಮ್ಮೆ ಹೇಳಿದ್ಲು, ಆದರೆ ಇಷ್ಟೆಲ್ಲ ವಿವರ ಹೇಳಿರಲಿಲ್ಲ. ಈಗ ನೀವು ಕತೆ ಹೇಳಿದ ಮೇಲೆ ಎಲ್ಲ ತಿಳೀತು.
0: ಅಂದರೆ ನೀನು?
1: ಹಾಂ, ನಾನು ಕಮಲಿಯ ಮಗ. ಅಮ್ಮ ನನಗೆ ಒಂದು ಕೊಳಲು ಕೊಟ್ಟು ಚೆನ್ನಾಗಿ ಕಲಿತು ದಿನ ಬಾರಿಸು ಮಗ ಅಂತ ದಿನ ಹೇಳ್ತಾ ಇದ್ಲು. ನಾನು ಕಲಿತೆ. ಮನೆಯಲ್ಲಿ ನಾವಿಬ್ಬರೇ ಇರುವಾಗ ಬಾರಿಸೋದಕ್ಕೆ ಹೇಳ್ತಾಳೆ, ನಾನು ಬಾರಿಸ್ತೀನಿ. ಅಮ್ಮ ಕಣ್ಣು ಮುಚ್ಚಿ ಕೇಳ್ತಾಳೆ, ಇದೇ ನನ್ನ ಅಮ್ಮ ಕೊಟ್ಟ ಕೊಳಲು, ನಾನು ಇದನ್ನು ಸದಾ ನನ್ನ ಜೊತೆಯಲ್ಲೇ ಇಟ್ಟುಕೊಂಡಿರ್ತೇನೆ. ಆದರೆ ಊರಿಂದ ಅಜ್ಜ ಬಂದಾಗಲೆಲ್ಲ ಕೊಳಲು ಬಾರಿಸ್ತಾ ಇದ್ದರೆ ಅದನ್ನ ಕೇಳಿ ಕಿಡಿಕಿಡಿ ಆಗ್ತಾರೆ. ಈ ಅನಿಷ್ಟದ ಸ್ವರ ನಿಲ್ಲಿಸೋ ತನಕ ನಾನು ಈ ಮನೆಗೆ ಕಾಲಿಡೋದಿಲ್ಲ ಅಂತ ಹಾರಾಡ್ತಾರೆ.
0: ಪುಟ್ಟಣ್ಣ, ನಾನು ಕೇಳ್ತೇನೆ, ಬಾರಿಸು ಪುಟ್ಟ. ನಿನ್ನ ಕೊಳಲ ಸ್ವರ ಕೇಳೋರು ಇನ್ನೂ ಇದ್ದಾರೆ, ಬಾರಿಸು. ನಂದು ಜೀವಕ್ಕೆ ಈಗಲಾದರೂ ನೆಮ್ಮದಿ ಸಿಕ್ಕಿತು.

ಯಾರು ಯಾರು ಕೊಲ್ಲು ಹೋಗ್ತಾ ಇರೋದು? ಎಲ್ಲಿ ಎಲ್ಲಿ ನನ್ನ ಸಿದ್ರಾಮ? ಈಗೆಲ್ಲಿಂದ ಬಂದ ಮಗ? ಸಿದ್ರಾಮ ಬಂದೆ ಮಗ. ಎಲ್ಲಿ ಬಾರ್ಸು ಬಾರ್ಸು, ನಿನ್ನ ಪಕ್ಕದಲ್ಲೇ ಕುಂತು ಕೇಳ್ತೀನಿ. ಓದು ಮಗ ಓದು.

0: ಅಜ್ಜ ಅಜ್ಜ ಮಾತಾಡಜ್ಜ, ಕೊಳಲು ಸ್ವರ ನಿನಗೆ ಖುಷಿ ಆಯ್ತಾ? ಹೇಳಜ್ಜ. ಹಾ ಅಜ್ಜ ಅಜ್ಜ ಅಜ್ಜ ಅಜ್ಜ.
1: ಊರೂರು ಅಲೆಯುತ್ತ ಹುಚ್ಚಿನ ಹಾಗೆ ತಿರುಗಾಡ್ತಿದ್ದ ಕರಿಯಪ್ಪನ ಜೀವ ಈ ಕೊಳಲು ಸ್ವರಕ್ಕಾಗಿಯೇ ಎಷ್ಟು ಹಂಬಲಿಸಿತ್ತೋ ಏನು. ಎಲ್ಲೆಲ್ಲೋ ಹುಡುಕಿ ಹುಡುಕಿ ಸುಸ್ತಾದ ಕರಿಯಪ್ಪ ಕೊನೆಗೂ ತನ್ನ ಚಂದ್ರಳ್ಳಿ ಬಳಿಗೇ ಬಂದು ಕೊನೆ ಉಸಿರುಬಿಟ್ಟ. ಪಾಪ, ಕೊನೆ ಗಳಿಗೆಯಲ್ಲಾದರೂ ದಣಿದ ಜೀವಕ್ಕೆ ನೆಮ್ಮದಿ ಸಿಕ್ಕ ಹಾಗಾಯಿತು. ಇದನ್ನೇ ಹೇಳೋದು ಮಣ್ಣಿನ ಋಣ ಅಂತ. ಆದರೆ ಈ ಪುಟ್ಟನ ಜೀವವನ್ನು ಸಮಾಧಾನ ಪಡಿಸೋದು ಹೇಗೆ? ಇದು ಯಾವ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಇದೆಂತಹ ಸಂಬಂಧ? ಏನಿದು ಬದುಕಿನ ವಿಚಿತ್ರ?
2: ಹಿನ್ನೀರು ನಾಟಕ ಕೇಳಿದಿರಿ. ಬರೆದವರು ಡಾಕ್ಟರ್ HM ಕುಮಾರಸ್ವಾಮಿ. ಭಾಗವಹಿಸಿದ ಕಲಾವಿದರು: ನಿರೂಪಕ ಬಾಲಕೃಷ್ಣ ಪೂಜಾರಿ, ಪುಟ್ಟಣ್ಣ, ಬೇಬಿ ಪವಿತ್ರ, ಹೆಂಗಸರು ಸಂಗೀತ ಜಾನ್ಸನ್, ಆರ್ ಜ್ಯೋತಿ ಗುರುಪ್ರಸಾದ್ ಹಾಗೂ ಸತ್ಯಶ್ರೀ, ಗೌಡ ನಟರಾಜ ದೀಕ್ಷಿತ್, ಇಂಜಿನಿಯರ್ RK ಜೋಶಿ, ಕೆಂಚಪ್ಪ ಮಹಾಬಲೇಶ್ವರ ಹೆಬ್ಬಾರ್, ನಿಂಗಯ್ಯ ಪಾಂಡುರಂಗ ಮಡಿವಾಳ. ತತ್ವಪದವನ್ನು ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಕರಿಯಜ್ಜನ ಪಾತ್ರ ವಹಿಸಿ ಈ ನಾಟಕವನ್ನು ಸಿದ್ಧಪಡಿಸಿದವರು ಡಾಕ್ಟರ್ BM ಶರಭೇಂದ್ರ ಸ್ವಾಮಿ.
3: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಡಾಕ್ಟರ್ ಸೆಮ್ಮನ್ಗುಡಿ R ಶ್ರೀನಿವಾಸ್ ಅಯ್ಯರ್ ಅವರ ಹಾಡುಗಾರಿಕೆಯನ್ನು ಕೇಳಿ.

Yeah.

Bye.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ಯಾಮನಗುಡಿ ಆರ್ ಶ್ರೀನಿವಾಸ ಅಯ್ಯರವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 10:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ವಿಷಯ ಆತಂಕವಾದ್.

ಆಕಾಶವಾಣಿ ಬೆಂಗಳೂರು ಸರಿಯಾಗಿ 11:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: signing of the MOU, the Kishwa project will be passed before the union cabinet.
1: West Bengal Chief Minister Subhendu Adhikari today announced that the historic eastern
0: frontier of rifles EFR will soon be revived with more than 1,000 Gorkha youths to be recruited into the force. Addressing a public rally in Kurseong under Darjeeling District to accord a grand welcome to the newly elected Chief Minister in the Darjeeling Hills, Mr. Adhikari paid tribute to the valour and sacrifices of Gorkha soldiers in defending the nation. India and Japan have adopted the rules of implementation for the Joint Crediting Mechanism or JCM under Article 6.2 of the Paris Agreement for enhancing cooperation on climate action, greenhouse gas emission reduction and sustainable development initiatives. Iran today said that the deal to end the war with the United States would also require Israel to withdraw from Lebanon. Iranian Foreign Minister Abbas Araghchi said Israel's continued occupation of southern Lebanon would violate the Memorandum of Understanding reached between the United States and Iran. In the FIFA World Cup 2026, France will take on Senegal in Group 1 clash at New Jersey in the United States tonight. And that is the end of this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:10 ವಂದನ, ಭಕ್ತಿಗೀತೆಗಳ ಕಾರ್ಯಕ್ರಮ 6:30 ಚಿಂತನ, 6:35 ದೇಶಭಕ್ತಿಗೀತೆ, ಎನ್ಎಸ್ ಗಡ್ಕರ್ ಅವರ ರಚನೆಯ ವೃಂದಗಾನದಲ್ಲಿ 6:45 ಜನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಗ್ ಜೊತೆ, 7:45 ಹಾಗೂ 9:30 ಚಿತ್ರಗೀತೆಗಳಿವೆ, 8:30 ವಚನ ಗಾಯನ, 9:00 ಪ್ರಕಟಣೆಗಳು, 9:05 ಭಾವಗೀತೆಗಳು. ನಿಲಯದ ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ, ವಿಷಯ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟೀಕೆ ಅವರಿಂದ ಮಾಹಿತಿ. ನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಮಾತುಕತೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. ಸಂಜೆ 5:00 ಚಿತ್ರಗೀತೆಗಳು, 5:30 ಯುವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ, ಭಾಗವಹಿಸುವವರು ನೃತ್ಯ ಮತ್ತು ಜಿಮ್ನಾಸ್ಟಿಕ್ ಟ್ರೈನರ್ ರಾಕೇಶ್. 6:15 ಗ್ರಾಮದರ್ಶಿಯಲ್ಲಿ ರಾಯಚೂರು ತಾಲೂಕಿನ ಹನುಮನದೊಡ್ಡಿ ಗ್ರಾಮದ ಪರಿಚಯ. ಇನ್ನು ಸಂಜೆ 6:51 7:33 7:45 9:15 ಪಂದ್ಯದ ಕೊನೆಯವರೆಗೆ ಲೀಡ್ಸ್ ನಗರದ ಹೆಡಿಂಗ್ಲೆ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ನೆದರ್ಲ್ಯಾಂಡ್ ತಂಡಗಳ ನಡುವೆ ನಡೆಯುತ್ತಿರುವ ಐಸಿಸಿ ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಮೂಡಿಬರುವುದು. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:13. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಗಿಯುವುದು. ಬೆಳಗಿನ ಪ್ರಸಾರ ಕಾರ್ಯ ಅಂದಿನಂತೆ 5:53 ಆರಂಭವಾಗುವುದು. ಅಲ್ಲಿಯವರೆಗೂ ನಿಮ್ಮ ರೇಡಿಯೋ ಸಖಿ ಸಂಧ್ಯಾಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.